0: ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ವಿಶ್ವ ಕುಂದಾಪುರ ಕನ್ನಡ,
3: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
0: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ. ನಮ್ಮ ಕುಂದಾಪುರ ಕನ್ನಡ ಅಂದ ಕೂಡಲೇ ನಮ್ಮ ಕುಂದಾಪುರಿಗರು ಯಾರೆಲ್ಲ ಯಾರು ನೆನಪಾತ್ರ ಅಂದ್ರೆ, ಈಗಿನಲ್ಲಿ ನಮ್ದು ಡಿಜಿಟಲ್ ಕ್ರಿಯೇಟರ್ಸ್, ರೀಲ್ಸ್ ಅಲ್ಲಿ ಬಪ್ಪರ, ರೀಲ್ಸ್ ಮಾಡುವರ, ಇಂಥವ್ರೆ ನಮ್ ನೆನಪಾಪದ್ ಫಸ್ಟ್ ಗೆ ಅವ್ರ ಮಂಡಿಯೇ ಒಪ್ಪೋದು. ಆದ್ರೆ ಅದ್ರ ಹಿಂದೆ ಆ ಕುಂದಾಪುರ ಕನ್ನಡನ ವಿಜೃಂಭಿಸೋ ಹಂಗ್ ಮಾಡಿದವರು. ಒಂದು ಕಾಲದಲ್ಲಿ ನಾವು ಕುಂದಾಪುರ ಕನ್ನಡ ಮಾತಾಡೋದು ಅಂದ್ರೆ ನಾಚ್ಕಂಬ್ದ, ಅಯ್ಯಪ್ಪ ಯಾರೇ ಅಂತ ಅನ್ಕೊಂತರು ಅಂತೇಳಿ ಅನ್ಕೊಂಡು ನಾವು ಕರ್ನಾಟಕಕ್ಕೆ ಹಾರಿಸೋದಲ್ಲ ಇದ್ದಿತ್ತು. ಆದ್ರೆ ಅಂಥ ಸಂದರ್ಭದಲ್ಲೂ ಅಂಥ ಕಾಲದಲ್ಲೂ ಕುಂದಾಪುರ ಕನ್ನಡವನ್ನೇ ಮಾತಾಡಿ, ಕುಂದಾಪುರ ಕನ್ನಡದ ಭಾಷಣಗಳನ್ನೇ ಮಾಡಿ, ಕುಂದಾಪುರ ಕನ್ನಡದಲ್ಲೇ ಬರೆದು, ಕುಂದಾಪುರ ಕನ್ನಡದ ಹಾಡುಗಳನ್ನೇ ಬರೆದವರು ನಮ್ಮೊಟ್ಟಿಗಿದ್ರ. ಇವರು ಒಂದಾನೊಂದು ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಕುಂದಾಪುರ ಕನ್ನಡ ಮಾತಾಡುವರು ಯಾರು ಅನ್ಕೇಂದ್ರೆ ಇವ್ರ ಹೆಸರೇ ನೆನಪಾಪದ. ಅವ್ರು ಬೇರೆ ಯಾರು ಅಲ್ಲ, ಐರೋಡಿ ಶಂಕರ ನಾರಾಯಣ ಹೆಬ್ಬಾರ್. ಗೊತ್ತಾಯ್ಲಲ್ಲ, ಹೇಳ್ತಿಕೇನೆ, ASN ಹೆಬ್ಬಾರ್ ಅವರು. ಇವರು ಪೂರ್ತಿ ಹೆಸರು ಯಾರಿಗೂ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಇವರು ವರ್ಲ್ಡ್ ಫೇಮಸ್. ASN ಹೆಬ್ಬಾರ್ ಅವರು ವಿಶ್ವ ಕುಂದಾಪುರ ಕನ್ನಡ ದಿನದಂದು ಇವರು ಇಂಟರ್ವ್ಯೂ ಮಾಡ್ತಿದ್ರು ಹ್ಯಾಂಗೆ. ಹಂಗಾಗಿ ಕುಂದಾಪುರ ಮಾತುಕತೆಯಲ್ಲಿ ASN ಹೆಬ್ಬಾರ್ ಸರ್ ಇದ್ರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ಹೇಗಿದ್ರಿ?
3: ನಾವು ಹುಷಾರಿದ್ ಸರ್, ನೀವು?
4: ಎಲ್ರಿಗೂ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ನಂದು ಕುಂದಾಪುರ ಕನ್ನಡ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ನಂಗೆ ಭಾರಿ ಖುಷಿ, ಯಾಕಂದ್ರೆ ಆಷಾಢಿ ಹಬ್ಬದ ಸಮಯ ಬಂದ್ಕೊಳ್ಳೆ ಕುಂದಾಪುರ ಕನ್ನಡ ಹಬ್ಬ ಬಂದ ಅಂತ ಲೆಕ್ಕ. ಕುಂದಾಪುರ ಕನ್ನಡ ನನಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಸಾಪ್ ಸಾಪಾದ ಶಬ್ದ ಇತ್ತು, ಪದ ಇತ್ತು, ಶಬ್ದ ಭಂಡಾರ ಇತ್ತು. ಇಲ್ಲಿದ್ದಷ್ಟೇ ಶಬ್ದ ಭಂಡಾರ ಬೇರೆ ಯಾವ್ದ್ರಿಗೆ ಇಲ್ಲ. ಯಾರಿಗೂ ಪಕ್ಕ ಅರ್ಥ ಆಗ್ತದಂತೂ ಅಲ್ಲ, ಆದ್ರೆ ನಮ್ಗೆ ಅರ್ಥ ಆಗ್ತಲ್ಲ. ಹಂಗಾಗಿ ನಮ್ಮ ಕುಂದಾಪುರ ಕನ್ನಡ ನಮ್ಮ ರಕ್ತದಾಗ ಇತ್ತು, ನಾವು ಹುಟ್ಟಿಲ್ಲಾಗಾಯ್ತು ಅದನ್ನೇ ಮಾತಾಡಕಂತ ಬಂದವರು. ಅದನ್ನ ಬಿಡುಕಾತಿಲ್ಲ, ಬಿಡುಕಾಗ ಬಿಟ್ರೆ ಕುಂದಾಪುರ ಕನ್ನಡ ಹೋತ್ತು. ಹಂಗಾಗಿ ಬಿಡುಕಾಗ ಅಂತ ಹೇಳುದು. ಎಷ್ಟೋ ಭಾಷೆ ಹಿಂಗೆ ಮಾತಾಡದೆ ಮಾತಾಡದೆ ಮಾತಾಡದೆ ಹೊಗಾಡಿ ಹೋಯ್ತು. ನಮ್ಮ

0: ದಕ್ಷಿಣ ಕನ್ನಡ ಹಾಂಗೆಲ್ಲ ಹೊಗಡೆ ಹೋಗಾಗ ಹೊಗಡೆ ಹೋಗದೆ ಇಪ್ಕಾಯ್ರ ನಾವು ಮಾತಾಡಕ ಅದನ್ನೇ ಮಾತಾಡ್ತಾ ಇರ್ಕ ನಮ್ಮ ನಮ್ಮೊಳಗೆ ಶಾಲೆಯೊಳಗೆ ಮಕ್ಕಳು ರಸ್ತೆ ಮೇಲೆ ಹೋಪ್ಸನಿಗೆ ಕತಿ ಹೇಳಕ ಮತ್ತೊಂದು ಮಾಡ್ಕ ಪದ ಹೇಳಕ ಎಲ್ಲ ಎಷ್ಟಿತ್ತು ಕುಂದಾಪುರ ಕನ್ನಡದ ಮಾತಾಡೋಕೆ ಅಂತ ಹೇಳಿದ್ರೆ ಗಾಡಿ ಹೊಡೆಯೋರ ಸಮೇತ ಹಾಡು ಹಾಡ್ತಾರೆ. ಅಂತ ಹಾಡುಗಳಿದ್ದಿತ್ತು. ಒಂದು ತೊಟ್ಟು ತುಗು ಸನೆಗೆ ತೊಟ್ಟು ತುಗು ಹಾಡು ಜೋಗಳ ಇದ್ದಿತ್ತು. ಒಂದು ನೆಟ್ಟಿ ಮಾಡೋ ಸನೆಗೆ ನೆಟ್ಟಿ ಹಾಡಿದ್ದಿತ್ತು. ಒಂದು ಜನಪದ ಗೀತೆಗಳು ಎಷ್ಟಿತ್ತು ಅಲ್ಲಲ್ಲೇ ಅಲ್ಲಲ್ಲೇ ಕಟ್ಟಿ ಹಾಡುವವರೆಲ್ಲ ಇದ್ದಿತ್ತು ನಮ್ಮಲ್ಲಿ. ಈಗೆಲ್ಲ ಎಲ್ಲೋಯ್ತದೆ ಅದೆಲ್ಲ ನಾವು ಸಂಗ್ರಹ ಮಾಡಕ ಕೇಳಕ ಕಾಣಕ ಮತ್ತೆ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಕ ಆ ಜನಪದ ಗೀತೆಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳಕ. ಹಾಂಗಾದ್ರೆ ಮಾತ್ರ ಕುಂದಾಪುರ ಕನ್ನಡ ಉಳಿತ ಬೆಳೀತು.
1: ಅಲ್ಲ ಸರ್, ನಿಮ್ ಬಾಯಿಗೆ ಬಜ್ಜಿ ಹಾಕದ್ಯಾರಂದೇಳಿ?
0: ನಮ್ಮ ಬಾಜಿ ಹಾಕಿದಾರೆ ನಮ್ಮ ಅಮ್ಮ ಕಾಣ. ನಮ್ಮ ಅಮ್ಮ ಇಲ್ಲಿಯವಳಲ್ಲ, ನಮ್ಮ ಅಮ್ಮ ಪಾಣೆ ಮಂಗಳೂರಿನವಳು. ಬಾಣೆ ಮಂಗಳೂರಿಂದ ಮದುವೆಯಾಗಿ ಕುಂದಾಪುರ ಬಂದವಳು. ಇಂದು ಕುಂದಾಪುರದವ್ರಿಗಿಂತಲೇ ಹೆಚ್ಚಿಗೆ ಚಂದ ಕುಂದಾಪುರ ಕನ್ನಡ ಮಾತಾಡೋಳು ಅಂದ್ರೆ ನಮ್ಮ ಅಮ್ಮ. ಅವಳ ಬಾಯಲ್ಲಿ ಇದ್ದಷ್ಟು ಕುಂದಾಪುರ ಕನ್ನಡ ಗಾದೆ ಮಾತುಗಳು ನುಡಿಗಟ್ಟು ನಮ್ಮ ಆಡು ಮಾತುಗಳು ಬ್ಯಾರಿ ಯಾರ ಹತ್ರ ಇಲ್ಲ. ನಾವೆಲ್ಲ ಕಲ್ತದಿದ್ರೆ ನಮ್ಮ ಭಾಷೆ ನಮ್ಮ ನಾಲ್ಗೆ ಕುಂದಾಪುರ ಕನ್ನಡಕ್ಕೆ ಒಂದು ಸಾಪಾಗಿ ಆಯ್ದಿದ್ರೆ ಅಮ್ಮನೇ ಕಾರಣ. ನಮ್ಮ ಅಮ್ಮ ಮಹಾಲಕ್ಷ್ಮಿ ಅಮ್ಮ ಅಷ್ಟು ಚಂದ ಕುಂದಾಪುರ ಕನ್ನಡ ಮಾತಾಡ್ತಿರ್ಲವಳು.
1: ಮಾತೃ ಭಾಷೆ ಅಲ್ಲಿಂದ ಮಾತೆಯಿಂದ ಬಂದದ್ದು. ಅಲ್ಲ ಈಗ ಸರ್ ಎಂತ ಗೊತ್ತಾ, ಒಂದ್ ಕಾಲದಲ್ಲಿ ಇದ್ದಿತ್ತು ಕುಂದಾಪುರ ಕನ್ನಡ ಮಾತಾಡುದು ಅಂದ್ರೆ ಎಲ್ರಿಗೂ ನಾವೊಂದ್ ದೊಡ್ಡ ಜನ ಆಯ್ಕರು ಕುಂದಾಪುರ ಕನ್ನಡ ಮಾತಾಡುಕ್ ಆಗ ಅಂದ್ರೆ ಕಡಿಮೆ ಆಗ್ತದೆ ಅಂದೇಳಿ. ಅಂತದ್ರಲ್ಲಿ ನಿಮ್ಗೆ ಅದ್ ಹ್ಯಾಂಗ ಅಷ್ಟು ಧೈರ್ಯ ಬಂತು? ಎಲ್ಲ ಬದಿಗೂ ಸ್ಟೇಜ್ ಅಲ್ಲೂ ಲಯನ್ಸ್ ಆಯ್ಲಿ ಜೆಸಿ ಆಯ್ಲಿ ಎಲ್ಲಾ ಸ್ಟೇಜ್ ಅಲ್ಲೂ ನೀವು ಕುಂದಾಪುರ ಕನ್ನಡ ಬಳಕೆನೆ ಶುರು ಮಾಡ್ರಿ, ಅಷ್ಟು ಧೈರ್ಯ ಎಲ್ಲಿಂದ ಬಂತು?
0: ನೋಡಿ, ಈಗ ಕುಂದಾಪುರ ಕನ್ನಡ ಬಗ್ಗೆ ಸಂಶೋಧನೆ ಮಾಡೋರು ಇದ್ರು, ಬರೆದವರು ಇದ್ರು, ಪುಸ್ತಕ ಮಾಡೋರು ಇದ್ರು, ನಮ್ಮ ಶಂಭರ್ ಉಪಾಧ್ಯಾಯರಾಗ್ಲಿ ಮತ್ತೆ ತುಂಬಾ ಜನ ಮಾಡಿರು. ಆದ್ರೆ ನನಗೆ ನಾನು ಅಂತವ ಯಾವ್ದು ಮಾಡ್ದವ ಅಲ್ಲ. ನಾನು ಸಂಶೋಧನೆ ಮಾಡಕ್ಕೆ ಹೋದಿಲ್ಲ, ನಾನು ಪುಸ್ತಕ ಎಲ್ಲ ಬರೀಲಿಲ್ಲ. ಆದ್ರೆ ನಂಗೆ ಅನಿಸ್ತು, ನಾನು ಭಾಷಣ ಮಾಡುವ ತುಂಬಾ ಕಡೆ ಕರೀತ್ರು, ಸ್ಕೂಲ್ ಡೇ ಕರೀತ್ರು, ಕಾಲೇಜ್ ಡೇಗೆ ಕರೀತ್ರು, ಹಳ್ಳಿ ಬದಿಗೆ ವಾರ್ಷಿಕೋತ್ಸವ ಕರೀತ್ರು, ಯುವಕ ಸಂಘ, ಯುವತಿ ಸಂಘ, ಮಹಿಳಾ ಮಂಡಲ. ನಾನು ಕಂಡು ನನಗೆ ಪ್ರತಿ ಕಡೆ ಸಮೇತ ಹಳ್ಳಿ ಜನ ಸಮೇತ ಒಂದು ಸ್ಟೇಜ್ ಬಂದ ಕೂಡಲೇ ಅವ್ರ ಭಾಷೆಯೇ ಬೇರೆ, ಅವ್ರ ಭಾಷೆಯೇ ಬದಲು. ಅಲ್ಲಿವರೆಗೆ ನನ್ನ ಹತ್ರ ಚಂದ ಮಾಡಿ ಹಾಯ್ ಅಂತ ಹೇಳೋರು, ಮ್ಯಾಲೆ ಹೋದ ಕೂಡಲೇ ಅವ್ರ ಶಿಷ್ಟ ಕನ್ನಡ, ಪುಸ್ತಕದ ಕನ್ನಡ, ಸಾಹಿತ್ಯದ ಕನ್ನಡ ಮಾತಾಡೋದು. ಕುಂದಾಪುರ ಕನ್ನಡ ಮಾತಾಡೋಕೆ ಎಂತ ದಾಡಿ ಇವಕ್ಕೆ?
1: ಕರೆಕ್ಟ್.
0: ನಂಗೆ ಹಾಂಗ ಅನ್ಸದ್ದು, ಯಾಕೆ ಇವರೆಲ್ಲ ನನಗಿಂತ ಸಾಪಾಯಿ ಕುಂದಾಪುರ ಕನ್ನಡ ಮಾತಾಡೋರು? ನಾನು ಕುಂದಾಪುರ ಕನ್ನಡ ಮಾತಾಡೋ, ನಾನು ಬ್ರಾಹ್ಮಣ, ನಂದು ಕುಂದಾಪುರ ಕನ್ನಡ ಸ್ವಲ್ಪ ಕಡಿಮೆ ಅಂದ್ರೆ ಹೆಚ್ಚಲ್ಲ, ಮನೆಯಲ್ಲಿ ಅಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ನಾವು. ಆದ್ರೆ ಬ್ರಾಹ್ಮಣೇತರ ಕನ್ನಡ ಇತ್ತಲ್ಲ, ಅದರಷ್ಟು ಒಳ್ಳೆ ಕುಂದಾಪುರ ಕನ್ನಡ ಪ್ರಪಂಚದಲ್ಲಿ ಬೇರೆ ಇಲ್ಲ. ಅವರು ಸಮೇತ ಒಂದು ರಂಗಮಂದಿರ ಅಥವಾ ವೇದಿಕೆಗೆ ಬಂದ ಕೂಡಲೇ
1: ಮೈಕ್ ಹಿಡಿದ್ರು ಕೂಡಲೇ
0: ಎಲ್ಲ ಕೃತಕವಾಗಿ ಮಾತಾಡೋದು, ಮಹನೀಯರೇ, ಮಹಾಶಯರೇ, ಮಹಿಳೆಯರೇ ಅಂತ ಹೇಳಿ ಮಾತಾಡೋ ಶುರು ಮಾಡೋದು. ನಂಗೆ ಮೈ ಉರಿದು ಹೋದ ಶುರು ಆಯ್ತು. ಕಡೆಗೆ ನಾ ಎಂತ ಮಾಡಿದೆ, ಕುಂದಾಪುರ ಕನ್ನಡದಿಗೆ ನಮ್ಮ ಕುಂದಾಪುರ ಕನ್ನಡ ಚಂದ ಅಂತ ಹೇಳಿ ಪದ್ಯ ಬರೆದೆ. ಆ ಪದ್ಯ ಬರೆದದ್ದೇ ಬರೆದದ್ದು ಬೇರೆ ಈ ಸಭೆ ಸಮಾರಂಭಕ್ಕೆ ಹೋದಾಗ ಕುಂದಾಪುರ ಕನ್ನಡದ ಗೀತೆ ಹಾಡೋಕೆ ಮಾಡಿದೆ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕ್ಕೆ ಚಂದ ಅಂತ ಒಂದು ಹೇಳಿದ್ದ ಕಾಣಿ ಒಂದು ಕಿತ್ತೆದ್ದು ಒಂದು ಚಪ್ಪಾಳೆ ಬಂತು, ಹರ್ಷೋದ್ಗಾರ ಬಂತು, ಜನ ಮಕ್ಕಳು ಎಲ್ಲ ಹೋದಳೆ ಕೂಗಿದ್ದೆ. ಎಷ್ಟು ಖುಷಿ ಅಂದ್ರೆ ಅಂತ ಖುಷಿ. ಆಗ ನಂಗೆ ಗೊತ್ತಾಯ್ತು, ಈ ಕುಂದಾಪುರ ಕನ್ನಡದಾಗ ಭಾಷಣ ಮಾಡ್ರೆ, ಕುಂದಾಪುರ ಕನ್ನಡಕ್ಕೆ ಒಂದು ಹಾಡು ಹಾಡಿದ್ರೆ ಜನಕ್ಕೆ ಇಷ್ಟು ಖುಷಿ ಆಗ್ತಂತಾದ್ರೆ ಯಾಕೆ ನಾವು ಪ್ರತಿ ಸಭೆಯಲ್ಲಿ ಕುಂದಾಪುರ ಕನ್ನಡನೇ ಮಾತಾಡೋಕಾಗ ಅಂತ ಕಾಣ್ತು. ಗಂಗೊಳ್ಳಿ, ಮರವಂತೆ, ಬೈಂದೂರು, ಕೊಲ್ಲೂರು, ಕೋಟೇಸರ, ಕುಂಬಾಶಿ, ತೆಕ್ಕಟ್ಟೆ, ಬಸರೂರು, ಹಾಲಾಡಿ, ಸಿದ್ದಾಪುರ, ಶಂಕರನಾರಾಯಣ, ಕೋಡಿ ಕುಂದಾಪುರ, ಆ ನರಿಬೇಣ, ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ. ಕಾರಂತ ಬರೆದದ್ದು ದುಡಿದದ್ದು ಇಲ್ಲಿ, ಭಂಡಾರ್ಕರ್ ಹುಟ್ಟಿದ್ದು ಬೆಳೆದದ್ದು ಇಲ್ಲಿ, ಮುದ್ದಣ್ಣ ರಾಮಾಶ್ವಮೇಧ ಬಂತಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಅದಕ್ಕಿಂತ ಹೆಚ್ಚಿಗೆ ಈ ಕಡಲು ಬದಿಗೆಲ್ಲ ಹೋದಾಗ ಅಲ್ಲಿ ಶಾಲೆಯಲ್ಲೆಲ್ಲ ಈಗ ವಾರ್ಷಿಕೋತ್ಸವ ಇದೊಂದು ಪದ್ಯ ಕ್ಲಿಕ್ ಆದಂಗೆ, ಮತ್ತೆ ಯಾವ್ದು ಕ್ಲಿಕ್ ಆಗಿಲ್ಲ ಮರ್ರೆ. ಇಲ್ಲಿನ ಕಡಲಿನ ಬಂಗಡಿ ಮೀನ್ ಚಂದ, ಇಲ್ಲಿನ ಕಡಲಾಗೆ ಸೂರ್ಯಾಸ್ತ ಚಂದ, ಕತ್ಲಾದ್ಮೇಲೆ ಕುಡ್ಕೊಂಡು ಕುಣಿಯುವುದು ಚಂದ, ಬೆಳಗಾವತ ಎದ್ಕೊಂಡು ದುಡಿಯುವುದು ಚಂದ, ನಮ್ಮೂರೇ ಅಂದ, ನಮ್ಮೂರೇ ಚಂದ ಅಂತ ಹೇಳು ಸೊನೆಗೆ ಒಂದು ಖುಷಿ ಕಾಣಕ. ಹೆಬ್ಬರ್ರೆ ನೀವು ಬಂಗಡಿ ಮೀನ್ ತಿಂತೀರಿ ಯಾಕೆ? ನಾ ತಿನ್ಕಂತಿಲ್ಲ, ಅದ್ರ ಬಗ್ಗೆ ಹೇಳಿಲ್ಲ, ಅಷ್ಟು ಖುಷಿ ಆಯ್ತು. ಕಡೆಗೆ ನಮ್ಮದು ಹೇಳ್ತೇನೆ ನಾನು, ನಮ್ಮೂರ ಹಪ್ಪಳ ಉಪ್ಪಿನ ಕಾಯಿ, ನಮ್ಮೂರ ಸಂಡಿಗೆ ಹಲಸಿನ ಕಾಯಿ, ನಮ್ಮೂರ ಗ್ವಾಯಿ ಬೀಜ, ಗ್ವಾಯಿ ಬೀಜ ಎಂಬುದು ನಾವು ಮಾತ್ರ, ಎಲ್ಲ ಗೇರು ಬೀಜ ಎಂಬುದು, ಗೋಡಂಬಿ ಎಂಬುದು ಅಂತೆಲ್ಲ ಹೇಳ್ತಾರಲ್ಲ, ನಾವು ಗ್ವಾಯಿ ಬೀಜ ಅಂತ ಹೇಳುದು. ನಮ್ಮೂರ ಗ್ವಾಯಿ ಬೀಜ ಮಾವಿನ ಹಣ್ಣು ತಿಂದ್ಕೊಂಡು ಬಿಡ್ಬೇಕ ನೀವೆಲ್ಲ ಕಣ್ಣು, ನಮ್ಮೂರೇ ಅಂದ, ನಮ್ಮೂರೇ ಚಂದ. ಕಡೆಗೆ ನಮ್ಮೂರ ಬಯಲಾಟ, ನಮ್ಮೂರ ಭತ್ತದ ಬೆಳೆ ಚಂದ ಅಣ್ಣ, ಇಲ್ಲಿನ ಬಯಲಾಟ ತೆದ್ದಿಗಿಣ್ಣ ತನ್ನ, ಹಾರಾಡಿ ರಾಮಯ್ಯ ವೀರಭದ್ರ ಕುಷ್ಠ. ಅಯ್ಯೋ ಅನ್ನೋ ಜನ ಕುಣಿದು ನೋಡ್ಬೇಕು ನೀವು ಇಷ್ಟು ಹೇಳಿ ಕೂಡಲೆ. ಹಾರಾಳಿ ರಾಮಯ್ಯ ವೀರಭದ್ರ ಕುಷ್ಠ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ ಅಂತ ನಮ್ಮ ಯಕ್ಷಗಾನದ ಬಗ್ಗೆ ಹೇಳ್ಸೋನಿಗೆ ಅಂತ ಒಂದು ರೋಮಾಂಚನ. ಮಕ್ಕಳಿಗೆಲ್ಲ ಅಷ್ಟು ಖುಷಿ ಅಂದ್ರೆ ಚಪ್ಪಾಳೆ ತಟ್ಟಿ ಕುಮ್ಚಟ ಹರಿಬಿಟ್ಟು, ಅಷ್ಟು ಖುಷಿ ಅಂದ್ರೆ ನಂಗೆ ಆಶ್ಚರ್ಯ. ಅಯ್ಯೋ ಒಂದು ಕುಂದಾಪುರ ಕನ್ನಡ ಕುಂದಾಪುರ ಕಲೆ
1: ಯಕ್ಷಗಾನ
0: ಹಿಂಗಲ ಇತ್ತು ಅಂತ ಹೇಳಿ. ಕಡೆಗೆ ಅದು ಮಾತ್ರ ಅಲ್ಲ, ಮಸ್ತಿತ್ತದ ಮಾತ್ರ ಇಲ್ಲಿನ ಕಂಬಳ ಕೋಳಿ ಜೂಜಾಟ, ಇಲ್ಲಿನ ಭೂತೋದ ಪಾತ್ರೆಯ ನೋಟ, ದೇವಣ್ಣ ಕಂಪ್ತಿಯರು ಕೊಗ್ಗಣ್ಣ ಕಂಪ್ತಿಯರು ಅಪ್ಪಯ್ಯ ನಾವಲ್ಲಿರೋ ಅವರೇ ಗೊಂಬೆ ಆಟ ಮಾಡ್ತಿದ್ರು. ದೇವಣ್ಣ ಕಂಪ್ತಿಯರ ಗೊಂಬೆಯ ಆಟ ಕಂಡವರ ಕಣ್ಣಿಗೆ ಬಗೆ ಬಗೆ ಊಟ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಕಡೆಗೆ ನಮ್ಮ ಬಂಡಕಾಸ ಕಾಲೇಜ್ ಮಕ್ಕಳಿಗೆಲ್ಲ ಖುಷಿ ಯಾಕಂತೇಳಿ, ಬೇರೆ ಕಾಲೇಜ್ ಮಕ್ಕಳಿಗೆ ಖುಷಿ ಯಾಕಂತೇಳಿ ಮಂದು ಬರದೆ, ಇಲ್ಲಿನ ಬಂಡಕಾಸ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿರು ಹೋಗುವುದೇ ಚಂದ. ಅಯ್ಯೋ ಒಂದು ಹುಡುಗರಿಗೆ ಒಂದು ಖುಷಿ ಆದಂದ್ರೆ ಚಪ್ಪಾಳೆ ಚಪ್ಪಾಳೆ. ಇಲ್ಲಿನ ಬಂಡಾಕರ್ಸ್ ಕಾಲೇಜ್ ಚಂದ, ಕಾಲೇಜಿಗೆ ಹುಡುಗಿಯರು ಹೋಗುವುದೇ ಚಂದ, ಇಲ್ಲಿನ ಹೈಸ್ಕೂಲ್ ಇತಿಹಾಸ ಚಂದ, ಈ ಊರು ಹೊಳೆ ನೀರು ಆಕಾಶ ಚಂದ, ಕುಂದೇಶ್ವರ ವೆಂಟರಮಣ ದೇವಸ್ಥಾನ ಚಂದ, ಗಂಗೊಳ್ಳಿ ಹೊಳೆ ಬದಿ ತಿರುಗಾಟ ಚಂದ, ಕೋಟೇಶ್ವರ ಕೋಡಿ ಹಬ್ಬ ಕೋಡಿಯ ಗೆಂಡ, ಕಾಳಾರ ಷಷ್ಠಿಗೆ ಹೋದ ನನ್ನ ಗಂಡ, ಕಾಳಾರ ಷಷ್ಠಿಗೆ ಹೋದ ನನ್ನ ಗಂಡ. ಅದು ಅತಿಯಕ್ಕ ಮೈದಿನಕ ಸೊಪ್ಪಿ ಹೋಪಾಲೆ ಎಂಬ ಪದ್ಯದಾಗೆ ಇತ್ತು, ಕಾಳವರ ಷಷ್ಠಿಗೆ ಹೋದ ನನ್ನ ಗಂಡ ಅಂತೇಳಿ ಅದನ್ನ ಇದಕ್ಕೆ ಸೇರಿಸಿದ್ದು. ಅಷ್ಟು ಖುಷಿ ಜನಕ್ಕೆ. ಈ ಊರು ಶಾಂತಿಯ ತೌರು ನೋಡಮ್ಮ, ನಿಜವಾಗಿ ಹೌದು, ಕುಂದಾಪುರದಷ್ಟು ಶಾಂತಿ ಬೇರೆ ಯಾವ ಊರಿಗೂ ಇಲ್ಲ. ಎಲ್ಲ ಆರು ಇಲ್ಲಿ ಕೋಮ ಗಲಭೆಯೇ ಇರಲಿಲ್ಲ ಅಂತ ಒಂದು ಒಳ್ಳೆ ಊರು ನಮ್ಮ ಊರು. ಈ ಊರು ಶಾಂತಿಯ ತೌರು ನೋಡಮ್ಮ, ಊರ ಬಗೆ ಬಗೆ ಜನ ಅಣ್ಣ ತಮ್ಮ, ಇಲ್ಲುಂಟು ದೇವಸ್ಥಾನ ಚರ್ಚ್ ಮಸೀದಿ, ಜನರೆಲ್ಲ ವಿಶ್ವಾಸ ಸ್ನೇಹ ಸಂಬಂಧಿ. ಕುಂದಾಪುರ ಎನ್ನುವ ಮಾತೇ ಚಂದ, ಕುಂದಾಪುರ ಹೆಣ್ಣಿನ ನಡೆ ನುಡಿ ಚಂದ, ಕುಂದಾಪುರ ಮಕ್ಕಳ ಬುದ್ಧಿಯೇ ಚಂದ, ಕುಂದಾಪುರ ಜನಗಳ ಅಭಿಮಾನ ಚಂದ. ಚಂದ ಚಂದ ಎಲ್ಲವೂ ಚಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ ಅಂತ ಹೇಳಿ ಮುಗಿಸಿ ಬಿಟ್ಟಿದ್ದೆ. ಇದನ್ನ ಒಂದೊಂದು ಕಡೆಯಲ್ಲಿ ಒಂದೊಂದು ಸ್ಟಾನ್ಸ್ ಹೇಳಿಬಿಟ್ರೆ ಅಷ್ಟು ಖುಷಿ ಆಗ್ತಿತ್ತು,
1: ಎಲ್ಲ ಖುಷಿ
0: ಅಂತಹದ್ದು ಖುಷಿ. ಅದು ಮಾತ್ರ ಅಲ್ಲ, ಈಗ ಚಿಕಾಗೋದಲ್ಲಿ ಅಕ್ಕ ಸಮ್ಮೇಳನ ಆಯ್ತು. ಅಕ್ಕ ಸಮ್ಮೇಳನ ಅಂದ್ರೆ ಅಮೇರಿಕನ್ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಂತ, ಅಮೇರಿಕದ ಕನ್ನಡ ಕೂಟಗಳ AKKA ಅಂದ್ರೆ ಅಕ್ಕ, ಹಾಗೆ ಅಮೇರಿಕದ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಕ್ಕ ಸಮ್ಮೇಳನ ಅಂತ. ಅಲ್ಲಿ ಚಿಕಾಗೋದಲ್ಲಿ ನಾನು ಅದೇ ಸಮಯದಲ್ಲಿ ಅಮೆರಿಕಕ್ಕೆ ಹೋಗಿದ್ದೆ ಮಗನ ಮನೆಗೆ. ಅಲ್ಲಿಂದ ನಂಗೆ ಇನ್ವಿಟೇಷನ್ ಬಂತು, ನೀವೊಂದು ಕವಿಗೋಷ್ಠಿ ಬರ್ಕ ಅಂತೇಳಿ. ಆಯ್ತು ಹೋದೆ ನಾನು ಕವಿಗೋಷ್ಠಿ, ಹೋದಾಗ ಬರ್ಕೊಂಡು ಪದ್ಯವೇ ಬೇರೆ. ಅಲ್ಲಿ ಹೋದ ಮೇಲೆ ಒಬ್ಬರು ಕವಿಗೋಷ್ಠಿಯಲ್ಲಿ ಆರಂಭದಲ್ಲಿ ತನ್ನ ಊರಿನ ಕನ್ನಡ ಶ್ರೇಷ್ಠ ಇಡೀ ಕರ್ನಾಟಕದಲ್ಲಿ, ಅದರಷ್ಟು ಚಂದ ಕನ್ನಡ ಇಲ್ಲ ಅಂತ ಹೇಳಿಬಿಟ್ರು. ನಂಗೆ ಮೈ ಉರಿದು ಹೋಯ್ತು, ಕುಂದಾಪುರ ಕನ್ನಡ ಏನು ಕಡಿಮೆಯ? ನಾನು ಬರ್ಕೊಂಡು ಹೋದ ಪದ್ಯ ಬಿಟ್ಟೆ ನಾನು, ಅಲ್ಲಿ ಹೋದ ಅಲ್ಲಿ ಹೋದಗಳು ನಾನು ಹಾಸ್ಯ ಬಿಟ್ಟೆ. ಯಾವುದು ನಂದೇ ಕನ್ನಡ ಹೊಡೆದು ಬಿಟ್ಟೆ. ಏನು ಗೊತ್ತಿಲ್ಲೇ ಮಾರರೆ ನಂಗೊತ್ತಿಲ್ಲೇ, ಕುಂದಾಪುರಕ್ಕೆ ಏನಾಯ್ತು ನಂಗೊತ್ತಿಲ್ಲೇ, ಕುಂದಾಪುರ ಕುಂದಾಪುರ ಕುಂದಾಪುರ ಎಲ್ಲಿ ಹೋಯ್ತು ಆ ಹಳಿಯ ಕುಂದಾಪುರ, ನಾ ಸಣ್ಣದ ಇಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕಂಡ್ರ ಮಲ್ಲಿಗೆ ಹೂ ಇದ್ದಿತ್ತು, ಎಲ್ಕಂಡ್ರೆ ಮಲ್ಲಿಗೆ ಘಮ್ ಅಂತಿತ್ತು, ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದು ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ದೊಡ್ಡ ದೊಡ್ಡ ಮನಸ್ಸರೆಲ್ಲ ಸಾಯಂಕಾಲದ ಮೇಲೆಲ್ಲ ಆ ಮಲ್ಲಿಗೆ ತೋಟದಾಗೆ ರಸಿಕ ತರದ ಕೆಲಸ ನಡೀತೈತೈತೆ. ಹಾಂಗಾಯಿ ಹಾಂಗಾಯಿ ಆಗಿನ ಕಾಲದ ಕತೆ ಅದು, ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಅಂತ ಗೊತ್ತಿಲ್ಲ. ಆಗಲ್ಲ ಆಚೆ ಬದಿ ಈಚೆ ಬದಿ ಎಲ್ಲ ಮಲ್ಲಿಗೆ ತೋಟ. ನಾವೆಲ್ಲ ಹೊಪ್ಸನಿಗೆ ನನ್ನ ಮನೆ ಹಿಂದೆ ಬದಿ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದಾಪುರ ಇಡೀ ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು. ಕುಂದ ಕಲ್ಮಠಗಳ ಊರು ಕುಂದಾಪುರ ಅಂತ ಬನ್ನಂಜೆ ಗೋವಿಂದಾಚಾರ್ಯರು ವ್ಯಾಖ್ಯಾನ ಮಾಡಿದರು. ಕುಂದಾಪುರ ಅಂತ ಹೇಳಿದ್ರೆ ಕುಂದ ಪುಷ್ಪಗಳು ಅಂದರೆ ಮಲ್ಲಿಗೆ ಹೂವಿನ ಊರು ಅಂತಾರೆ. ಅಷ್ಟು ಮಟ್ಟಿಗೆ ಇಲ್ಲಿ ನಮ್ಮ ಕುಂದಾಪುರ ಮಲ್ಲಿಗೆ ಅನ್ನೋದು ಪ್ರಸಿದ್ಧ. ಕುಂದಾಪುರ ಮಲ್ಲಿಗೆ ಕಟ್ಟೋದು ಒಂದು ವಿಶಿಷ್ಟವಾದ ಹೆಣಿಗೆ, ಅದು ಬೇರೆ ಕಡೆ ಕಟ್ಟೋದಿಲ್ಲ. ಹಾಗಾಗಿ ಕುಂದಾಪುರ ಮಲ್ಲಿಗೆಗೆ ಅಷ್ಟು ಬೇಡಿಕೆ ಇದ್ದಿತ್ತು ಆ
1: ಸಮಯದಲ್ಲಿ.
0: ಇಲ್ಲಿ ಕುಂದ ಹೂವಿನ ಕಟ್ಟೆ ಅಂತ ಇದ್ದಿತ್ತು ಇಲ್ಲಿ ಪಾದಯಾತ್ರೆ ಎದುರಿಗೆ ಮುಂಚೆ ನಾವು ಸಣ್ಣದಿರುವಾಗ ಹೂವಿನ ಕಟ್ಟೆ. ಅವರೆಲ್ಲ ಹಗ್ಗ ಭಾರಿ ಹಗ್ಗ ಮಲ್ಲಿಗೆ ಭಾರಿ ಹಗ್ಗ ಅಂತ ಕೂಗುದು ಮಲ್ಲಿಗೆ ಮಾರಾಟ ಹೋಗ್ರು. ಎಂತ ಒಂದು ಗಮ್ಮತ್ತು ಇದಲ್ಲ, ಈಗಲೇ ಹೋಯ್ತು ಮಲ್ಲಿಗೆ ಕೃಷಿಯೇ ಹೋಯ್ತು, ಎಲ್ಲ ಆಚೆ ಕಡೆ ಹೋಯ್ತು.
1: ಶಂಕರ್ಪುರ
0: ಹೌದು,
1: ಯಾಕಂಗಾಯ್ತು
0: ಎಂತ ಆಯ್ತು ಅಂತ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಎಲ್ಲ ಈ ಮಲ್ಲಿಗೆ ತೋಟ ಎಲ್ಲ ಹೋಗಿ ಸೈಟ್ ಎಲ್ಲ ಆಗಿ ಮನೆ ಎಲ್ಲ ಆಗಿ ಕಟ್ಟಡ ಎಲ್ಲ ಬಂದು ಮಲ್ಲಿಗೆ ತೋಟ ಎಲ್ಲ ನಾಶ ಆಯ್ತು. ಕಡೆಗೆ ಆ ಮಲ್ಲಿಗೆ ಕೃಷಿಯ ಲಾಭದಾಯಕ ಅಂತ ಬಿಟ್ಬಿಟ್ರು. ಮತ್ತೆ ಮಲ್ಲಿಗೆ ಕೃಷಿ ಮಾಡುವಂತ ಒಂದು ಕುಟುಂಬ ಇದ್ದಿತ್ತು. ಆ ಕುಟುಂಬ ಬೇರೆ ಕಡೆಗೆಲ್ಲ ಮಕ್ಕಳೆಲ್ಲ ದೊಡ್ಡ ದೊಡ್ಡವರಿಗೆ ಬೇರೆ ಕಡೆ ಹೋದ ನಂತರ ಆ ಕುಟುಂಬ ಇಲ್ಲ ಮಲ್ಲಿಗೆ ನಿಲ್ಲಿಸಿ ಈಗ ಹೊರಗಿಂದ ಮಲ್ಲಿಗೆ ಬಪ್ಪ ಹಂಗಾಯ್ತು ಕುಂದಾಪುರಕ್ಕೆ. ನಮ್ಮ ಮಲ್ಲಿಗೆ ಎಲ್ಲೂ ಇಲ್ಲ, ಅದು ಭಾರಿ ಬೇಜಾರ ಸಂಖ್ಯೆ. ನಾವು ಸಣ್ಣ ದಿವಸ ಹಂಗಿರಲಿಲ್ಲ, ಅಷ್ಟಪ್ಪ ಮಲ್ಲಿಗೆ ತೋಟದಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನಸ್ಸೆಲ್ಲ ಸಾಯಂಕಾಲದ ಮೇಲೆಲ್ಲ ತಲೆ ಮೇಲೆ ಶಾಲು ಹೊದ್ಕೊಂಡು ಹೋತಿರಲ್ಲೇ, ಕತ್ ಕತ್ಲೆ ಆಯ್ತಂದ್ರೆ ಆಚೆಚ್ಚೆ ಕಂಡು ಕಂಡು ಪುಸ್ತಕಂತ ತೋಟದಾಗ ನುಗುಳುತ್ತಿದ್ರಲ್ಲೇ, ಮಲ್ಲಿಗೆ ಕಟ್ಟುವುದೇ ಚಂದ ಇತ್ತು, ಕುಂದಾಪುರದ ಹೂವಿಗೆ ಹೆಸರಿದ್ದಿತ್ತು. ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಈಗಲ್ಲಿ ಮಲ್ಲಿಗೆ ಅಲ್ಲಲ್ಲಿ ಚೂರು, ಸಾಯಂಕಾಲ ಆದ್ಮೇಲೆ ಹೋಪುಕ್ಕಿಲ್ಲೇ. ಬೇಜಾರಾತ್ತೇನ ನಂಗೊತ್ತಿಲ್ಲ, ನಂಗೊತ್ತಿಲ್ಲ ಮಾರ್ರೆ, ನಂಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯ್ತು ನಂಗೊತ್ತಿಲ್ಲ ಅಂಥೇಳಿ ಈ ಪದ ಆ ಚಿಕ್ಕಾಗೋದಾಗೆ ನಾನು ಹೇಳಿದ್ದೇ ಹೇಳಿದ್ದು. ಒಂದು ಜಾನ ಒಂದು ಎದ್ದು ಬಿಟ್ಟರೆ ಒಂದು ಖುಷಿ ಅಂದರೆ ಚಂದ್ರಶೇಖರ್ ಕಂಬಾರರು ಅಧ್ಯಕ್ಷತೆ ವಹಿಸಿ ನನ್ನ ಹೊಟ್ಟೆ ಮೇಲೆ ಹೊಡೆದು ಹೆಬ್ಬಾರ್ರೆ ಸಿಕ್ಸರ್ ಬರ್ಸಿಬಿಟ್ರೆ ಅಂತ. ಸಿಕ್ಸರ್ ಬರ್ಸಿಬಿಟ್ರಲ್ಲ ಎಂಥ ಪದ ಮಾರರೆ, ಎಂಥ ಕನ್ನಡ ಮಾರರೆ ಕುಂದಾಪುರ ಕನ್ನಡ, ಇದೆಲ್ಲ ನೀವು ಪುಸ್ತಕ ಮಾಡ್ಕೊ ಅಂತ ನನ್ನನ್ನು ಹೊಗಳಿ ಮೆಚ್ಚುಗೆ ಮಾಡಿ ಬೆನ್ನ ಮೇಲೆ ಕೈಯಾಡಿಸಿ ಎಲ್ಲ ಮಾಡಿದರೆ ಅಲ್ಲಿ ಜನಗಳ ಕಾಣಕ ಕವಿಗೋಷ್ಠಿ ಆದ್ಯಾದ ಎಲ್ಲ ಮುತ್ತಿಗೆ ಹಾಕಿ ನನಗೆ, ನಾನು ಪಾಂಡೇಶ್ವರದವ, ನಾನು ಸಾಸ್ತಂದವ, ನಾನು ಎಡತ್ರೆಯವ, ನಾನು ಬೈಂದೂರ್ನವ, ನಾನು ತೆಕ್ಕಟ್ಟಿಯವ, ನಮಗೆ ಕುಂದಾಪುರಕ್ಕೆ ಇದ್ದಂಗೆ ಆಯ್ತು ಮಾರಾರೆ ನಿಮ್ಮ ಪಾದ ಕೇಳಿ. ಅಷ್ಟು ಖುಷಿ ಆಯ್ತು ಅಂದ್ರೆ ಚಿಕ್ಕಾಗೋದಾಗೆ ಕುಂದಾಪುರ ಕನ್ನಡ ಮೆರೆಸಿತ್ತಂದ್ರೆ ಎಂತ ಕುಂದಾಪುರ ಕನ್ನಡದ ಶಕ್ತಿ ಕಾಣಿ, ಎಷ್ಟು ಮಟ್ಟಿಗೆ ರಾಪ್ ನಮ್ದು, ಎಷ್ಟು ಜೋರು ನಮ್ಮಷ್ಟೇ ಜಾಪ್ ಕುಂದಾಪುರ ಕನ್ನಡ ರಾಪ್ ಅಂದ್ರೆ ಜಾಪ್ ಅಂದ್ರೆ ಎಷ್ಟಿತ್ತು ಅಂದೇಳಿ ಅರ್ಥ. ಎಲ್ಲಿವರೆಗೆ ಅಂದ್ರೆ ಕೆಲವು ಶಬ್ದ ಇತ್ತಲ್ಲ ಯಾರಿಗೂ ಅರ್ಥವೇ ಆಗ್ತಿಲ್ಲ, ಅದು ನಮಗೆ ಮಾತ್ರ ಗೊತ್ತು, ಕುಂದಾಪುರ ಕನ್ನಡದವರಿಗೆ ಗೊತ್ತು. ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ, ನಾನು ಸ್ವಾಗತ ಭಾಷಣ, ನಾನು ಕುಂದಾಪುರ ಕನ್ನಡದಾಗ ಸ್ವಾಗತ ಮಾಡಿದೆ. ಹಾಯ್ ಬಂದ್ರಿಯಾ, ಕಾಪಿ ಕೊಡ್ರಿಯಾ, ಹ್ಯಾಂಗಿತ್ತು ಕಾಪಿ ತಿಂಡಿ ಎಲ್ಲ, ಕುಕ್ಕಣ್ರಿಯಾ, ಕುಕ್ಕಣಿ ಕುಕ್ಕಣಿ ಅಂತೇಳಿ ಮಾಡಿ ಕುಂದಾಪುರ ಕನ್ನಡ ನೆಗಾಡಿಸಿ ಎಲ್ಲ ಚಪ್ಪಾಳೆ ಬಂದು ಆಯ್ತು. ಮೇಲೆ ಕೂತು ಒಬ್ಬರು ಮಂಗಳೂರಿನ ಕಡೆಯವರಿಗೆ ತುಂಬ ಬೇಜಾರಾಯ್ತು.
1: ಯಾಕೆ
0: ಬೇಜಾರು ಅಂದರೆ ಅವರು ಕುಂದಾಪುರ ಕನ್ನಡ ಮಾತಾಡಿಬಿಟ್ರು ಹೆಬ್ಬಾರ ಅವರು. ನನ್ನನ್ನು ಕರೆದು ಹೇಳಿದರು, ಹೆಬ್ಬಾರರೇ ನೀವು ಇಷ್ಟು ಘನಗಂಭೀರವಾದಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಿಮ್ಮ ಕುಂದಾಪುರ ಕನ್ನಡದಲ್ಲಿ ಮಾತನಾಡಿ ಕೆಡಿಸಿಬಿಟ್ರಲ್ಲ
1: ಅಂತ ಹೇಳಿಬಿಟ್ಟು
0: ಕೆಡಿಸಿಬಿಟ್ರಲ್ಲ ಅಂತ. ಯಾರಿಗಾರು ನಂಗೆ ರಕ್ತ ಕುದಿಯುತ್ತಾ ಇಲ್ಲ, ನಾ ಹಂಗೆ ತಡುಕಾಗಲಿಲ್ಲ. ಇವರಿಗೆ ಎಂತ ಹೇಳುದು ಅಂತ ನಂಗೆ ಗೊತ್ತಾಗಿದೆ. ನಾನು ಕಂಡೆ ಹೀಗೆ ಅವ್ರನ್ನ ತೆವಡ್ಕಂತ ರೇಗೆಂಡೆ, ಒಂದೇ ಶಬ್ದ ತೆವಡ್ಕಂತ ರೇಗೆಂಡೆ. ಆ ಪಾಪ ಮನುಷ್ಯ ಆಚೆ ಕಂಡು ಈಚೆ ಕಂಡು ಆಚೆ ಇದ್ದವ್ರ ಹತ್ರ ಈಚೆ ಹೋದ್ರೆ ಹೆಬ್ಬಾರ್ ಎಂತ ಹೇಳದು, ಹೆಬ್ಬಾರ್ ಎಂತ ಹೇಳದು, ಹೆಬ್ಬಾರ್ ಎಂತ ಹೇಳದು. ನಾನು ಹೇಳಿದ ಹೆಬ್ಬಾರ್ ಎಂತ ಹೇಳಿದಂತ ಅರ್ಥ ಆಯ್ಕಾರ ನೀವು ಕುಂದಾ ಪ್ರಕರಣ ಕಲ್ತ್ಕೊಬರ್ಕ ಅಲ್ಲಿವರೆ ನಿಮ್ಗೆ ಅರ್ಥ ಆಗ್ತಿಲ್ಲ ಹೋಯ್ನ ಹತ್ತಿಲ್ಲ ಎಂತ. ಅಷ್ಟು ಪವರ್ಫುಲ್, ಅಷ್ಟು ಜೋರ, ಅಷ್ಟು ಶಕ್ತಿ ಇದ್ದ ಭಾಷೆ ನಮ್ಮ ಕುಂದಾಪುರ ಕನ್ನಡ. ನಿಮಗೆ ತೆವಡ್ಕಂತ್ರಿ ಶಬ್ದದ ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿತ್ತ ಕೇಳ, ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿಲ್ಲ ತೆವಡ್ಕಂತ್ರಿ ಅಂತೇಳಿ. ಅಷ್ಟು ಖುಷಿ, ಅಷ್ಟು ಜೋರಿತ್ತು ನಮ್ಮ ಶಬ್ದ. ಆ ನಮ್ಮನೆ ಶಬ್ದ ಭಂಡಾರ ಕುಂದಾಪುರ ಕನ್ನಡಕ್ಕೆ ಇತ್ತು, ಮತ್ತೆ ಎಲ್ಲಿ ಇದಕ್ಕೆ ಸಾಧ್ಯವೇ ಇಲ್ಲ. ಅದೇ ನಾನು ಹೇಳುದು, ಕುಂದ ನಮ್ಮ ಕನ್ನಡವೂ ಹಾಗೆ, ಕನ್ನಡದಷ್ಟು ಒಂದು ಧ್ವನಿಪೂರ್ಣವಾದಂಥ ಭಾಷೆ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳುದು. ಕಾಗೆ ಕಾ ಕಾ ಅಂತ ಕೂಗ್ತದೆ, ದನ ಅಂಬ ಅಂತ ಹೇಳ್ತದೆ, ನಾಯಿ ಬೌ ಬೌ ಅಂತ ಹೇಳಿ ಕೂಗ್ತದೆ, ಎಂತ ಪ್ರತಿಯೊಂದಕ್ಕೂ ಧ್ವನಿ. ನೀರು ಜುಳು ಜುಳು ಜುಳು ಜುಳು ಅಂತ ಹರಿತದೆ, ಮಳೆ ಧೋ ಅಂತ ಸುರಿತದೆ, ಗಂಟೆ ಡಣ ಡಣ ಡಣ ಗಂಟೆ ಬರೆಸುವಂಥದ್ದು, ಶಂಖ ಭೋ ಅಂತ ಶಂಖ ಊದುವಂಥದ್ದು, ಯಾವುದಕ್ಕೆ ಧ್ವನಿ ಇಲ್ಲ. ಕಮ ಇಂಗ್ಲೀಷಿಗಿತ್ತ, ಇಂಗ್ಲೀಷಿಗೆ ಹೇಳಿ ಕಮ ಇಷ್ಟಪಡ ಧ್ವನಿ ಎಲ್ಲಿ ಇಲ್ಲ. ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ನಂತರ ಬಂದದ್ದು, ಕನ್ನಡ ಮುಂಚೆ ಇದ್ದಿತ್ತು. ಕನ್ನಡ ಸಾವಿರ ಸಾವಿರ ವರ್ಷಗಳ ಹಿಂದಿದ್ದು. ಕವಿರಾಜ ಮಾರ್ಗ ಎನ್ನುವಂತಹ ಮಹಾಕಾವ್ಯವೇ 2000 ವರ್ಷದ ಹಿಂದೆ ಅಂತ ಬಂದಿತ್ತಂತಾದ್ರೆ ಅದಕ್ಕಿಂತ ಮುಂಚೆ ಕನ್ನಡ ಎಷ್ಟು ಬೆಳೆದಿರಬೇಕು ಆಲೋಚನೆ ಮಾಡಿ. ನಿಮ್ಮ ಎಷ್ಟೆಷ್ಟು ಶಾಸನ, ಹಲ್ಮಡಿ ಶಾಸನ ಅದು 2000, ಆನಂತರ ಈಗ ಮತ್ತೆ ಪುನಃ ಹೊಸ ಫ್ಯಾಷನ್ ಕಂಡು ಹಿಡಿದಿರು ಅದಕ್ಕಿಂತ ಹಿಂದಿದ್ದಂತೆ. ಅಂದ್ರೆ ಕನ್ನಡ ಎನ್ನುವಂಥದ್ದು ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ. ನಾನು ಅಮೆರಿಕಕ್ಕೆ ಹೋದಾಗ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ನಾನು ಹೇಳುದು ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ ಮಾತಾಡತಕ್ಕಂಥ ಜನರು ಇರತಕ್ಕಂಥ ಕನ್ನಡ ನಾಡಿನಿಂದ ಬಂದಿದ್ದೇನೆ ಅಂತ ಹೇಳ್ತೇನೆ. ಅಷ್ಟು ಹೆಮ್ಮೆ ಇರಬೇಕು ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ. ಅದರಲ್ಲಿ ಕುಂದಾಪುರ ಕನ್ನಡ ಎನ್ನುವಂಥದ್ದು ಆಡು ಭಾಷೆ, ನಮ್ಮ ನಾಡು ಭಾಷೆ, ಅದು ನುಡಿ ಅನ್ನುವಂಥದ್ದು ನಮ್ಮ ಶಕ್ತಿ. ಅದು ಕುಂದಾಪುರ ಕನ್ನಡದ ಶಕ್ತಿ, ಅದನ್ನು ನಾವು ಬೆಳೆಸ್ಕು, ಅದನ್ನು ನಾವು ಉಳಿಸ್ಕು. ಹಾಗಾಗಿ ನಾನು ಪದ್ಯ ಬರೆದಿತ್ತಲ್ಲ, ಅಷ್ಟು ಆಗಲೇ ಕಾಲದಲ್ಲೇ ನಾನು ಪದ್ಯ ಬರೆದೆ. ಮಾತ್ರ ಅಲ್ಲ, ಭಾಷಣಗಳಲ್ಲಿ ವೇದಿಕೆ ಮೇಲೆ ನಾನು ಕನ್ನಡ ಕುಂದಾಪುರ ಕನ್ನಡ ಸರಾಗ ಮಾತಾಡೋಕೆ ಶುರು ಮಾಡಿದೆ. ಇವತ್ತು ಕುಂದಾಪುರ ಕನ್ನಡದ ಅಧ್ವರ್ಯು ಅಂತ ಹೇಳಿಸ್ಕೊಳ್ತಕ್ಕಂಥ ಎಷ್ಟೋ ಜನಕ್ಕೆ ವೇದಿಕೆ ಮೇಲೆ ಮಾತಾಡೋಕೆ ಬತ್ತಿಲ್ಲ.
1: ಇದು ಮಾತ್ರ ಸತ್ಯ.
0: ಸತ್ಯ. ಅವರು ಕುಂದಾಪುರ ಕನ್ನಡದ ಕಾರ್ಯಕ್ರಮಕ್ಕೆ ಬಪ್ಪದು ಮೇಲೆ ಹೋಗಿ ನಂಗೆ ಕುಂದಾಪುರ ಕನ್ನಡ ಮಾತಾಡಕ್ ಬರ್ತಿಲ್ಲ ಅಂತ ಹೇಳಿ ಮಹನೀಯರೇ ಮತ್ತು ಮಹಿಳೆಯರೇ ಅಂತ ಹೇಳಿ ಶುರು ಮಾಡುವ ಪುಸ್ತಕದ ಕನ್ನಡ,
1: ನಿಜ
0: ಸಾಹಿತ್ಯದ ಕನ್ನಡ. ನಂಗೆ ಬೇಜಾರಾಗ್ತದೆ, ಯಾಕೆ ಮಾತಾಡಕ್ ಆಗ್ತಿಲ್ಲ, ಯಾಕೆ ಪ್ರಯತ್ನ ಮಾಡುತ್ತಾ ಆಗ್ತಿಲ್ಲ. ಪ್ರಯತ್ನ ಮಾಡ್ಕ, ಈಗ ಎಷ್ಟು ಮಂದಿ ಮಾಡ್ತರು, ಈಗ ಎಷ್ಟೋ ಪತ್ರಿಕೆಗಳಲ್ಲಿ ಲೇಖನೆಲ್ಲ ಬರುತ್ತೆ. ಇವತ್ತು ಇಸ್ರೋ ಸುಧಾದಲ್ಲಿ ಕಮಲಶಿಲೆ ಹಬ್ಬದ ಬಗ್ಗೆ ಒಂದು ಲೇಖನ ಕುಂದಾಪುರ ಕನ್ನಡದ ಬಂದಿತ್ತು, ನಂಗೆ ಭಾರಿ ಖುಷಿ ಆಯ್ತು. ಹಂಗೆ ಮಾಡ್ಕ, ಆ ರೀತಿ ಮಾಡ್ರೆ ಮಾತ್ರ ನಮ್ಮ ಭಾಷೆ ಉಳಿತು ಮತ್ತೆ ಬೆಳೀತು. ಅಷ್ಟು ಶಬ್ದಗಳು ನಮ್ಮ ಬಳಕೆಯಲ್ಲಿತ್ತು. ಇವರದ್ದು ಪುಸ್ತಕ ಇತ್ತಲ್ಲ, ಇವರ ಅಪ್ಪಯ್ಯನ ಆಸ್ತಿಕತೆ ಅಂತೇಳಿ ಇಷ್ಟಪ್ಪ ಪುಸ್ತಕ, ನೀವು ಅದು ಕಾಡ್ಕ. ಕುಂದಾಪುರ ಕನ್ನಡ ಒಂದು ಓತಸ್ರೋತವಾಗಿ ಹರಿವಿಕೆ ಇರತಕ್ಕಂತ ಒಂದು ಕಾದಂಬರಿ ಇದ್ರೆ ಅದು ಅಪ್ಪಯ್ಯನ ಆಸ್ತಿಕತೆ.
1: ಅದು ನಮ್ದು ಉಪ ಇದ್ರದ್ದ.
0: ಹೌದು
1: ಅಲ್ಲ.
0: ಹೌದು ಹೌದು. ಅಷ್ಟು ಒಳ್ಳೆ ಪುಸ್ತಕ ನಾನು ನೋಡ್ಲಿಲ್ಲಪ್ಪ ಯಾವುದಲ್ಲ. ಮರಳಿ ಮಣ್ಣಿಗೆ ಕಾರಂತರದ್ದು ಬಹಳ ಪ್ರಸಿದ್ಧ, ಅದು ಮಣ್ಣಿನ ಕತೆ. ಕುಂದಾಪುರ ಕನ್ನಡ ಇಲ್ಲ. ಅದು ಇದರಲ್ಲಿ ಯಾರಿಗೂ ಹೊಲಿಸು, ಯಾರನ್ನೂ ಹೊಲಿಸ್ತಕ್ಕಂಥ ರೀತಿಯ ಕುಂದಾಪುರ ಕನ್ನಡ ಇತ್ತು. ನಂಗೆ ಎಷ್ಟೋ ಶಬ್ದ ಅರ್ಥ ಇರಲಿಲ್ಲ. ಆ ನಮನೆ ಹೇರಳವಾದಂತಹ ಕುಂದಾಪುರ ಕನ್ನಡ ಪದಗಳನ್ನು ಬಳಸಿದ್ದಾರೆ ಉಪಾಧ್ಯರು. ಎಂಥ ಅದ್ಭುತ ಗೊತ್ತುಂಟ, ಹಾಂಗಿರ್ಕಂತ ಹೇಳು. ನಾನು ಒಂದು ಪುಸ್ತಕ ಕುಂದಾಪುರ ಕನ್ನಡದವರು ತಮ್ಮ ಗ್ರಂಥಗಳಲ್ಲಿ ಅದನ್ನು ಬರೀಕಂತ ಹೇಳುವಂತ ನನ್ನ ಕತೆಗಳಲ್ಲಿ ನಾನು ಕುಂದಾಪುರ ಕನ್ನಡ ಬಳಸಿದ್ದೆ. ನಾನು ಕತೆ ಪುಸ್ತಕ,
1: ನಾನು ಅದೇ ನಿಮ್ ಕತೆ ಪುಸ್ತಕ ಓದೋ ಕಂಡೆ. ನಮ್ಮ ಮಾಬುಕಳ ಹೊಳೆ ದೋಣಿ ದೋಡಿಸೋದು ಅದೊಂದು ಸೀನ್ ಇತ್ತಲ್ಲ, ದೋಣಿ
0: ದಾಟದೋಣಿ. ಅದ್ರಾಗೆ ಕುಂದಾಪುರ ಕನ್ನಡ ಇತ್ತು. ರುಕ್ಮಿಣಿ ಪ್ರಸಂಗ ಅಂತೇಳಿ ಒಂದು ಕತೆ ಇತ್ತು, ಅದರಲ್ಲಿ ಕುಂದಾಪುರ ಕನ್ನಡ. ನಾನು ಆದಷ್ಟು ಮಟ್ಟಿಗೆ ಅಲ್ಲಲ್ಲಿ ಕುಂದಾಪುರ ಕನ್ನಡ ಭಾಷೆಯನ್ನ ಅಲ್ಲಲ್ಲಿ ಕತೆಗಳಲ್ಲೂ ಕೂಡ ಬಳಸಿದ್ದೆ, ಕವನ ಪದ್ಯಗಳಲ್ಲೂ ಬಳಸಿದ್ದೆ, ಭಾಷಣಗಳಲ್ಲಂತೂ ಬಳಸ್ತಾ ಬಂದಿದ್ದೆ. ಚಿಕಾಗೋದಲ್ಲಿ ಜಯಬೇರಿ ಕುಂದಾಪುರ ಕನ್ನಡ ಹೊಡೆದಿತ್ತು ಅಂತ ಹೇಳಕ್ಕೂ ನಂಗೆ ಭಾಳ ಸಂತೋಷ ಆಯ್ತು. ಹೀಗೆ ನಮ್ಮ ಕುಂದಾಪುರ ಕನ್ನಡ ಪಯಣ ಸಾಗ್ತಾ ಇತ್ತು. ಅದನ್ನು ಜನ ನೆನಪಿಟ್ಕೊಂಡಿದ್ದಾರೆ. ಆ ಟೈಮಲ್ಲಿ ಯಾರೂ ಮಾತಾಡದಿದ್ದಂಥ ಕಾಲದಲ್ಲಿ ಹೆಬ್ಬಾರ್ ಕುಂದಾಪುರ ಕನ್ನಡವನ್ನು ಗಟ್ಟಿ ಮಾಡಿ ಮಾತಾಡ್ರಲ್ಲೇ ಅಂಥೇಳಿ ಅವರ ಎದೆಗಾರಿಕೆಗೆ ಮೆಚ್ಚುತ್ತೆ ಅಂತ ಹೇಳೋರಿದ್ದರು. ಇದೆಲ್ಲ ಎದೆ ಹೊಯ್ಲು ಅಂತ ಹೇಳ್ತಾರಲ್ಲ, ಹಾಗೆ ಎದೆ ಹೊಯ್ಲೆ. ಅದಕ್ಕೂ ಧೈರ್ಯ ಬೇಕಾಗ್ತದೆ, ಯಾಕಂದರೆ ಜನ ತಕ್ಕಂತರ ಇಲ್ಲ ಅಂತ ಒಂದು ಅನುಮಾನ ಇರುತ್ತೆ. ಆದರೆ ತಕ್ಕಂಡದಿತ್ತಲ್ಲ, ಅದು ನನಗೆ ಅಷ್ಟು ಸಂತೋಷ ಸಂಭ್ರಮ ತಂದಿತ್ತು. ಯಾಕಂದರೆ ಚಪ್ಪಾಳೆ ಚಪ್ಪಾಳೆ ಕುಂದಾಪುರ ಕನ್ನಡ ಮಾತಾಡಿ ಕೂಡ ಚಪ್ಪಾಳೆ. ಅಯ್ಯೋ ಆ ನಮನೆ, ನಾನು ಆ ಪದ್ಯ ಹೇಳಿದಲ್ಲ, ಒಂದೊಂದು ಲೈನಿಗೂ ಕೂಡ ಚಪ್ಪಾಳೆ ಬರ್ತಿತ್ತು ಆ ಸಮಯದಲ್ಲಿ.
1: ಈಗ ನೀವು ಕುಂದಾಪುರದಲ್ಲೇ ಹುಟ್ಟಿದವರು, ಕುಂದಾಪುರದಲ್ಲೇ ಬೆಳೆದವರು, ಕುಂದಾಪುರದ ಉದ್ದ ಅಗಲ ಆಳ, ಈಗ ಕುಂದಾಪುರದ ನಮ್ಮ ಪ್ಯಾಟಿಯೇ ತಕೊಂಡ್ರು ಕೂಡ ಅದ್ರ ಆಳ, ಅಲ್ಲಿ ಯಾವ ಮರ ಎಲ್ಲಿದ್ದಿತ್ತು, ಈಗ ಯಾವ ಮರ ಹೋಗಿ ಯಾವ ಬಿಲ್ಡಿಂಗ್ ಬಂದಿತ್ತು, ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಹತ್ರ ಇತ್ತು. ಸೊ ನಿಮ್ಗೀಗ ಈಗ 86 ವರ್ಷ ಸರ್?
0: 85 ಆಗಿ 86ಕ್ಕೆ ಪಾದಾರ್ಪಣೆ ನವೆಂಬರ್ 2ಕ್ಕೆ.
1: ನವೆಂಬರ್ 2ಕ್ಕೆ. ಸೊ ಇಷ್ಟು ವರ್ಷ ಈ ಭೂಮಿ ಮೇಲೆ ಅಂದ್ರೆ ಈ ಕುಂದಾಪುರದಂಗ್ ಬಾಳಿ ಬದುಕಿದ್ ನಿಮ್ಗೆ, ಆ ಕುಂದಾಪುರ ಆಗಲಿಕ್ಕೆ ನೀವು ಶಾಣಕಿಪ್ಪತ್ತಿಗೆ ಇದ್ದದ್ದು, ಈಗಲಿಕ್ಕೆ ಕುಂದಾಪುರ ಏನು ತುಂಬಾ ಡಿಫ್ರೆನ್ಸ್, ನಮ್ಮ ಭಾಷೆಯಲ್ಲಿ ಡಿಫ್ರೆನ್ಸ್ ಎಂತೆಲ್ಲ ಕಾಣುತ್ತೆ ಸರ್ ನಿಮ್ಗೆ?
0: ಈಗ ತುಂಬಾ ವ್ಯತ್ಯಾಸ ಉಂಟು. ಅಂದ್ರೆ ನಮ್ಮ ನಾವು ಸಣ್ಣದೀಪ್ ಸನಗೆ ಇದ್ದಂತ ಜೀವನ ಕ್ರಮ ಇತ್ತಲ್ಲ, ಆ ಜೀವನ ಕ್ರಮವೇ ಬೇರೆ. ಮತ್ತೆ ಆಗೆಲ್ಲ ಸಾಯಂಕಾಲ ಆದ ನಂತರ ಇಡೀ ಕಪ್ಪಾಗಿ ಹೋಗ್ತಿತ್ತು ನಮ್ಮ ಇಡೀ ಕುಂದಾಪುರ ಪ್ಯಾಟಿ ಅನ್ನುವಂಥದ್ದು ಕಪ್ಪಾಗಿ ಹೋಗ್ತಿತ್ತು. ಒಬ್ಬ ಮಂಗಳ ಅಂತ ಹೇಳಿ ಒಬ್ಬ ಇದ್ದ, ಅವ ಪಂಚಾಯತ್ ಬೋರ್ಡ್ನ ಒಂದು ಕೆಲಸದವ. ಅವನ ಸೈಕಲ್ ಮೇಲೆ ಒಂದು ಏಣಿ ಇಟ್ಕೊಂಡು ಒಂದು ಡಬ್ಬಿ ಚಿಮಣೆಣ್ಣೆ ಹಿಡ್ಕೊಂಡು ಬತ್ತಿದ. ಬಂದು ಅಲ್ಲಲ್ಲಲ್ಲಿ ದೀಪದ ಸ್ತಂಭ ಅಂದ್ರೆ ದೀಪದ ಕಂಬ ಇರ್ತಿತ್ತು, ಆ ಏಣಿ ಇಟ್ಟು ಕಂಬ ಹತ್ತ. ಕಂಬ ಹತ್ತಿ ಆ ಕನ್ನಡಿ ಡಬ್ಬಿ ಮೇಲೆ ಅದ್ರದ್ದು ಬಾಗಿಲು ತೆಗೆದು ಅದಕ್ಕೆ ಚಿಮಣೆಣ್ಣೆ ಹಾಕಿ ಬತ್ತಿ ಸ್ವಲ್ಪ ದೊಡ್ಡದು ಮಾಡಿ ದೀಪ ಹಚ್ಚಿ ಹೋತ. ಅವ್ನು ಹೋಗಿ ಅರ್ಧ ಗಂಟೆಗೆ ದೀಪ ಹರಿ ಹೊತ್ತು, ಆಸಕ್ತಿ ಬೇರೆ. ಆದ್ರೆ ಅಲ್ಲಲ್ಲಲ್ಲಿ ಇದ್ದ ಕಂಬಕ್ಕೆಲ್ಲ ದೀಪ ಹಾಕಿ ಹೋಗ್ತಿದ್ದ ಮಂಗಳ ಅಂತ ಹೇಳಿ ನಂಗೆ ಇವತ್ತಿಗೆ ನೆನಪಿತ್ತು. ಆದ್ರೆ ರಾತ್ರಿ 12 ಗಂಟೆ ಮೇಲೆ ಒಂದು ಚೂರು ಅಲ್ಲಿ ಬೆಳಕಿಲ್ಲ, ಕಪ್ಪು ಕತ್ಲೆ ಅಂದ್ರೆ ಅಷ್ಟು ಕಾರ್ಗತ್ಲೆ. ನಮ್ಮ ಶ್ರೀರಾಮಕಾಂತ ಶೋಮನ್ ದುಡಿಗೆ ಬರ್ದಾಗೆ ಕಪ್ಪು ಅಂದ್ರೆ ಕಪ್ಪು, ಕತ್ಲೆ ಅಂದ್ರೆ ಕತ್ಲೆ ಅಂತ ಹೇಳಿ ಕಣ್ಣಿಗೆ ಕಣ್ಣು ತಾಗಿಸಿದ್ರು ಕಾಣದಷ್ಟು ಕತ್ತಲೆ ಅಂತ ಬರ್ತಿದ್ರು ಶ್ರೀರಾಮಕಾಂತ ಶೋಮನ್ ದುಡಿಲಿ. ಆ ರೀತಿಯಲ್ಲಿ ನಮ್ಮ ಕುಂದಾಪುರ ಇದ್ದಿತ್ತು. ಆದ್ರೂ ಕೂಡ ಕುಂದಾಪುರದ ದೊಡ್ಡ ದೊಡ್ಡ ಮನುಷ್ಯರಲ್ಲ, ನಾನು ಆಗ ಬರ್ದಲ್ಲ, ಅವರೆಲ್ಲ ರಸಿಕತೆಯಿಂದ ಅಲ್ಲಿ ಹೋಗ್ತಿದ್ರು ಮಾರರೆ, ಇಲ್ಲಿ ಹೋಗ್ತಿದ್ರು ಮಾರರೆ ಅಂತ ಹೇಳುವಾಗ ಆಗ ನಾನು ಬರ್ದಿದ್ದೆ ಏನಂದ್ರೆ ಈ ಇದೇ ರೀತಿಯ ಕತೆ, ಆ ಮಂಗಳನ ಕತೆ ಇತ್ತಲ್ಲ, ಅವ ದೀಪ ಹಚ್ಚುತ್ತಾ ಇದ್ದ ಅಂತೇಳಿ ಅದನ್ನು ಕತೆ ಹಾಕಿದೆ. ನಾ ಸಣ್ಣದ 20ಗೆ ಸಾಯಂಕಾಲ ಆಯ್ತಂದ್ರೆ ಕುಂದಾಪುರ ಇಡೀ ಊರು ಕಪ್ಪು ಹತ್ತಿತ್ತು. ಓ ಅಲ್ಲೊಂದು ಇಲ್ಲೊಂದು ಮಿಣಕ್ ಮಿಣಕ್ ಅಂತಿತ್ತು. ಕಂಬದ ಮೇಲೆ ಪಂಚಾಯತ್ನ ಬೆಳಕಿದ್ದಿತ್ತು. ಸೈಕಲ್ ಮೇಲೆ ಒಂದು ಏಣಿ, ಒಂದು ಡಬ್ಬಿ ತುಂಬ ಎಣ್ಣಿ ಹಾಯ್ಕೊಂಡು ಒಂದು ಮನುಷ್ಯ ಬರ್ಪುದಿತ್ತು. ಒಂದೊಂದೇ ಕಂಬಕ್ಕೆ ಏಣಿ ಇಟ್ಕೊಂಡು ಹತ್ತಿ ಎಣ್ಣೆ ಹಾಕಿ ದೀಪ ಹಚ್ಚುದಿತ್ತು. ಒಂದಿಷ್ಟು ಹೊತ್ತು ಈ ದೀಪ ಉರಿತಿದ್ದಿತ್ತು. ಕತ್ಲಾದ್ಮೇಲೆ ಕುಂದಾಪುರ ಸತ್ತಂಗಿತ್ತು. ಯಾರ್ಯಾರು ಎಲ್ಲೆಲ್ಲಿಗೆ ಕತ್ಲಾದ್ಮೇಲೆ ಹೋತಿದ್ರೋ ಒಂದಾದ್ರೂ ನಮಗೆಲ್ಲ ಕಾಣ್ತಿರ್ಲಿಲ್ಲ. ಆದ್ರೂ ದೊಡ್ಡ ದೊಡ್ಡವರು, ಓ ಅವರು, ಓ ಇವರು, ಓ ಅವಳನ್ನ ಇಟ್ಕೊಂಡಿರು ಅಂತಿದ್ರಲ್ಲೇ. ಈಗಂತೂ ಕುಂದಾಪುರ ಬೆಳಕಾಯ್ತಲೆ, ಕತ್ಲೆಲ್ಲ ಹೋಯ್ತು ಈಗ ಹಗಲಾಯ್ತಲೆ. ಈಗೆಲ್ಲ ದೊಡ್ಡವರು ಎಲ್ಲಿ ಹೋತ್ರೋ, ಏನ್ ಕತಿಯೋ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ ಮಾರೇ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ ಅಂಥೇಳಿ. ಇದು ಆಗಿನ ಕಾಲದ ಕುಂದಾಪುರದ ರಾತ್ರಿಯ ಸ್ಥಿತಿ. ಒಂದೊಂದು ಅಂಗಡಿ ಕಾಣಕ್ಕೆ ವೆಂಕಟರಮಣನ ಅಂಗಡಿ ಅಂತ ಇಲ್ಲಿ ಇತ್ತು, ಒಂದು ಸಣ್ಣ ಅಂಗಡಿ, ಎಷ್ಟು ಗೂಡಂಗಡಿ. ಅವ ಅದ್ರಾಗ ಮುದ್ಕೊಂಡು ಕೂತ್ಕೊಂಬುದು, ಅದ್ರಾಗ ನಾವು ಹೋಗಿ ಪೆಪ್ಪರ್ಮೆಂಟ್ ತಕೊಂಬುದು, ಅದ್ರ ಮೇಲೆ ಲಿಂಬೆಹಣ್ಣು ತಗೊಂಡು ಬಪ್ಪದು. ಇಲ್ದಿದ್ದ ಸಾಮಾನು ಇಲ್ಲ. ಆ ನಮ್ಮನೆ ಸಣ್ಣ ಸಣ್ಣ ಅಂಗಡಿ, ಸೈಕಲ್ ಅಂಗಡಿ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಸಣ್ಣ ಸೈಕಲ್ ತಗೊಂಡು ನಾವು ತಲುಕೆ ನರಿಬೇಡಕ್ಕೆ ಹೋಗ್ಬೋದು. ನರಿಬೇಡದ ಮೇಲಿನ ಕೆಳಗೆ ಸೈಕಲ್ ತಗೊಂಡು ಇಳುವುದು, ಅಲ್ಲಿ ಬೀಳುದು. ಅದು ಈಗ ಎಣಿಸ್ಕೊಂಡ್ರೆ ಆ ಸೈಕಲ್ನ ಎಣ್ಣೆದ ಪರಿಮಳ ನನ್ನ ಮುಗಿಗೆ ಹೊಡಿತೀಗ. ಆಗಿನ ಕಾಲದ ಒಂದು ಅಭ್ಯಾಸದು ಅದು ನಮ್ಮ ಕಣ್ಣಿಗೆ ಮುಗಿಗೆ ಈಗ ಹೊಡಿತೀಗ. ಆಗ ಒಂದು ಆಣೆ ಕೊಟ್ರೆ ಒಂದು ಗಂಟೆ, ಒಂದು ಅರ್ಧ ಆಣೆ ಕೊಟ್ರೆ ಅರ್ಧ ಗಂಟೆ ಬಾಡಿಗೆ, ಬಾಡಿಗೆ ಸೈಕಲ್ ಅಷ್ಟೆಲ್ಲ. ನಾವು ಶಾಲೆಗೆ ಹೋದ್ರಾಗೆ ಒಂದನೇ ಕ್ಲಾಸಿಗೆ ಒಂದು ಹಣೆ, ಎರಡನೇ ಕ್ಲಾಸಿಗೆ ಎರಡು ಹಣೆ, ಮೂರನೇ ಕ್ಲಾಸಿಗೆ ಮೂರು ಹಣೆ, ನಾಲ್ಕನೇ ಕ್ಲಾಸಿಗೆ ನಾಲ್ಕು ಹಣೆ, ಐದನೇ ಕ್ಲಾಸಿಗೆ 5 ಹಣೆ
2: ಫೀಸ್
0: ಆಗಿಲ್ಲ. ಆ ರೀತಿಯಲ್ಲಿ ನಡೆಯುದು. ಆಗ ಒಂದು ಓಲಿ ಕೊಡೆ ಹಿಡ್ಕೊಂಡು ನಾವು ಶಾಲೆಗೆ ಹೋಗ್ಬೋದು, ಓಲಿ ಕೊಡೆ. ಆ ಓಲಿ ಕೊಡೆ ಹಿಡ್ಕೊಂಡು ಶಾಲೆಗೆ ಹೋದ್ರೆ ಓಲಿ ಕಡೆ ಹಿಡಿದು ಶಾಲೆ ಹೊರಗಿನ ಗೋಡಿ ತಾಯಿಸಿ ಹಿಡ್ಕು ಸಾಂಚಿ ಇಡುದು. ಅಲ್ಲಿ ನಾವು ಒಳಗೆ ಕೂತ್ಕೊಂಡು, ಒಳಗೆ ಕೂತ್ಕೊಂಡ್ರೆ ಜೋರ್ ಗಾಳಿ ಬಂದ್ರೆ ಓಲಿ ಕೊಡೆ ಎಲ್ಲ ರೊಯ್ ರೊಯ್ ರೊಯ್ ರೊಯ್ ರಸ್ತೆ ಮೇಲೆ ಓಡುದು, ರಸ್ತೆ ಹೋಯ್ತು. ನಾವು ಶಾಲೆ ಮಾಸ್ಟರ್ನ್ಗೆ ಅಂತಿಲ್ಲ, ಯಾರಿಗೆ ಅಂತಿಲ್ಲ, ಬಡ ಬಡ ಬಡ ಓಡುದು. ಅದ್ರೆ ಯಾವ್ದು
2: ಕೊಡಿಯಿಂದ
0: ಕೊಡೆಯಿಂದ ಓಡಿ ನಮ್ ನಮ್ ಕೊಡೆ ಹಿಡ್ಕೊಂಡು ಹೋಗ್ತದೆ ಮಾಸ್ಟರ್ ಕಕ್ಕಾ ಬಿಕ್ಕಿ ಮಕ್ಳಿಲ್ಲ. ನಮ್ ಕೊಡೆ ಅಂದ್ರೆ ಗೊತ್ತಾಗ್ಬೇಕೆ. ನಾವು ಎಂತ ಮಾಡ್ತಿತ್ತಾಗ, ಆಗೆಲ್ಲ ಡಾಮರ್ ಹತ್ತಿತ್ತು ಕೊಡೆಗೆ, ಹೊರಗಿಂದ ಹೊರಗಿನ ಡಾಮರ್ ಹಚ್ಚಿದ್ರೆ ಕೊಡಿ ಸ್ವಲ್ಪ ಬಾಳಿಕೆ ಬತ್ತು ಅಂದಳಿ, ಇಲ್ದಿದ್ರೆ ಕೊಳಿತ್ತು ಬೇಗ. ಡಾಮರ್ ಹತ್ತಿರ ಕೊಳಿತಿಲ್ಲ ಓಲಿ ಕೊಡೆ. ಒಳಗೆ ಅದೇ ಡಾಮರ್ ಕಡ್ಡಿಯಿಂದ ನಾನು ಶಂಕರ ಅಂತ ಬರೀತಿದ್ದೆ ನನ್ನ ಹೆಸರು, ಮತ್ತೆ ಮಕ್ಕಳ ಹೆಸರು ಬರೀತಿ ಲೀಲಾ ಲಲಿತಾ. ನಾನ್ ದೊಡ್ಡ ಆರ್ಟಿಸ್ಟ್ ಆಗ, ಯಾಕಂದ್ರೆ ಅಲ್ಲ ಮಕ್ಕಳಿಗೆಲ್ಲ ಶಾಲೆಗೆ ಕೊಡಿ ಹೆಸರು ಬರ್ಕೊಡೋದು, ಶಂಕರಣ್ಣಯ್ಯ ನನ್ನ ಹೆಸರು ಬರ್ಕೊಡೋದು, ನನ್ನ ಹೆಸರು ಬರ್ಕೊಡೋದು, ಮಕ್ಕಳಲ್ಲಿ ಬರ್ಬೋದು, ಅವ್ರ ಗಡ್ಡಿ ತಕೊಂಡು ಡಾಮರಿಗೆ ಅದ್ದಿ ಬರ್ಕೊಡೋದು. ಆದ್ರೆ ಆಗಿನ ಕಾಲದ ಕತೆ ಇಲ್ಲ. ಹಿಂಗ ಅಲ್ಲಿ ಹೋಗಿ ಶಾಲೆಗೆ ನೆಲದ ಕೂತ್ಕೊಂಡು ಬೇಂದಿರ್ಲಿಲ್ಲ, ಅಯ್ಯೋ ಪುಕ್ಳಿ ಎಲ್ಲ ಮಣ್ಣು ಚಡ್ಡಿ ಎಲ್ಲ ಕೊಳೆ, ವಾರಕ್ಕೆ ಮೂರ್ ಚಡ್ಡಿ ಬೇಕತ್ತು ಅಂತ ಸಂದರ್ಭ. ಆ ನಮ್ಮನೆ ಒಂದು ಸ್ಥಿತಿ ಇದ್ದೈತೆ. ಈಗ ನಾವು ಒಳ್ಳೆ ಆಯ್ತು, ಆಸಕ್ತಿ ಬೇರೆ. ಆಗಿನ ಕಾಲದ ಒಂದು ಹಳೆ ಕತೆ. ಆದ್ರೆ ಅಷ್ಟು ಒಂದು ಚಂದ ಇತ್ತು ಶಾಲೆ, ನಮ್ಗೆ ಇವತ್ತಿಗೂ ಒಂದು ಭಾವನಾತ್ಮಕ ಸಂಬಂಧ ಇತ್ತು ಆ ಶಾಲೆಗೆ. ಹಿಂದೂ ಶಾಲೆ ಅಂತೇಳಿ ಇಲ್ಲಿ ನಮ್ಮ ಆಸ್ಪತ್ರೆಗೆ ಎದುರಿಗಿತ್ತಲ್ಲ, ಬಂಟ್ವಾಳ ರಘುನಾಥ ರಾಯರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೆಸರು ಅದರದ್ದು. ಎಂಥ ಒಂದು ಮಾಸ್ಟರ್ಗಳು, ಎಷ್ಟು ಒಳ್ಳೆಯ ಶಿಸ್ತು ಇದ್ದಿತ್ತು. ಮತ್ತೆ ಗೋಡೆ ಮೇಲೆ ಬರೆದಿತ್ತು ಏನು, ದೇವರ ಭಯವೇ ಜ್ಞಾನದ ಮೂಲ. ಎಲ್ಲರ ಕೇಂದ್ರೀಯ ನಮ್ಮ ಶಾಲೆಯಲ್ಲಿ ಆಗ ಬರೀ ದೇವರ ಭಯವೇ ಜ್ಞಾನದ ಮೂಲ, ಕಡೆಗೆ ಸತ್ಯಂ ವದ ಧರ್ಮಂ ಚರ. ಈಗೆಲ್ಲ ಎಲ್ಲಿತ್ತು, ಯಾವ ಶಾಲೆ ಎಲ್ಲಿತ್ತು? ಈಗೆಲ್ಲ ಒಂದು ಕಾರ್ಪೊರೇಟ್ ಸ್ಟೈಲಲ್ಲಿ ಶಾಲೆ ಕಟ್ತರು, ಇಂಥದ್ದು ಒಂದು ಒಂದು ಗೋಡೆ ಬರಹಕ್ಕಿಲ್ಲ. ನಮ್ಗೆಲ್ಲ ಅಚ್ಚಳಿದೆ ನಮ್ಮ ಮನಸ್ಸೊಳಗೆ ಅದು ನಮ್ಮ ಈ ಸಂಸ್ಕೃತಿಯ ಬೇರೆ ಊರ ಕಾರಣ ಆ ರೀತಿಯ ಗೋಡೆ ಬರಹ ಆ ರೀತಿ ಆಗಿನ ಕಾಲದ ಕುಂದಾಪುರ ಹಾಗಿತ್ತು. ಇಲ್ಲೇ ನಿಮ್ಗೆ ವೃಂದಾವನ ಹೋಟ್ಲ್ ಹತ್ರ ದೊಡ್ಡ ಹೊಂಡ ಅದು ಈ ಗಾಡಿ ಎಲ್ಲ ನಿಲ್ಲುವಂತ ಜಾಗ ಇತ್ತು. ನಾಟಕ ಕಂಪನಿ ಎಲ್ಲ ಬಪ್ಪದ ಅಲ್ಲಿಗೆ ಎಲ್ಲ ನಾಡಿ ವೀರ ಗುಬ್ಬಿ ವೀರಣ್ಣನ ನಾಟಕ ಸಮೇತ ಅಲ್ಲಿ ಪ್ರದರ್ಶನ ಆಗ್ತಿತ್ತು. ಎಂತೆಂತ ದೊಡ್ಡ ಅಭಿನಯಕಾರರು ಆಕ್ಟರ್ ಎಲ್ಲ ಬರ್ತಿತ್ತು. ಕುಂದಾಪುರದವರೇ ಕೆಲವರೆಲ್ಲ ಒಳ್ಳೊಳ್ಳೆ ಆಕ್ಟರ್ ಇದ್ದಿದ್ರು ಅಲ್ಲಿ ಅಲ್ಲಿ ನಾಟಕ ಎಲ್ಲ ಆಗ್ತಾ ಇದ್ದಿತ್ತು. ನಂತರ ಗಾಡಿ ಬೇಡ ಅಂತೇಳಿ ಯಾರು ಏನು ಅಜಂತ ಪ್ರಶ್ನೆ ಎದುರಿಗೆ ಈಗ ಬಸ್ ಸ್ಟ್ಯಾಂಡ್ ಬಂದಿತ್ತಲ್ಲ, ಈಗ ಬಸ್ ಸ್ಟ್ಯಾಂಡ್ ಅಲ್ಲ ಅದು, ಈಗ ICICI ಬ್ಯಾಂಕ್ ಕಟ್ಟಡ ಇತ್ತಲ್ಲ ಅದು ಮುಂಚೆ ಖಾಲಿ ಜಾಗ, ಅದು ಬಸ್ ಸ್ಟ್ಯಾಂಡ್ ಹಳಿ ಬಸ್ ಸ್ಟ್ಯಾಂಡ್. ಅಲ್ಲಿ ಗಾಡಿ ಬೇಡ, ಗಾಡಿ ಬೇಡ ಅಂದ್ರೆ ಸಂತಿಗೆ ಪಾಪ ಗಾಡಿ ಎಲ್ಲ ನಿಲ್ಲುದೆ ಅಲ್ಲಿ. ನಮಗೆ ಗಮ್ಮತ್ ಅಂತ ಹೇಳಿದ್ರೆ ಸಂತಿಗೆ ಪಾಪ ಗಾಡಿ ನಿಲ್ಲುವ ಜೊತೆಗೆ ಆ ಗಾಡಿ ಎತ್ತಿಗಳನ್ನ ಅಡ್ಡ ಹಾಕಿ ಮಲಸಿ ಅದರ ಲಾಳ ಕೆತ್ತುದು ಉಂಟಲ್ಲ ಅದು ಕಾಮಕ್ಕೆ ನಾವು ಹೋಗ್ಬೋದು. ಎತ್ತುಗಳನ್ನ ಕೆಳ ಹಾಕಿ ನಾಲ್ಕು ಕಾಲನ್ನ ಹಗ್ಗ ಹಾಕಿ ಕಟ್ಟಿ ಆ ಲಾಳ ಎಲ್ಲ ಕೆತ್ತುದು ಇತ್ತಲ್ಲ ಅದಕ್ಕೆ ಒಂದು ಜನ ಬರ್ತಿತ್ತು ಅವ್ರಿಗೆಲ್ಲ ದುಡ್ಡು ಆಗ ಸಂತೆಯ ಸಮಯ. ಆ ಲಾಳ ಕೆತ್ತುದು ಮತ್ತೆ ಮೊಳೆ ಹಾಕಿ ಲಾಳ ಹೊಡೆಯುದು ಅದಕ್ಕೆ ಗೊರಸುಗಳಿಂದ ಕೆತ್ತುದು ಲಾಳ ಹೊಡೆಯುದು ಗೊರಸು ಕೆತ್ತುವಂತ ಕೆಲಸ ಇತ್ತಲ್ಲ ಅದ್ಭುತ. ಅದನ್ನ ನೋಡುವಂತದ್ದು
1: ನೀವೆಲ್ಲ ಅದನ್ನ
0: ಅದನ್ನ ಕಾಮಕ ಹೋಗ್ತಿತ್ತು ಈ ಗಾಡಿ ಬೇಣಕ್ಕೆ. ಅದಲ್ಲದೆ ನಮ್ಮ ಕೋರ್ಟ್ ಇತ್ತಲ್ಲ, ಕೋರ್ಟಿನ ಎದುರುಗಡೆ ದೊಡ್ಡ ಒಂದು ವಿಶಾಲವಾದಂತ ಜಾಗ. ಆಗ ಇವರು ಅಲ್ಲಿ ಗಾಡಿ ಬೇಣ ಸಂತೆಯ ಗಾಡಿ ಎಲ್ಲ ಬಪ್ಪದ ಅಲ್ಲಿಗೆ ಸಂತೆ ಗಾಡಿ ಎಲ್ಲ ಅಲ್ಲಿ ಗಾಡಿ ಅವರಿಗೆಲ್ಲ ನೆರಳು ಆಯ್ಕಂತೇಳಿ ಶ್ರೀರಾಮಕಾಂತರ ಅಣ್ಣ ರಾಮಕೃಷ್ಣ ಕೇಳ್ಗಾಂತ ಮರ ನೆಟ್ಟಿದ್ರು, ಅಷ್ಟು ಮರ ನೆಟ್ಟಿದ್ರು ಅಲ್ಲಿ ನೆರಳು ಬೇಕಂತೇಳಿ. ಅಲ್ಲಿ ಗಮ್ಮತ್ ಗುದೀತ ಅಲ್ಲಿ ಗಾಡಿ ಎಲ್ಲ ಗಾಡಿ ಬೇಣದ ಗಾಡಿ ಬಂದಾಗ ಬಪ್ಪದೆಲ್ಲ ಹುಡುಗ ಹುಡುಗಿರು ಒಂದೊಂದು ಬಾಲ್ದಿ ಹಿಡ್ಕೊಂಡು ಬಪ್ಪದು
1: ಎಂತಕ್ಕೆ
0: ಎಂತ ಗುದೀತ ಎತ್ತಲ್ಲ ಸೆಗಣಿ ಹಾಕತ್ತಲ್ಲ ಆ ಎತ್ತು ಹಾಕಿದ ಸೆಗಣಿಯನ್ನ ಹಿಡ್ಕೊಂಡು ಮನೆಗೆ ಹೋಗುದು ಮನೆಗೆ ಸಾರ್ಸೋಕೆ ಸೆಗಣಿ ಬೆರಟೆ ಮಾಡೋಕೆ ಎಲ್ಲ ಅಷ್ಟು ಬಡತನ ಆಗಿನ ಕಾಲದಲ್ಲಿ. ಆ ನಮೂನಿಯ ಒಂದು ಸಂಸ್ಕೃತಿ ಆ ನಮೂನಿಯ ಒಂದು ವಿಚಾರ ಆಚಾರ ವಿಚಾರ ಎಲ್ಲ ನಡೀತಿತ್ತು ಆಗಿನ ಕಾಲದಲ್ಲಿ.
1: ಈಗ ನಮ್ಮ ಗಾಂಧಿ ಮೈದಾನ ನರಿ ಬೇಣ ಅಂತಕ್ಕೆ
0: ಅದಕ್ಕೆ ನರಿ ಬೇಣ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅಲ್ಲಿ ಮಸ್ತ್ ನರಿ. ನಾನು ಸಣ್ಣ ಇರುವಾಗಲೇ ನರಿ ಕೂಗಕ್ಕೆ ಅಂತಿದ್ದೆ ನಾನು. ಅಲ್ಲಿ ಪೊಟ್ರ ಎಲ್ಲ ನರಿ ಇರ್ತಿತ್ತು ಸಾಯಂಕಾಲ ರಾತ್ರಿ ಆದ ಕೂಡ ನರಿ ಹೊರಗೆ ಬಂದು ಕೂವು ಕೂವು ಕೂವು ಕೂವು ಕೂ ಅಂತ ಕೂಗಕ್ಕೆ ಅಂತಿತ್ತು. ಹಾಗೆ ನರಿ ಬೇಣ ಅಂತ ಅದಕ್ಕೆ ಹೆಸರು ಬಂದದ್ದು. ಕಡೆಗೆ ಅದು ಈ ಗಾಂಧಿ ಮೈದಾನ ನೆಹರು ಮೈದಾನ ಹಿಂಗಿದ್ದೆಲ್ಲ ಹೆಸರು ಹೊಸ ಹೊಸ ಹೆಸರು ಬಹು ಶುರು ಆಯ್ತು. ರಾತ್ರಿ ಕತ್ಲಾದ್ಮೇಲೆ ಅಲ್ಲಿ ಹೋಗೋಕೆ ಸಾಧ್ಯ ಇಲ್ಲ. ಅಲ್ಲಿ ಜನ ಹೇಳುದು ದೊಡ್ಡ ಮರ ಇತ್ತು ಬ್ರಹ್ಮರಾಕ್ಷಸ ಇತ್ತು ಹೋಯ್ಬೇಡಿ ಅಲ್ಲಿ ಅಂತ
1: ಹೇಳುದು.
0: ಮರ ಎಲ್ಲ ಹೋಯ್ತು ಬ್ರಹ್ಮರಾಕ್ಷಸ ಅಂತ ಕತೆ ಯಾಕೆ ಹಾಕಿದ್ದಂತ ಕಡಕೆ ಹಂಸನಿಗೆ. ನಮ್ಮಲ್ಲಿ ಕೆಲವು ರಸಿಕರೆಲ್ಲ ದೊಡ್ಡ ದೊಡ್ಡ ವಕೀಲರೆಲ್ಲ ರಾತ್ರಿ ಕಟ್ಟಿಗೆ ಲಾಟನ್ ಹಿಡ್ಕೊಂಡು ಲಾಟನ್ ಹಿಡ್ಕೊಂಡು ಜನ ಇವ್ರು ಹೋಗೋದು ಬೇರೆ ಮನೆಗೆ. ಅದಕ್ಕೆ ಅವ್ರ ಅವ್ರ ಗುಟ್ಟು ಗೊತ್ತಂದ್ರೆ ನಮ್ಗೆಲ್ಲ ಅಲ್ಲಿ ಹೋಯ್ಬಡಿ ಅಲ್ಲಿ ಬ್ರಹ್ಮರಾಕ್ಷಸ ಇತ್ತು ಅಂತ ಹೇಳುದು ಹೆದರ್ಸು ಆಗಿನ ಕಾಲದಲ್ಲಿ. ಅದು ಮತ್ತೆ ಗಾಡಿ ಬರ್ತಿತ್ತಲ್ಲ ಸಂತಿಗೆ ಸಾಲ್ ಸಾಲ್ ಸಾಲ್ ಸಾಲ್ ಗಾಡಿ ಬರುದು ಆ ಗಾಡಿ ಎತ್ತುಗಳ ಕಣ್ಣು ಹೊಡೆದು ಕಾಣ್ತೀನಿ ರಾತ್ರಿ ಹೇಳಿ ಎಂತ ಪಳ ಪಳ ಪಳ ಪಳ ಹೊಡೆಯುದು. ಅದ್ರ ಜೊತೆಗೆ ಆ ಗಾಡಿ ಒಂದು ಹಾಡು ಹಾಡುದು ಓ ಅಂತಕೊಂಡು ಹಾಡು ಹಾಡುದು. ಆ ಹಾಡೆಲ್ಲ ಸಂಗ್ರಹ ಮಾಡಿದ್ರೆ ಇವತ್ತಿಗೆ ಎಷ್ಟು ದೊಡ್ಡ ಸಾಹಿತ್ಯ ಆಗ್ತಿತ್ತು. ಅದೆಲ್ಲ ಆಶಿ ಕವಿತೆಗಳು ಅಲ್ಲೆಲ್ಲ ಹಾಡ್ತಿದ್ರು. ಇದೆಲ್ಲ ಎಲ್ಲಿ ಹೋಯ್ತು? ಅದೇ ನಂಗೆ ಬೇಜಾರಾಗುದು. ಆಗಿನ ಸಂಸ್ಕೃತಿ ಬೇರೆ ಈಗಿನ ಸಂಸ್ಕೃತಿ ಬೇರೆ. ಮತ್ತೆ ಆಗ ಒಂದೇ ಶಬ್ದ ಒಂದೇ ರಸ್ತೆ ಅದು ಧೂಳು ರಸ್ತೆ ತಾರ್ ರೋಡ್ ಇಲ್ಲ
1: ಕಚ್ಚಾ ರೋಡ್
0: ಎಷ್ಟು ಮಟ್ಟಿಗೆ ಬೆಳೀತು.
1: ಅಲ್ಲ ನಿಮ್ಗೆ ಈಗ ಎಂತ ಅನ್ಸುತ್ತೆ ಈಗ ನಮ್ಮ ಕುಂದಾಪುರ ಈ ತರ ಬೆಳೆದಿದೆಯಲ್ಲ?
0: ಅದು ನೋಡಿ ನಾಗರಿಕತೆ ಬೆಳೆದ ಹಾಗೆ ಅವಶ್ಯಕತೆಗಳು ಜಾಸ್ತಿ ಆದ ಹಾಗೆ ಬೆಳೀತಾ ಬೆಳೀತಾ ಬೆಳೀತಾ ಹೋಗ್ತದೆ. ಈಗ ಕಾಂಕ್ರೀಟ್ ಬಂತು ಸಿಮೆಂಟ್ ಬಂತು ಈಗ ಒಂದು ಮನೆ ಆಗಿನ ಮನೆ ಅಂತ ಹೇಳಿದ್ರೆ ಒಂದು ಜಂತಿ ಒಂದು ಪಗಾಸಿ ಒಂದು ಮಾಡ ಹಿಂಗಿಂದೆಲ್ಲ ಇದ್ದಿತ್ತು. ಒಂದು ಚಾವಡಿ ಒಂದು ಅಡುಗೆ ಕೋಣೆ ಒಂದು ಭೋಜನ ಶಾಲೆ ಒಂದು ದೇವರ ಕೋಣೆ ಒಂದು ಪಡಸಾಲೆ ಹಿಂಗೆಲ್ಲ ಇದ್ದಿತ್ತು. ನಮ್ಮನೆಯೇ ತಗೊಂಡು ನಮ್ಮನೆಗೆ ಗೇಟ್ ದಾಟಿ ಒಳಗೆ ಬಂದ್ರೆ ಗೇಟ್ ದಾಟಿಗೆ ಮುಂಚೆ ಎರಡು ಗೋಪುರ ಇತ್ತು ಗೇಟಿಗೆ ನಂತರ ಪಾಗಾರ ಇದ್ದಿತ್ತು. ಆ ಪಾಗಾರ ದಾಟಿ ಒಳಗೆ ಬಂದ್ರೆ ತಗಡಿನ ಚಪ್ರ ತಗಡಿನ ಚಪ್ರ ಅಂದ್ರೆ ಅಪ್ಪಡ ಅಪ್ಪಡ ಕನ್ನಡ ಶಬ್ದ ಅದು ತಗಡಿನ ಚಪ್ರ ಆಯ್ತಾ. ತಗಡಿನ ಚಪ್ರ ದಾಟಿ ಒಳಗೆ ಬಂದ್ರೆ ಚಾವಡಿ ಚಾವಡಿ ಅಂತಲೇ ಹೇಳುದು. ಈಗ ಅದಕ್ಕೆ ಈಗ ಚಾವಡಿ ಅಂದ್ರೆ ಹತ್ತತ್ತಿಲ್ಲ ಒಳಗೆ ಅದಕ್ಕಿಂತ ಒಳಗೆ ಬಂದ್ರೆ ಪಡಸಾಲೆ ಪಡಸಾಲೆಯಿಂದ ಒಳಗೆ ಬಂದ್ರೆ ದೇವರ ಕೋಣೆ ದೇವರ ಕೋಣೆಯಿಂದ ಆಚೆ ಬಂದ್ರೆ ಭೋಜನ ಶಾಲೆ ಭೋಜನ ಶಾಲೆಯಿಂದ ಅಡಿಗೆ ಕೋಣೆ ಅಡಿಗೆ ಕೋಣೆ ಆದ್ರೆ ಬಚ್ಚಲ ಕೋಣೆ ಆಮೇಲೆ ಪಾಯ್ಕಾನೆ. ಇಂತ ಈಗ ಬಚ್ಚಲ ಮನೆ ಪಾಯ್ಕಾನೆ ಹೆಸರೇ ಇಲ್ಲ.
1: ಮತ್ತೆ ಬಚ್ಚಲ ಮನೆ ಪಾಯ್ಕಾನೆ ಮನೆ ಒಳಗಲ್ಲ ಹೊರಗಿಪ್ಪುದಿಲ್ಲ.
0: ಕಂಪೌಂಡ್ ಅಂದ್ರೆ ಹಿತ್ಲು ಆಗಲ್ಲ ಹಿತ್ಲು ಹಿತ್ಲು ಅಂದ್ರೆ ಭಾರಿ ಪ್ರಸಿದ್ಧ. ಹಿತ್ಲಲ್ಲಿ ಬಾವಿ ಆಮೇಲೆ ಬಾಮಿಯಲ್ಲಿ ಬಟ್ಟೆ ಹೋಗಿಕೊಂಡ್ ಕಲ್ಲು ಪಾತ್ರ ಹೋಗಿಕೊಂಡ್ ಕಲ್ಲು ಹಿಂಗಿದ್ದಲ್ಲ ಅದೇ ಆಗಿನ ಸಂಸ್ಕೃತಿ. ಈಗ ಎಷ್ಟು ಬದಲಾವಣೆ ಆಯ್ತಂತ ಹೇಳಿದ್ರೆ, ಈಗ ನಮ್ಮ ಇವನೇ ಇಂಗ್ಲಿಷ್ ಸುಟ್ಟು ಕೊಟ್ರೆ ಬರ್ತಿಲ್ಲ ಅಂತ ಹೇಳುವ ಕಾಂಟ್ರಾಕ್ಟ್ ಆದವ, ಈಗ ಬಂದು ವಕೀಲ್ರೆ ಇದು ನಮ್ಮ ಸೈಟ್ ಜಾಗ ಅಂತಿಲ್ಲ, ಇದು ನಮ್ಮ ಸೈಟ್, ಇದು ನಮ್ಮ ಸೈಟ್, ಇದು ಕಾಣಿ ಇದು ಫೌಂಡೇಶನ್, ಇದು ಕಾಣಿ ಇದು ನಮಗ ನಮ್ಮ ಬಿಲ್ಡಿಂಗ್ ಅಂತ ಹೇಳ್ತಾ, ಇದು ಪೋರ್ಟಿಕೋ, ಇದು ಮತ್ತೆ ಇದು ಬಂತು ಮೇಲೆ ಟೆರೆಸ್ ಕಾಂಕ್ರೀಟ್, ಹೀಗೆಲ್ಲ ಹೇಳ್ತಾ ಇರ್ತಾರೆ ಹೊರತು ಒಂದೇ ಒಂದು ಹಳೆ ಕನ್ನಡದ ಒಂದು ಶಬ್ದ ಅವ್ರ ಬಾಯಿಗೆ ಬಂದ್ರೆ ಕೇಳಿ. ಹಾಗಾಗಿ ಚಾವಡಿ ಹೋಯ್ತು, ಭೋಜನಶಾಲೆ ಹೋಯ್ತು, ಅಡಿಗೆ ಕೋಣೆ ಹೋಯ್ತು, ದೇವರ ಕೋಣೆ ಹೋಯ್ತು, ದಾಸ್ತಾನು ಕೋಣೆ, ಸಾಮಗ್ರಿ ಕೋಣೆ ಎಲ್ಲ ಹೋಯ್ತು. ಇದೆಲ್ಲ ಈ ಬದಲಾವಣೆ ಆದಂತ ಸಂಗತಿಗಳು. ಆದ್ರೆ ನಾಗರಿಕತೆ ಎಂತ ಮಾಡಕ್ ಬರ್ತದೆ, ನಾವ್ ಎಂತ ಮಾಡಕ್ಕೆ ನಮ್ಗೆ ಈಗ ಎಂತ ಇಲ್ಲ, ನೆನಪಿನಿಂದ ಹಳೆಯ ನೆನಪುಗಳನ್ನ ಮಾತ್ರ ಇಲ್ಲಿ ಮರುಕಳಿಸ್ತಾ ಇರತಕ್ಕಂಥದ್ದು ನಮ್ ಕೆಲಸ ಅಷ್ಟೇ. ಹಂಗಾಗಿ ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಬರೀ ಕನ್ನಡ ಅಲ್ಲ, ಅದು ನಮ್ಮ ಬದುಕು ಮಾತ್ರ ಅಲ್ಲ, ಬದುಕಿನಲ್ಲಿ ಏನು ಸೀರೆ ಹೋಗಿದೆ, ಅದರಲ್ಲಿ ಅಪ್ಪಿ ಮಿಡಿ ಉಪ್ಪಿನಕಾಯಿ ಬಂತು, ಪತ್ರಡೆ ಬಂತು, ಶಾಮಿಗೆ ಬಂತು, ಕಾಯಿ ಹಾಲು ಬಂತು, ನಮ್ಮ ಜನಜೀವನ ಬಂತು, ನಮ್ಮ ಆಗಿನ ಕಾಲದ ಆಟ ಓಟ ಕಲೆ ಎಲ್ಲ ಬಂತು ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ. ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಒಂದು ಸಮಗ್ರವಾದಂತಹ ಒಂದು ಜೀವನ, ಸಮಗ್ರ ಅಂತ ಒಂದು ಬದುಕು, ಅದರಲ್ಲಿ ಎಲ್ಲವೂ ಬಂದ್ರೆ ಆಗ ಕುಂದಾಪುರ ಕನ್ನಡ ಎನ್ನುವಂತಹದ್ದು ನಮ್ಮನ್ನ ಒಳ್ಳೆ ಸ್ವಾರಸ್ಯಕರವಾಗಿ ನಾವು ಅದನ್ನ ಸವಿಲಿಕ್ಕೆ ಸಾಧ್ಯ ಇತ್ತು ಅಂತ ನನಗೆ ಅನಿಸ್ತು.
1: ಈಗ ನೀವು ಮದುವೆ ಆದವರು ಕಾಸರಗೋಡಿನವರು, ಅವರಿಗೆ ಇಲ್ಲಿ ಬಂದಾಗ ಯೂಶುವಲಿ ಅದೊಂದು ಇರುತ್ತೆ, ಈಗ ತುಳುವಿನವರು ಅಥವಾ ಬೇರೆ ಭಾಷೆಯವರು ಕುಂದಾಪುರಕ್ಕೆ ಬಂದಾಗ ಅವ್ರಿಗೆ ಫಸ್ಟ್ ಕುಂದಾಪುರ ಕನ್ನಡ ಅರ್ಥವೇ ಆತಿಲ್ಲ, ನಮ್ಮ ಭಾಷೆ ಅಷ್ಟು ಸ್ಪೀಡ್, ನಾವು ಮಾತಾಡೋದು ಅಷ್ಟು ಯಂತ್ರ ಗಡಿ ಬಿಡಂಗೆ ಮಾತಾಡ್ದಂಗೆ, ಅವರಿಗೆ ಎಷ್ಟು ಅಯೋಮಯ ಆಯ್ತು, ಅವ್ರು ಎಷ್ಟು ನಮ್ಮ ಭಾಷೆನ ಪ್ರೀತಿಸೋಕ್ ಶುರು ಮಾಡ್ರ, ನೀವು ಅದಕ್ಕೆ ಎಂತಲ್ಲ ಸರ್ಕಸ್ ಮಾಡ್ಕಾಯ್ತ
0: ಬಂದುಗಳು ಹಂಗೆ ಆಯ್ತು ಅವರಿಗೆ. ಅವರದೆಲ್ಲ ಬಹಳ ಬಿಡಿಸಿ ಬಿಡಿಸಿ ಬಿಡಿಸಿ ಆಡುವಂತ ಮಾತು, ಅದು ಪುಸ್ತಕದ ಕನ್ನಡವನ್ನ ಅವರು ಮಾತನಾಡ್ತಕ್ಕಂಥ ರೀತಿ. ನಾನು ನಮ್ಮ ಅವರಿಗೆ ಅಲ್ಲಿ ಹೋದಾಗ ಅವಳ ತಂಗಿ ಹತ್ರ ಕೇಳಿದೆ, ಈ ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತ ಕೇಳಿದೆ. ಅವಳು ಅಷ್ಟು ಸ್ಪೀಡ್ ಆಗಿ ನಾನು ಹೇಳಿದ್ದೆ ಅವಳಿಗೆ ಅರ್ಥವೇ ಇಲ್ಲ, ಎಂತ ಏನಂತ ಕೇಳಿದ್ಲು, ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತೇಳಿ. ಹಾಗೆ ಅವಳು ಹೇಳಲು, ಕಾಸರಗೋಡಿನಲ್ಲಿ ಕನ್ನಡ ಸಿನಿಮಾಗಳು ಅಪರೂಪಕ್ಕೆ ಬರುತ್ತವೆ ಅಂತ ಹೇಳುವಾಗ ನನಗೆ ನನ್ನ ಇಡೀ ಆಯುಷ್ಯ ಅನ್ನುವಂಥದ್ದು ಹೋಯ್ತಾ ಅಂತೇಳಿ ಕಾಣ್ತ. ಅಷ್ಟರ ಮಟ್ಟಿಗೆ ಮೆಲ್ಲ ಮೆಲ್ಲ ಮೆಲ್ಲ ಹೇಳ್ತಿದ್ರು. ಮತ್ತೆ ನಾ ಇಲ್ಲಿ ಬಂದ ಕೂಡಲೇ ಮದುವೆಯಾಗಿ ಹಾಯ್ ಚಪ್ಪರದಾಗ ಹಪ್ಪಳ ಹೋಯ್ತಾ ಅಂತ ಕೇಳಿದ್ರೆ ಅವಳಿಗೆ ಅರ್ಥವೇ ಇಲ್ಲ. ಅವ್ರ ಹತ್ರ ಕೇಳಿದ್ರೆ ಚಪ್ಪರದಲ್ಲಿ ಹಪ್ಪಳ ಹೋಯ್ತಾ ಅಂತ ಹೇಳಬೇಕು. ಈಗ ಅವಳ ಕನ್ನಡ ಎಷ್ಟು ನಮ್ಮ ಹಂಗೆ ಕುಂದಾಪುರ ಕನ್ನಡ ಅವಳ ಕಲ್ತು ಎಷ್ಟು ಸ್ಪೀಡ್ ಮಾತಾಡ್ತಲ್ ಅಂತ ಹೇಳಿದ್ರೆ, ಅವಳು ಕಾಸರಗೋಡಿಗೆ ಹೋದ್ರೆ ಅಲ್ಲಿ ಅವ್ರು ಕೇಂಬುದು, ಎಂತ ಸುಧಕ್ಕ ನಿನ್ನ ಕನ್ನಡ ಎಂತ ಆಯ್ತಿದ್, ನಿನ್ನ ಕನ್ನಡ ಎಂತೋ ಬೇರೆ ಆಯ್ಕ ಅಂತಲ್ಲ ಅಂತ ಅಲ್ಲಿವರ್ ಕೇಂತ್ರಿಕ. ಹಾಗೆ ಅವಳು ಅದನ್ನು ಕಲ್ತ್ಕೊಂಡು ಅವಳು ನಮ್ಮೊಟ್ಟಿಗೆ ಮಾತಾಡೋದು ನನಗೆ ಅಷ್ಟರ ಮಟ್ಟಿಗೆ ವೇಗ ಆಗಿ ಮಾತಾಡೋಕೆ ಶುರು ಮಾಡಿದ್ಲು. ಈಗ ಕುಂದಾಪುರ ಕನ್ನಡ ಸ್ವಲ್ಪ ವೇಗದ್ದು ಒಂದು ಜೋರಿತ್ತು, ಅದಕ್ಕೆ ರಾಪ್ ಇತ್ತು ಎಲ್ಲ ಅದು ಬತ್ತೆ ರಾಪು ಅವಳಿಗೆ ಬಂದಿತ್ತು ಈಗ.
1: ಆದ್ರೆ ನೀವು ನೋಡಿ, ಯಾವುದೇ ವೇದಿಕೆ ಆದ್ರೂ ಕುಂದಾಪುರ ಕನ್ನಡ ಮಾತಾಡೋದು, ನೀವು ವಕೀಲರು ವೃತ್ತಿಯಲ್ಲಿ, ಅದು ಬಹುಶಃ ನಿಮ್ಗೆ ಅಂತ ಹೇಳಿ ಮಾಡಿಸಿದ ಕೆಲಸ ಅಲ್ದಾ. ಸೊ ಈ ವೃತ್ತಿಯಲ್ಲಿ ವಕೀಲರಾಗಿ ನೀವು ವಕೀಲಿತನ ಮಾಡುವತ್ತಿಗೂ ಕುಂದಾಪುರ ಕನ್ನಡವೇ ಮಾತಾಡೋದ ಹೆಂಗೆ?
0: ಇಲ್ಲ ಅಂದ್ರೆ ಕುಂದಾಪುರ ಕನ್ನಡ ಈ ಕಕ್ಷಿಗಾರ ಹತ್ರ ಮಾತಾಡುತ್ತೆ, ಸಾಕ್ಷಿಗಾರ ಹತ್ರ ಮಾತಾಡುತ್ತೆ. ಸಾಕ್ಷಿಗಾರರಿಗೆ ಕುಂದಾಪುರ ಕನ್ನಡದಾಗೆ ಕೆಣಕು
1: ಕಂಫರ್ಟೇಬಲ್
0: ಅವರಿಗೆ ಅರ್ಥ ಆಗ್ತದೆ. ಆದ್ರೆ ಮೇಲೆ ಕೂತವರಿದ್ರಲ್ಲ ಅವರಿಗೆ, ಅವರು ಯಾವ್ದಾವ್ದೋ ಊರಿಂದ ಬತ್ತರು, ಯಾವ್ದಾವ್ದು ಊರಿಂದ, ಕುಂದಾಪುರದವ್ರು ಯಾರಿಲ್ಲ, ಎಲ್ಲ ಬಾಗಲಕೋಟೆ, ಬಿಜಾಪುರ, ಚಿತ್ರದುರ್ಗ, ಬೆಂಗಳೂರು, ಹಾಸನ, ಶಿವಮೊಗ್ಗ ಈ ಕಡೆಯಿಂದ ಒಪ್ಪವರು, ಅವ್ರಿಗೆ ಅರ್ಥತ್ತ. ಹಾಗೆ ನಾವು ಅರ್ಥ ಮಾಡಿ ಹೇಳ್ಕತ್ತು. ಹಾಗೆ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ, ನಮ್ಮ ವಾದ ವಿವಾದ ಎಲ್ಲ ಇಂಗ್ಲಿಷ್ನಲ್ಲೇ, ಅದು ಕೂಡ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ. ಒಂದೊಂದ್ಸಲ ತಮಾಷೆ ಮಾಡೋದಿತ್ತು ಒಬ್ಬರಿಂದ ಒಬ್ಬರಿಗೆ, ಆಗ ಕುಂದಾಪುರ ಕನ್ನಡ ಮಾತಾಡ್ಕೊಂಡು ವಕೀಲರುಗಳೆಲ್ಲ. ಒಂದ್ಸಲ ಎಂತಾಯ್ತು, ಒಂದು ಕೇಸ್ನಲ್ಲಿ ನಾನು ಒಬ್ಬ ಕಿರಿಯ ವಕೀಲ, ನನ್ನ ಅತಿ ಹಿರಿಯ ವಕೀಲರು ನೇರಂಬಳ್ಳಿ ಪರಮೇಶ್ವರಯ್ಯ, ಅವರು ದೊಡ್ಡ ವಕೀಲರು, ಅವರ ಕೇಸ್ನಲ್ಲಿ ನಾನು ಅವರನ್ನು ಮೀರಿಸಿ ಒಂದು ವಾದ ಮಾಡಿಬಿಟ್ಟೆ. ಮೀರಿಸಿ ವಾದ ಮಾಡಿಬಿಟ್ರಂದ್ರೆ ಅವರಿಗೆ ತಾನು ಸೋತೆ ಅಂತ ಗೊತ್ತಾಯ್ತು. ಅವ್ರಿಗೆ ಸಿಟ್ಟತ್ ಬಂತು, ಸಿಟ್ಟತ್ ಬಂದು ಅವರಿದ್ದಂತ ಹೇಳ್ರು ಕುಂದಾಪುರ ಕನ್ನಡ ಬೈದ್ಬಿಟ್ರೆ ನಂಗೆ. ಆಗ ನಿನ್ನ ಕೈಪೆತ್ತಗಲ್ಲ ಹೇತ್ಕೊಂಡಿದ್ಯಲ್ಲ ಅಂದ್ರು, ನಿನ್ನ ಕೈಪೆತ್ತಗಲ್ಲ ಹೇತ್ಕೊಂಡಿದ್ಯಲ್ಲ ಅಂದ್ರು. ಅದು ಕುಂದಾಪುರ ಕನ್ನಡ ಗೊತ್ತಿದ್ದವ್ರಿಗೆ ಹತ್ತತ್ತೆ, ಯಾರಿಗೂ ಹತ್ತತ್ತಿಲ್ಲ ಇಳಿದವರಿಗೆ. ಅಂದ್ರೆ ನನ್ನ ವಾದ ಪತ್ರ ಇತ್ತಲ್ಲ ಅದ್ರಲ್ಲ ನೀನ್ ಹೇಳ್ ಮಾಡ್ಕೊಂಡಿದ್ಯ ಅಂತ ಲೆಕ್ಕ ಅದ್ರ ಅರ್ಥ. ಎಲ್ರಿಗೂ ಆಶ್ಚರ್ಯ ಆಯ್ತು, ಅವ್ರು ಹಿಂಗೆ ಓಪನ್ ಆಗಿ ಕುಂದಾಪುರ ಕನ್ನಡ ಬೈದ್ಬಿಟ್ರಲ್ಲ ಹೆಬ್ಬರ್ ಎಂತ ಹೇಳಿದ್ರೆ ಕಾಂಬ ಅಂದ್. ನಾನು ಒಂದೇ ಮಾತು ಹೇಳಿದೆ, ಅದು ನಿಮ್ ಬಾಯಿಗೆ ಬಪ್ಪಕ್ಕಾಗಿತ್ತಂದೆ. ಅದು ನಿಮ್ ಬಳೆ ಬಪ್ಪಕ್ಕಾಗೈತಂತೆ. ಅಯ್ಯೋ ಒಂದು ನೆಗಾಡಿ ನೆಗಾಡಿ ಎಲ್ರಿಗೂ. ಆಗಿನ ಕಾಲ ಒಕೇಲ್ರಿ ಎಷ್ಟು ದೊಡ್ಡ ಮನುಷ್ಯರು ಅಂದ್ರೆ ಪರಮೇಶ್ವರೇ ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಅಡ್ಡಿಲ್ಲ ಮರೆ ನೀನು ಅಡ್ಡಿಲ್ಲ ಹೇಳ ಹೇಳ ಹೇಳ್ಕ ಹೇಳ್ಕ ಅಂತ ಹೇಳಿ ಆ ರೀತಿ ತಗೊಂತಾರೆ. ಸ್ವೀಕಾರ ಮಾಡ್ತಾರೆ ಶಾಸ್ತ್ರಿಯನ್ನು ಕೂಡ. ಮೇಲಕ್ಕಿದ್ದ ಜಡ್ಜ್ಗಳ ಕಡೆ ಅರ್ಥ ಆಗಿ ಅವರು ಹೋಪಲ್ಲರಿಗೂ ನಾನು ಹೇಳು ಹೆಬ್ಬರ್ರಿ ಆ ದಿವಸ ನೀವು ಒಂದು ಮಾತಾಡಿದ್ರೆ ಅವ್ರ ಬಾಯಿ ಬಪ್ಪಗಾಗಿದ್ದು ಎಷ್ಟು ಚಂದ ಉತ್ತರ ಕೊಟ್ರಿ ಮಾರ್ರಿ ಅಂತ ಹೇಳ್ತಾರೆ. ಹೀಗಿಂದಲ್ಲಿ ನಡೀತು ಕುಂದಾಪುರ ಕನ್ನಡದ ಸಂಭಾಷಣೆಗಳೆಲ್ಲ ಅಲ್ಲಿ ನಮಗೆಲ್ಲ ನೆನಪಿರುತ್ತೆ ಕೆಲವೆಲ್ಲ.
1: ಓಕೆ, ನೀವೀಗ ಬರವಣಿಗೆಯಲ್ಲಿ ಸಹ ಇದ್ದವರು ಅಂದ್ರೆ ಬರೀ ಮಾತಾಡುದಲ್ಲ, ಕತೆಗಳನ್ನ ಬರ್ದಾರ, ಪದ್ಯಗಳನ್ನ ಬರ್ದಾರ. ಸೊ ನಿಮ್ಮ ಇಡೀ ಜೀವಮಾನ ಈಗ 85 ವರ್ಷ ಏನಿತ್ತು, ನೀವು ಸಣ್ಣ ಮಗುವಿಂದ ಇವತ್ತು ಅಜ್ಜ ಆಯ್ರಿ 6 ಮೊಮ್ಮಕ್ಕಳಿಗೆ, ಅಲ್ಲಿ ತನಕದ ಪ್ರಯಾಣದಲ್ಲಿ ನಮ್ಮ ಏಸನ್ ಹೆಬ್ಬಾರ್ ಒಟ್ಟಿಗೆ ಎಂತ ಇದ್ಕೇಂದ್ರೆ ಅದು ಕುಂದಾಪುರ ಕನ್ನಡ. ಕುಂದಾಪುರ ಕನ್ನಡದ ಒಟ್ಟಿಗೆ ಯಾರಿದ್ದಿರ್ಕೇಂದ್ರೆ ಅದು ಏಸನ್ ಹೆಬ್ಬಾರ್ ಅಲ್ಲ. ನಂದೊಂದು ಪ್ರಶ್ನೆ, ಈಗಿನ ದಿನಗಳಲ್ಲಿಗೆ ನಾವು ಕುಂದಾಪುರ ಕನ್ನಡ ಹಬ್ಬ ಅದರದೊಂದು ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡುತ್ತೆ, ಆಗಲಿಕ್ಕೂ ನೀವು ಮಾಡ್ತಿದ್ದೀರಿ ನಿಮ್ಗಾದ ಮಟ್ಟದಲ್ಲಿ. ಆಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇರಲಿಲ್ಲ, ಅದನ್ನ ನಿಮ್ಗೆ ಇಡೀ ಊರಿಗೆ ತೋರಿಸುವಂತ ಸಾಧ್ಯತೆಗಳಿರಲಿಲ್ಲ, ಆ ಇತಿಮಿತಿಯಲ್ಲೇ ಇದ್ದಿತ್ತು. ಈಗ ನಿಮ್ಮ ಕಾಮತಿಗೆ ಹ್ಯಾಂಗ ಅನ್ಸುತ್ತೆ, ನಾವು ಒಂಚೂ ತಡದಾಯಿ ಹುಟ್ಟಿ ದಾತಿದ್ದಿತ್ತು ಅನ್ಸುತ್ತೆ ಹ್ಯಾಂಗೆ?
0: ಇಲ್ಲ, ನನಗೆ ಆಗಿನ ಕಾಲವೇ ನನಗೆ ಬಹಳ ಇನ್ನು ಕೂಡ ಸುಂದರವಾಗಿ ಒಂದು ಅಪ್ಯಾಯಮಾನವಾಗಿ ಮನಸ್ಸಿಗೆ ಹಾಯಾಗಿ ಕಾಣ್ತಕ್ಕಂಥದ್ದು ಆಗಿನ ಕಾಲವೇ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾವೆಲ್ಲ ಕುಂದಾಪುರ ಕನ್ನಡಗೆ ಬಯಸ್ಕೊಂಬುದು, ಮನೆಯೊಳಗೆ ಕುಂದಾಪುರ ಕನ್ನಡದಿಗೆ ಹಾಸ್ಯ ಮಾಡೋದು, ಆ ನಮ್ಮನೆ ಬೆಳೆದವ್ರು ನಾವು ಅಷ್ಟು ಮಟ್ಟಿಗೆ. ಅಂತ ದೊಡ್ಡ ಮನೆ ನಮ್ಮದು. ನಮ್ಮದೇ ನಾನು ನಿಮಗೆ ಹೇಳಿದಲ್ಲ, ನಮ್ಮ ಅಪ್ಪನಿಗೆ 10 ಹೆಣ್ಣು 4 ಗಂಡು, ನಾವು ಅಷ್ಟು ದೊಡ್ಡ ಸಂಸಾರದವ್ರು, ದೊಡ್ಡ ಸಂಸಾರದವರು. ನಮ್ಮ ಹೆಂಡತಿ ಮನೆಯವರೇನು ಕಡಿಮೆ ಇಲ್ಲ, ಅವರ ಅಪ್ಪನಿಗೆ 11 ಹೆಣ್ಣು 2 ಗಂಡು, 13 ಜನ, ನಾವು 14 ಜನ, 2 ಕ್ರಿಕೆಟ್ ಟೀಮ್ ಇದ್ದಂಗೆ. ಅಷ್ಟೆಲ್ಲ ಇವರ ವಿಪ್ಸನೆಗೆ ಕುಂದಾಪುರ ಕನ್ನಡ ಹಾಸು ಹೊಕ್ಕಾಗಿ ಇದ್ದ ಹಾಗೆ, ಅದು ಹರಿತೆ ಇದ್ದ ಹಾಗೆ ನಮ್ಮೊಳಗೆ ಹರಿತೆ ಇದ್ದಿತ್ತು, ನಾವು ಅದರೊಳಗೆ ಬೆಳೆದು ಬಂದಿತ್ತು. ಈಗ ಹೊರಗೆ ಹೋಗಿದ್ರೆ ಕುಂದಾಪುರ ಕನ್ನಡ ಮಾತಾಡೋದು ಜನಗಳಿಗೆ ಕಡಿಮೆ. ಅದು ನಂಗೆ ಒಂದು ವಿಶ್ವಾಸ ಉಂಟು ಅಂತ ಹೇಳಿದ್ರೆ, ಒಂದು ಸಂತೋಷ ಅಂತ ಹೇಳಿದ್ರೆ, ನಾನು ಶಾಲೆ ಮಕ್ಕಳು ಹೋಗೋದು ಕಾಂತೆ, ಕಾಲೇಜ್ ಮಕ್ಕಳು ಹೋಗೋದು ಕಾಂತೆ, ಕೆಲವು ಸಲ ನನ್ನ ಮುಂದಿಂದ ಹೋದ್ರು, ಕೆಲವು ಸಲ ನನ್ನ ಹಿಂದಿನ ಬತ್ತರು. ಖುಷಿ ಅಂದ್ರೆ ಅವರು ಅವರೊಳಗೆ ಮಾತಾಡೋ ಸಮಯ ಕುಂದಾಪುರ ಕನ್ನಡವೇ ಮಾತಾಡ್ತಾರೆ, ಕಾಲೇಜ್ ಮಕ್ಕಳು ಹಾಗೆ, ಶಾಲೆ ಮಕ್ಕಳು ಹಾಗೆ. ಹಾಗಾಗಿ ನಂಗೊಂದು ವಿಶ್ವಾಸ ಇತ್ತು ಅಂದ್ರೆ ಕುಂದಾಪುರ ಕನ್ನಡಕ್ಕೆ ಅಳಿವು ಇಲ್ಲ, ಅದು ಎಂದೂ ಕೂಡ ಅಳೆದು ಹೋಗುವುದಿಲ್ಲ, ಉಳಿತು. ಯಾಕಂದ್ರೆ ಮಕ್ಕಳ ಬಾಯಲ್ಲಿ ಯಾವಾಗ ಕುಂದಾಪುರ ಕನ್ನಡ ನಲ್ಲಿರಾಡ್ತಾ ಉಂಟಾ ಇವತ್ತಿಗೂ, ಆಗ ಕುಂದಾಪುರ ಕನ್ನಡ ಉಳಿತಂತ ಲೆಕ್ಕ. ಮತ್ತೆ ಕುಂದಾಪುರ ಕನ್ನಡಕ್ಕೆ ಸಂಬಂಧಿಸಿದ ಆಗಿದ್ದಂತಹ ಆಚರಣೆಗಳು ಎಷ್ಟು ಆಚರಣೆಗಳಿದ್ದಾವಲ್ಲ, ಅದು ಇವತ್ತಿಗೂ ಉಂಟು. ದೇವರದಿಂದ ಇವತ್ತು ಕೆಲವು ಕಡೆಯಲ್ಲಿ ಸಾಮೂಹಿಕವಾಗಿ ಗಣೇಶೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ಬೇರೆ ಬೇರೆ ಇದು ಶಾರದೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ನವರಾತ್ರಿ ಮಾಡೋದಾಗ್ಲಿ, ಹೀಗಿಂದೆಲ್ಲ ಮಾಡಿ ನಮ್ಮೂರಿನ ಎಷ್ಟೋ ಇಂಥ ಸಂಸ್ಕೃತಿಯನ್ನು ಉಳಿಸಿದ್ರು. ಈಗ ಹುಲಿವೇಷ, ನಮ್ಮ ಕಲಾಕ್ಷೇತ್ರದವರು ವರ್ಷಕ್ಕೊಂದ್ಸಲ ಹುಲಿವೇಷದ ಸ್ಪರ್ಧೆ ಮಾಡಿ ಆ ಹುಲಿವೇಷ ಉಳಿಸತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ಇದು ಹೌಂದರ ಎನ್ನುವ ಅಲ್ಗ, ಮತ್ತೊಂದು ಕಡೆಯಲ್ಲಿ ಕೋಲ, ಮತ್ತೊಂದು ಕಡೆಯಲ್ಲಿ ಆಟ, ಮತ್ತೊಂದು ಹಿಂಗಿಂದೆಲ್ಲ ಒಂದು ಸ್ಪರ್ಧೆ ಎಲ್ಲ ಮಾಡಿ ಈ ಕುಂದಗನ್ನಡದ ಸಂಸ್ಕೃತಿ ಉಳಿಸುವ ಹಾಗೆ ಮಾಡ್ತಾ ಇರುವಂತಹದ್ದು ಈಗ ಬಂದಂತ ಒಂದು ಸಂಘಟನಾತ್ಮಕವಾದಂತ ಪ್ರಯತ್ನ. ಅದು ನಂಗೆ ಖುಷಿ ಕಾಣ್ತು, ಅದು ಉಳಿತು ಖಂಡಿತ.
1: ಆಯ್ತು, ನೀವೀಗ ಆವತ್ತಿನ ಪತ್ರಿಕೆಗಳು ಪಾಪ ಮುಂಚಿಂದ ಕಾಲದಿಂದ ಬೆಳೆದು ಬಂದ ನೀವು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಆಕ್ಟಿವ್ ಇದ್ರಿ, ಹೆಬ್ಬಾರ್ ಪ್ರಪಂಚ ಅಂತ ಒಂದು ಪೇಜ್ ಮಾಡ್ಕೊಂಡು, ಇದು ಆಸಕ್ತಿ ಅದು ಹ್ಯಾಂಗ ಸರ್? ನೀವು ದಿನ ಹೋದಾಗ ನಿಮ್ಮ ಯೌವನ ಜಾಸ್ತಿ ಆತಿತ್ತ ಹ್ಯಾಂಗೆ ಅಂತೇಳಿ.
0: ಇದು ಬಹಳ ವಿಚಿತ್ರವಾದಂತ ಪ್ರಶ್ನೆ, ಮತ್ತೆ ಪ್ರಮುಖವಾದ ಪ್ರಶ್ನೆ. ಹೌದು, ನಾನು 97ನೇ ಇಸ್ವಿಯಲ್ಲಿ ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ, ಅಲ್ಲಿ ಅಧ್ಯಯನ ವಿನಿಮಯ ತಂಡದ ನಾಯಕನಾಗಿ ರೋಟರಿಯಿಂದ ಕಳಿಸಿಕೊಟ್ಟಿದ್ರು. ಆಗ ನನಗೆ ಪ್ರಾಯ ಅನ್ನುವಂಥದ್ದು ಏನು ಕಡಿಮೆ ಇಲ್ಲ, 50 ವರ್ಷಕ್ಕೆ ಹತ್ತಿರ ಇದ್ದಿತ್ತು. ಅದು ಕೂಡ ತುಂಬ ಹುಡುಗನಾಗಿ ನಾನು ಓಡಾಡ್ತಿದ್ದೆ. ಆಗ ಅವರು ಒಂದು ಪ್ರಶ್ನೆ ಕೇಳಿದ್ರು, ಹೆಬ್ಬರ್ರೆ ನೀವು ಈ ಪ್ರಾಯದಲ್ಲೂ ಒಳ್ಳೆ ಹುಡುಗರಾಗಿದ್ರಿ ಅಲ್ಲ, ನಿಮ್ಮ ಯೌವನದ ಗುಟ್ಟಿ ಏನು ಅಂತ ಕೇಳಿದ್ರು. ಆಗ ನಾವು ಒಂದು ಉತ್ತರ ಕೊಟ್ಟೆ ಇಂಗ್ಲಿಷ್ ಅವರಿಗೆ, ಐ ಹ್ಯಾವ್ ನೋ ಟೈಮ್ ಟು ಗ್ರೋ ಓಲ್ಡ್ ಅಂತ.
1: ರೈಟ್,
0: ನನಗೆ ಹಳತಪ್ಪಗೆ ಪುರುಸೊತ್ತಿಲ್ಲ ಮಾರ್ರೆ ಅಂತ ಹೇಳಿದೆ. ನಾನು ಈಗ ಕೂಡ ಎಲ್ರಿಗೂ ಹೇಳೋದು ಒಂದೇ ಮಾತು, ನಿಮಗೆ ಹಳತಪ್ಪಕ್ಕೆ ಪುರುಸೊತ್ತಿಪ್ಪಕ್ಕಾಗ, ಪುರುಸೊತ್ತು ಇಲ್ಲದಷ್ಟು ನೀವು ತೊಡಕೊಳ್ಬೇಕು, ನಿಮ್ಮನ್ನ ನಿಮ್ಮ ತೊಡಸ್ಕೊಳ್ಬೇಕು ಅದು ಎಂತದ್ರಲ್ಲಾಗ್ಲಿ. ಹಂಗ ಈಗ ತೊಡಸ್ಕೊಂಬುದು ಹ್ಯಾಂಗೆ? ನಾವು ಬೇರೆ ಅಂತ ನಮಗಿಲ್ಲ. ಈಗ ಕುಟ್ಟಿ ದೊಣ್ಣೆ ಇಲ್ಲ, ಮತ್ತೊಂದು ಆಟ ಇಲ್ಲ, ಯಾವುದು ಇಲ್ಲ. ಮುಂಚಿನ ಹಳೆ ಹಳೆ ಆಟಗಳೆಲ್ಲ ಹೋಯ್ತು. ಈಗ ಹೊಸ ಆಟ ಯಾವುದು? ಮೊಬೈಲ್. ಮೊಬೈಲ್, ಕಂಪ್ಯೂಟರ್ ಅಥವಾ ಫೇಸ್ಬುಕ್ ಮತ್ತೊಂದಿತ್ತು, ಅದರೊಳಗೆ ತೋರಿಸ್ಕೊಳ್ಳೋದು. ಅದ್ರಲ್ಲಿ ತೋರಿಸ್ಕೊಳ್ಳೋದು ಹೇಗೆ? ನಾನು ಒಂದು ಒಳ್ಳೆ ಹೂವು ಬಂತಪ್ಪ, ಅದ್ರದ್ದು ಫೋಟೋ ತೆಗೆದೆ. ಒಂದು ಹುಲಿ ವೇಷ ಬಂತು, ಅದ್ರ ಫೋಟೋ ತೆಗೆದೆ. ಒಂದು ಮತ್ತೊಂದು ಬೇಡುವ ಬಂದ, ಮತ್ತೊಬ್ಬ ಮಾರಿ ಹೊತ್ಕೊಂಡು ಬಂದ. ಹಳೆಯ ಜನಪದ ಒಂದು ಸಂಸ್ಕೃತಿ ಎಲ್ಲ ಫೋಟೋ ತೆಗೆದು ನಾನು ಹೆಬ್ಬಾರ ಪ್ರಪಂಚ ಅಂತ ಮಾಡಿ ಅದರೊಳಗೆ ಹಾಕೋಕೆ ಶುರು ಮಾಡಿದೆ. ಹಳೆ ಹಳೆ ತಿಂಡಿಗಳು, ಶಾಮಿಗೆಯಿಂದ ಹಿಡಿದ, ಪತ್ರಗಳಿಂದ ಹಿಡಿದು, ನಮ್ಮ ಮನೆಯಲ್ಲಿ ಹಳತು ಹಳತು ತಿಂಡಿಗಳು, ಅದು ಬೇಕಾದರೆ ಹೊಸ್ತಿನ ಗಂಜಿ ಆಗಲಿ, ಅದರದ್ದು ಫೋಟೋ ತೆಗೆದು ಹಾಕೋದು. ಆಗ ಜನಕ್ಕೆ ಆಸಕ್ತಿ ಹುಟ್ಟಿತ್ತು. ಜನರು ತಮ್ಮನ ಮನೆಗೂ ಅದನ್ನು ಮಾಡಕ್ಕೆ, ತಾವು ಸಹ ಪಟ ಹಾಕು ಅಂತ ಹತ್ತು. ಹಿಂಗಿಂದೆಲ್ಲ ಮಾಡೋಕೆ ಶುರು ಮಾಡ್ಕೊಂಡೆ. ಎಷ್ಟು ಜನ ಅಂದರೆ ನನಗೆ 49,000 ಫಾಲೋವರ್ಸ್ ಇದ್ದಾರೆ. 49,000 ಫಾಲೋವರ್ಸ್ ನಮ್ಮ ಹೆಬ್ಬರ ಪ್ರಪಂಚಕ್ಕೆ ಇದ್ರೆ ಅಂತ ಹೇಳಿದ್ರೆ, ನಾನೊಂದು ಸಣ್ಣ ಜನ ಅಲ್ಲ, ಸಣ್ಣ ಊರಿನ ಕುರಿತ ಜನ ಅಲ್ಲ. ಅಷ್ಟು ಜನ ಇದನ್ನ ಕಾಂತ್ರ ಅಂತ ಆದ್ರೆ, ಅಷ್ಟು ಜನಕ್ಕೆ ಆಸಕ್ತಿ ಇತ್ತು ಅಂತಂದ್ರೆ, ನಾನು ಯಾಕೆ ಅವರಿಗೆ ಆಸಕ್ತಿ ಸರಿಯಾಗಿ ಕೊಡುಕಾಗ? ಹಾಂಗಾಗಿ ಬರುಕ್ ಶುರು ಮಾಡಿದೆ, ಕತೆ ಬರೋಕ್ ಶುರು ಮಾಡಿದೆ. ಅದರೊಳಗೆ ಒಳ್ಳೊಳ್ಳೆ ವಿಚಿತ್ರ ವಿಚಿತ್ರ ಸಂಗತಿ ಬಾರಿ ಶುರು ಮಾಡಬೇಕು ಅಂದ್ರೆ ಕುಂದಾಪುರ ಸಂಗತಿಯೇ. ಎಷ್ಟು ಮಟ್ಟಿಗೆ ಅಂತ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಲ್ಲಿ ಕುಂದಾಪುರ ಕನ್ನಡಿಗರೆಲ್ಲ ಓದ್ಕೊಂಡು ನಮ್ಮ ಹತ್ರ ಹೇಳಿದ್ರು, ಕುಂದಾಪುರ ಏನಾಗ್ತು ಏನಾಗೋದಿಲ್ಲ ಎಂಬ ನಿಮ್ದ ಕಂಡ್ಕೊಂಡೆ ನಮ್ಗೆ ಗೊತ್ತತ್ವಾರ್ರೆ. ಮತ್ತೆ ಹೊಸ ಹೊಸ ಸಂಧಿ ಗೊತ್ತಾಗ್ತದೆ ಕುಂದಾಪುರ ಏನೆಲ್ಲ ಅಷ್ಟೆಲ್ಲ ನಡೀತ ಕುಂದಾಪುರದಾಗೆ. ಈ ಕುಂದಾಪುರವನ್ನ ಇಡೀ ಪ್ರಪಂಚಕ್ಕೆ ನಮ್ಮ ಹೆಬ್ಬಾರ್ ಪ್ರಪಂಚ ಪರಿಚಯ ಮಾಡತ್ತು. ಅದನ್ನ ಮಾಡಿಸೋಕೆ ನನಗೊಂದು ಉಮೇದು ಇತ್ತು. ಈ ಪ್ರಾಯ ಇತ್ತು, ಇನ್ನ ಹತ್ತಿಲ್ಲ ಗೊತ್ತಿಲ್ಲ, ಯಾಕಂದ್ರೆ 85 ಆಗ್ತಾ ಬಂತು. ಆದ್ರೂ ಕೂಡ ಇವತ್ತಿಗೂ ಅದನ್ನ ಇಟ್ಕೊಂಡಿದೆ. ದಿವಸಕ್ಕೊಂದೆರಡು ಫೋಟೋ ಹಾಕಿದ್ರೆ ನಂಗೆ ನಿದ್ದೆ ಬರ್ತಿಲ್ಲ.
1: ಸೊ ಎಲ್ಲ ಅಪ್ಲೋಡ್ ಮಾಡುದಿಲ್ಲ ನೀವೇ?
0: ಎಲ್ಲ ಫೋಟೋ ತೆಗೆದು ನಾನೇ, ಎಡಿಟ್ ಮಾಡೋದು ನಾನೇ, ಅಪ್ಲೋಡ್ ಮಾಡೋದು ನಾನೇ. ಅದಕ್ಕಿಂತ ಹೆಚ್ಚು ನನ್ನ ಬರ್ತಿಲ್ಲ, ಅಷ್ಟೇ
1: ಬರ್ತಲ್ಲ.
0: ಅದಕ್ಕಿಂತ ಹೆಚ್ಚು ಬರ್ತಿಲ್ಲ. ಕೆಲವೆಲ್ಲ ಏನೆಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡಕ್ ಬರ್ತೀನಿ ನನಗೆ. ಈಗ AI ಇತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ ಕೆಲವೆಲ್ಲ ಮಾಡ್ತಾರೆ, ಅದು ಬರ್ತಿಲ್ಲ, ಅದೆಲ್ಲ ಮಾಡಕ್ ಹತ್ತಿಲ್ಲ. ಅದು ಏನೇನೋ ಅದ ಕಡೆಗೆ ಹಂಗೆ, ಅದಕ್ಕೆ ಅದ ಅಂತ ಕೈ ಕೋಚಿಗೆಲ್ಲ ಹೋಗ್ತಿಲ್ಲ ನಾನು.
1: ತುಂಬಾ ತುಂಬಾ ತುಂಬಾ ಖುಷಿ ಆಯ್ತು. ಈಗ ನಮ್ಮ ಹೆಬ್ಬಾರ್ ರೊಟ್ಟಿಗೆ ಅವರ ಹೆಂಡತಿ ಕೂಡ ಇದ್ರ, ಅವ್ರ ಹತ್ರ ಒಂದೇ ಮಾತು ನಂಗೆ ಒಂದೇ, ನೀವು ಕುಂದಾಪುರ ಕನ್ನಡದ ಬಗ್ಗೆ ಎರಡೇ ಮಾತಾಡ್ರಿ ಸಾಕ. ನೀವು ಫಸ್ಟ್ ಟೈಮ್ ಮದುವೆ ಬಂದಾಗ ಕಣೆ, ಎಷ್ಟೊಂದ್ ಸಲ ನಂಗೆ ಇದೊಂದು ಗಮ್ಮತ್ ಸಿಚುವೇಶನ್ ಅತ್ತ. ಇಲ್ಲಿ ಅವರು ಒಂದು ಹೇಳುದು, ನಿಮ್ಗೆ ಇನ್ನೊಂದು ಅರ್ಥ ಆಗ್ಬೋದು. ಈಗ ನಿಮ್ ಅತ್ತೆ ಮಾತಾಡದಾಗಿರ್ಬೋದು ಅಥವಾ ನಿಮ್ ಗಂಡ ಮಾತಾಡದಾಗಿರ್ಬೋದು, ಆ ತರದ ಒಂದ್ ಸನ್ನಿವೇಶ ಇತ್ತ ಮ್ಯಾಮ್. ನಮ್ಮೊಟ್ಟಿಗೆ ಎಸ್ಎನ್ ಹೆಬ್ಬಾರ್ ಅವರ ಧರ್ಮ ಪತ್ನಿ ಪ್ರಾಣ ಪ್ರಿಯ ಸುಧಾ ಹೆಬ್ಬಾರ್ ಅವರಿದ್ರ ಮ್ಯಾಮ್ ಹೇಳಿ.
3: ಹೌದು, ಬಂದಾಗ ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಅತ್ತೆ ಅಂತೂ ಇನ್ನೂ ಸ್ಪೀಡ್, ನಂಗೆ ಮಾತಾಡಿದ್ರೆ ಅರ್ಥ ಆಗ್ತಿರ್ಲಿಲ್ಲ. ಅವರು ಎಂತ ಅಂತ ವಾಪಸ್ ಕೇಳಲಿಕ್ಕೂ ಹೆದರಿಕೆ ನಂಗೆ. ಮದುವೆ ಆಗಿ ಹೊಸದಾಗಿಲ್ಲ, ಅವ್ರು ಆಚೆ ಹೋದ ಕೂಡ್ಲೇ ನನ್ನ ನಾರ್ನಿ ಹತ್ರ ಕೇಳೋದು ಎಂತ ಹೇಳಿದ್ರು. ಅವ್ರು ನಗಾಡ್ತಿದ್ಲು ಮತ್ತೆ ಹೇಳ್ತಿದ್ಲು ಹೀಗೆ ಹೀಗೆ ಹೇಳಿದ್ರು ಅಂತ. ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಆದ್ರೆ ಕುಂದಾಪುರ ಭಾಷೆ ಹೇಳಿದ್ರೆ ತುಂಬಾ ಪ್ರೀತಿ ಉಂಟು ನಂಗೆ, ತುಂಬಾ ಗೌರವ ಉಂಟು, ಅಭಿಮಾನ ಉಂಟು ಎಲ್ಲ. ಅಂದ್ರೆ ಅದು ಕ್ರಮೇಣ ಬರ್ಬೇಕಲ್ಲ, ಬಂದ ಕೂಡಲೇ ಬರೋದಿಲ್ಲ
1: ಟೈಮ್ ತಕ್ಕಂತ.
3: ಅದು ನಂಗೆ ತುಂಬಾ ಕಷ್ಟ ಆಯ್ತು ಮಾತ್ರ ಇಲ್ಲಿ.
1: ನೀವು ತುಂಬಾ ಮಿತ ಭಾಷಿಣಿ, ಅಂದ್ರೆ ಜಾಸ್ತಿ ಏನ್ ಮಾತಾಡೋದಿಲ್ಲ. ಅದು ದೇವ್ರ ಹಾಂಗೆ ಅಮ್ಮರು ಬ್ಯಾಲೆನ್ಸ್ ಮಾಡುದು, ಒಬ್ರು ಬಾಯಿ ತುಂಬಾ ಮಾತಾಡೋದು ಮತ್ತೊಬ್ರು ಸೈಲೆಂಟ್ ಆಗಿಪ್ಪದ್. ನಮ್ಮ ಹೆಬ್ಬಾರ್ ಬಾಯಿ ತುಂಬಾ ಮಾತಾಡ್ತಾರೆ, ಈಗ ಮರ ಸಿಕ್ಕರು ಮಾತಾಡ್ಸಿ ಬಪ್ಪಾರ. ನಿಮ್ಗೆ ಯಾವತ್ತಾರು ಅನ್ಸಿತ್ತ ಯಪ್ಪ ಎಷ್ಟಪ್ಪ ಮಾತಾಡ್ತಾರೆ ಮಾರ್ರೆ ಇವ್ರಂತ?
3: ಇಲ್ಲ ಇಲ್ಲ ಇಲ್ಲ, ನಾನು ಅಂತ ಮನೆಯಲ್ಲೇ ಬಂದವಳಲ್ಲ, ನಮ್ಮನೆಯಲ್ಲೂ ಸುಮಾರು ಜನ, ಎಲ್ಲ ವೆರೈಟಿ ಜನಗಳೇ ಇರೋದು, ಹಾಗೇನ್ ಅನ್ಸ್ಲಿಲ್ಲ. ಆದ್ರೆ ನಾನು ಮೌನ ಅಷ್ಟೇ. ನನ್ನ ಅತ್ತೆ ಯಾವಾಗ್ಲೂ ಕೇಳ್ತಿದ್ರು ಮದ್ವೆ ಆದ ಸರ್ ಯಾಕೆ ನೀನ್ ಮಾತಾಡೋದಿಲ್ಲ, ಮಾತಾಡ ಏನ್ ತೊಂದ್ರೆ ಉಂಟಾ ನಿಂಗೆ ಇಲ್ಲಿ, ಏನ್ ಕಷ್ಟ ಆಗ್ತದೆ? ಇಲ್ಲ ಕಷ್ಟ ಇದೆ ಏನಿಲ್ಲ, ಅಬ್ಸರ್ವ್ ಮಾಡುದು ಒಂದಷ್ಟು ಸಮಯ ಅಬ್ಸರ್ವ್ ಮಾಡುದಷ್ಟೇ.
1: ಇನ್ನೊಂದು ಜಟಾಪಟಿ ಅತ್ಯಂತ ಗೊತ್ತಿತ್ತ, ಈ ತುಳುವರು ಮತ್ತು ಕುಂದಾಪುರ ಕನ್ನಡ ಅಥವಾ ಯಾವುದೇ ಭಾಷೆ ಮದಿ ಆದಾಗಲಿಕ್ಕೆ ಅಪ್ಪನ ಭಾಷೆ ಕನ್ನಡ ಅಮ್ಮನ ಭಾಷೆ ತುಳು ಅಥವಾ ಅಮ್ಮನ ಭಾಷೆ ಕನ್ನಡ ಅಪ್ಪನ ಭಾಷೆ ತುಳು ಆದಾಗ ನನ್ನ ಭಾಷೆ ನಾ ಹೇಳಿಕೊಡ್ತಿ ನನ್ನ ಭಾಷೆ ನಾ ಹೇಳಿಕೊಡ್ತಿ ಇದು ಇಲ್ಲಿ
3: ಹಾಗೇನಿಲ್ಲ. ಆದ್ರೆ ನಂಗೆ ಸಹಜವಾಗಿ ಮಕ್ಕಳ ಹತ್ರ ತುಳು ಬಂತು, ಯಾಕೆ ನಾನು ಮೂರು ಹೆತ್ತದ ಕಾಸುಗೂಡಲ್ಲಿ ಎಲ್ಲ ಕನ್ನಡ ಮಾತಾಡಿ, ನಂಗೆ ಮಕ್ಕಳ ಹತ್ರ ಸಹಜವಾಗಿ ತುಳು ಬಂತು. ಅಲ್ಲಿ ಇಲ್ಲಿ ಬರುವಾಗ ಕಷ್ಟ ಆಗ್ತದೆ, ಅದು ಇಲ್ಲಿ ಎಲ್ರಿಗೂ ನೀ ಕನ್ನಡ ಮಾತಾಡು ಕನ್ನಡ ಮಾಡು, ನೀ ಯಾಕೆ ತುಳು ಮಾತಾಡೋದು ಅಂತ. ಅದ್ರೆ ನಂಗೆ ಅದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. 2-3 ತಿಂಗಳು ಅಲ್ಲಿ ಇದ್ದು ಮಕ್ಕಳ ಹತ್ರ ತುಳುವೆ ಮಾತಾಡಿ ಇಲ್ಲಿ ಬಂದು ಚೇಂಜ್ ಮಾಡಿ ಹೇಳಿದ್ರೆ ಆಗುದಿಲ್ಲ, ಟ್ರೈ ಮಾಡಿದ್ರು ಆಗುದಿಲ್ಲ ನಂಗೆ.
1: ಈಗ ನಿಮ್ ಮಕ್ಕಳ ಕುಂದಾಪುರ ಕನ್ನಡ ಹೆಂಗ್
3: ಮಾತಾಡ್ತಾರೆ? ಲಾಯಕ್ ಮಾತಾಡ್ತಾರೆ,
1: ಲಾಯಕ್ ಮಾತಾಡ್ತಾರೆ.
3: ಅದೇ ಅವರಿಗೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು. ಅವ್ರು ತಪ್ಪು ಮಾಡಿದ್ರೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು. ನಂಗೆ ಸ್ವತಃ ಮಾತಾಡ್ಲಿಕ್ಕೆ ಆ ಆಕ್ಸೆಂಟ್ ಬೇರೆ, ನಮ್ಮ ಆಕ್ಸೆಂಟ್ ನಮ್ಗೆ ಬರೋದೇ ಇಲ್ಲ.
1: ಅದು ಟೋನ್, ಟೋನೇ ಚೇಂಜ್ ಇರುತ್ತೆ.
3: ಹೌದು, ಆಗ ಆಚೀಚಿನವರೆಲ್ಲ ನಗಾಡಿದ್ರೆ ಅದು ನಂಗೆ ಆಗುದಿಲ್ಲ. ನಾನ್ ಸ್ವಲ್ಪ
1: ನಾಚಿಕೆ, ಮುಜುಗರ, ದಾಕ್ಷಿಣ್ಯ, ಸಂಕೋಚ,
3: ಅದೇ
1: ಅವ್ರಿಗೆ ಫುಲ್ ಅಪೋಸಿಟ್.
0: ಮಕ್ಕಳು ಅವಳ ಹತ್ರ ಕನ್ನಡ,
1: ಅದೇ ಅದೇ ಅದೇ ನಾ ಕೇಳದು. ಯಾಕೆಂದ್ರೆ ಇದು ಸಾಮಾನ್ಯವಾಗಿ ಎಲ್ಲರ ಕುಟುಂಬದಲ್ಲೂ ಆಪದು. ಸೊ ಅಮ್ಮನ ಭಾಷೆ ಅಮ್ಮನ ಹತ್ರ, ಅಪ್ಪನ ಭಾಷೆ ಅಪ್ಪನ ಹತ್ರ, ಮಕ್ಕಳು ಎರಡರಲ್ಲೂ ಎಕ್ಸ್ಪರ್ಟ್ ಇರ್ತಾರೆ. ಬಟ್ ಈಗ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ, ಸೊ ಒಂದ್ ಮಾತು ಹೇಳಿದಾರೆ,
3: ಕುಂದಾಪುರ ಭಾಷೆ ಬಾರಿ ಲೈಕ್ ಇತ್ತು,
1: ಬಾರಿ ಲೈಕ್ ಇತ್ತು.
3: ನಾನು ತುಂಬಾ ಇಷ್ಟಪಡ್ತೀನಿ ಅದನ್ನ.
1: ಪ್ರಿಯ ಕೇಳುಗರೆ, ಇಷ್ಟೊತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡದ ರಾಯಭಾರಿ ಒಂದು ಕಾಲದಿಂದ ಇವತ್ತಿನವರೆಗೂ ಇವರ ಎಸ್ ಎನ್ ಹೆಬ್ಬಾರ್ ಅವರು, ಇವರೊಟ್ಟಿಗೆ ನಾವು ಮಾತಾಡ್ತೀವಿ, ಇವರ ಹೆಂಡತಿಯೊಟ್ಟಿಗೂ ಮಾತಾಡ್ತಾ, ಅವರ ಕುಂದಾಪುರ ಕನ್ನಡ ಪ್ರೀತಿ ಅಷ್ಟು ಬಾಯಿ ತುಂಬಾ, ಮನಸ್ಸು ತುಂಬಾ, ಹೃದಯ ತುಂಬಾ, ಮಂಡಿ ತುಂಬಾ, ಕೈಕಾಲು ತುಂಬಾ, ಇಡೀ ದೇಹ ತುಂಬಾ ಒಂದು ಕುಂದಾಪುರ ಕನ್ನಡವೇ ಇಪ್ಪದ. ಅವರ ಪ್ರೀತಿಗೆ ಶರಣು ಶರಣು. ಯಾಕಂದ್ರೆ ನಮ್ಮ ಕಣಂಗಿದ್ದರಲ್ಲೂ ಆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಗೌರವದ ಭಾವನೆ, ಆ ಪ್ರೀತಿ, ಅದ್ರ ಬಗ್ಗೆ ನಾವು ಸಂಕುಚಿತ ಮನೋಭಾವ ಇಟ್ಕೊಂಬಾಗ ಅಂತ ನಮ್ಗೆ ಶಾನಕಿಪ್ಪತ್ತಿಂದ ಹೇಳ್ಕೊಟ್ಟವರು ಎಎಸ್ ಎನ್ ಹೆಬ್ಬಾರ್ ಅವರು. ಸೊ ಅದಕ್ಕಾಗಿ ನಾವು ಅವರನ್ನ ಕುಂದಾಪುರ ಕನ್ನಡ ಅಂತ ಬಂದ ಕೂಡಲೇ ನೆನಪಿಸಿಕೊಳ್ಳೇಬೇಕು. ಸರ್, ಅದಕ್ಕಾಗಿ ಇಂದು ವಿಶೇಷವಾದ ಸಂದರ್ಶನ ನಂಗೆ ಮಾಡ್ಕೆ ಮಾಡ್ಕೊಂಡಲೇ ಅಂದ್ಕೊಂಡು ನಿಮ್ಮ ಮನೆಗೆ ಬಂದು ಅದಕ್ಕೊಂದು ಅವಕಾಶ ಕೊಟ್ಟ, ಇಷ್ಟೊತ್ತು ಮಾತಾಡ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಹಲಸಿನ ಹಪ್ಪಳಕ್ಕೂ, ಕೊಬ್ಬರಿ ಕೊಟ್ಟದಕ್ಕೂ, ಮತ್ತೆ ಬೇಳೆ ಹಣ್ಣು ಕೊಟ್ಟದಕ್ಕೂ ಥ್ಯಾಂಕ್ ಯು.
0: ಹಲಸಿನ ಹಪ್ಪಳ ಮತ್ತು ಕೊಬ್ಬರಿ ಅನ್ನುವಂಥದ್ದು ನಮ್ಮ ಕುಂದಾಪುರ ಕನ್ನಡದ ಒಟ್ಟಿಗೆ ಜೊತೆ ಜೊತೆ ಹೋಗ್ತದೆ. ಕುಂದಾಪುರ ಕನ್ನಡ ಸಂಸ್ಕೃತಿ ಅದು. ಹಾಂಗಾಗಿ ಮಳೆ ಜೋರು ಬಪ್ಸನೆ ಹೊರಗೆ ಒಳಗೆ ಕೂತ್ಕೊಂಡು ಹಲಸಿಕಾಯಿ ಹಪ್ಪಳ, ತೆಂಗಿನಕಾಯಿ ಚೂರು ತಿಂಬುದಂದ್ರೆ ಎಷ್ಟು ಖುಷಿಯಲ್ಲ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರುಣಾನಂದ. ನಮಸ್ಕಾರ.
1: ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕೇಳುಗ್ರೆ. ಮತ್ತೆ ಸಿಕ್ವಾ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಭಂಡಾರಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಾ.
4: ವಿಶ್ವ ಕುಂದಾಪುರ ಕನ್ನಡ ದಿನ.
1: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
5: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಳಿ.

0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಸಮೀಕ್ಷಾ ಶೆಟ್ಟಿ. ವಿಶ್ವ ಕುಂದಾಪುರ ಕನ್ನಡ ದಿನದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಇವತ್ ನಾವು ಕುಂದಾಪುರ ಪ್ಯಾಟಿಗೆ ಬಂದು ಪಂಚು ಗಂಗೊಳ್ಳಿ ಅವ್ರು ಬರೋದ್ ಕುಂದಾಪುರ ಕನ್ನಡ ನಿಘಂಟಿಂದ ಹೆಕ್ಕ ಬಂದಿಷ್ಟು ಪದಗಳನ್ನ ನಮ್ ಕುಂದಾಪುರ ಜನರಿಗೆ ಕೇಳ್ತಾರೆ. ಸೊ ಇಲ್ಲಿ ನಮ್ ಜೊತೆಗೆ ಒಬ್ರಿದ್ರ ಸರ್, ನಿಮ್ ಹೆಸರು?
1: ಭಾಸ್ಕರ್ ಪೂಜಾ.
0: ಭಾಸ್ಕರ್ ಸರ್, ನಿಮ್ಗೆ ಒಂದು ಎರಡ್ ಪದ ಕೇಂತತ್ತ, ನೀವ್ ಅದ್ರದ್ದು ಅಂದ್ರೆ ಅರ್ಥವನ್ನ ಹೇಳ್ಬೇಕು. ಓಕೆ, ಸೊ ನಿಮ್ಮ ಮೊದಲನೇ ಪ್ರಶ್ನೆ ಅಂದ್ರೆ ಮೊದಲನೇ ಪದ ಉಪದ್ರ ಅಂದ್ರೆ ಎಂತ?
1: ಉಪದ್ರ ಕುಂದಾಪುರ ಕನ್ನಡದಲ್ಲಿ ಉಪದ್ರ.
0: ಅದನ್ನ ಅಚ್ಚ ಕನ್ನಡದಲ್ಲಿ ಎಂತ ಅಂತ ಹೇಳ್ತಾರೆ?
1: ಕಷ್ಟ ಕೊಡಬಾರ್ದು ಅಂತ.

0: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜಿ ವೈಭವ್ ಶೆಟ್ಟಿ. ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ವಿಶೇಷ ಅಜ್ಜಿ ಕಥೆಯಲ್ಲಿ ನಾನು ಬಂದೆ, ಜೊತೆಗೆ ಒಳ್ಳೊಳ್ಳೆ ನೀತಿ ಕಥೆ ಹೇಳುವಂತ ಮಕ್ಕಳನ್ನು ಕೂಡ ಕರ್ಕ ಬಂದೆ. ಹಾಗಾದ್ರೆ ಶುರು ಮಾಡುವಲ್ಲ ಅಜ್ಜಿ ಕಥೆ ಕಾರ್ಯಕ್ರಮ. ಒಂದು ಒಳ್ಳೆ ಸ್ನೇಹಕ್ಕೆ ನಂಬಿಕೆನೆ ಅಡಿಪಾಯ. ನಿಜವಾದ ಸ್ನೇಹದಲ್ಲಿ ಮೋಸ ಮತ್ತೆ ಸ್ವಾರ್ಥ ಇರ್ಕಾಗ. ಈ ನಮ್ಮ ಅಜ್ಜಿ ಕಥೆ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದಂತ ಪಂಚತಂತ್ರ ಕತೆ. ಈ ಕತೆ ಸ್ನೇಹ, ನಂಬಿಕೆ, ಬುದ್ಧಿವಂತಿಕೆ ಮತ್ತೆ ಸಮಯ ಪ್ರಜ್ಞೆಯ ಮಹತ್ವವನ್ನ ಮನಮುಟ್ಟುವಾಗಿ ಹೇಳಕ್ ಬರ್ತಾ ಇದ್ದಾರೆ KPS ಶಾಲೆಯ ಮೇಘನ.
1: ನನ್ನ ಹೆಸರು ಮೇಘನ. ನನ್ನ ಶಾಲೆಯ ಹೆಸರು KPS ಹೊಡೆದ ಹೋಬಳಿ ಕುಂದಾಪುರ. ನಾನು 4ನೇ ತರಗತಿಯಲ್ಲಿ ಓಡುತ್ತಿದ್ದೇನೆ. ನನ್ನ ಕತೆಗೆ ಹೆಸರು ಮಂಗ ಮತ್ತೆ ಮೊಸಳೆಯ ಕತೆ. ಒಂದು ಮರದಲ್ಲಿ ಒಂದು ಮಂಗ ಕುಳಿತಿತ್ತು, ಅದು ನೆರಳೆ ಹಣ್ಣು ತಿನ್ನುತ್ತಿತ್ತು. ಮೊಸಳೆ ಬಂದು ಮಂಗಣ್ಣ ಮಂಗಣ್ಣ ನನಗೆ ಒಂದು ನೆರಳೆ ಹಣ್ಣು ಕೊಡುತ್ತೀಯಾ? ತಕೋ ಗೆಳೆಯ, ಆಹಾ ಎಷ್ಟು ರುಚಿಕರವಾಗಿದೆ ಇದು, ನನ್ನ ಹೆಂಡತಿಗೆ ಒಂದು ಕೊಡುತ್ತೀಯಾ? ತಕೋ ಗೆಳೆಯ, ತಕೋ ನನ್ನ ಗೆಳೆಯ ಮಂಗಣ್ಣ ಕೊಟ್ಟಿದ, ಆಹಾ ಎಷ್ಟು ರುಚಿಕರವಾಗಿದೆ ಇದು. ಆ ದಿನ ತಿನ್ನೋ ಮಂಗನ ಹೃದಯ ಎಷ್ಟು ಚೆನ್ನಾಗಿರ್ಬೋದು, ಅದು ನನಗೆ ಬೇಕು, ತಂದು ಕೊಡುತ್ತೀಯ? ಆಯ್ತು ಮೊಸಳೆ ಮಂಗನಂತ ಮಂಗಣ್ಣ ಮಂಗಣ್ಣ ನನ್ನ ಮನೆಗೆ ಬರುತ್ತೀಯ? ಆಯ್ತು ಗೆಳೆಯ ಹೋಗೋಣ. ಮಂಗಣ್ಣ ಮಂಗಣ್ಣ ನನ್ನ ಹೆಣತಿದಿನ ಹೃದಯ ಬೇಕಂತಿದ್ದಲ್ಲ, ಅಯ್ಯೋ ಪೆದ್ದ ನನ್ನ ಹೃದಯವೇ ನನ್ನ ಹೃದಯ, ನಾನು ಮರದ ಮೇಲಿಟ್ಟು ಬಂದಿದ್ದೆ, ಮೊದಲೇ ಹೇಳಕ್ಕಾಗಲ್ವಾ? ಸರಿ ಆಯ್ತು ಮರದತ್ತ ಹೋಗೋಣ. ಅಯ್ಯೋ ಪೆದ್ದ ನನ್ನನ್ನು ನಂಬ್ಕೊಂಡು ನೀ ಬಂದಿಯಲ್ಲ, ತಕ್ಕ ಪಾಠ ಕಲಿಸಿದೆ ನೀನು, ಉಪಾಯ ಬಲ್ಲವನಿಗೆ ಅಪಾಯವೇ.
0: ನಮ್ಗೆ ಎಂತಾರು ಸಿಕ್ತಿರ್ಗತಿಗೆ ನಾವು ಅದನ್ನ ಸರಿ ಇಲ್ಲ ಅಂತತ್ತ. ಆದ್ರೆ ಅದ್ ನಿಜಕ್ಕೂ ಸರಿ ಇತ್ತ ಇಲ್ದ ಅಂತ ಗೊತ್ತಾಗ್ತದ ಅದ್ ನಮಗ್ ಸಿಕ್ಕ್ರ ಮೇಲೆ. ಇಂತ ಒಂದು ಒಳ್ಳೆ ನೀತಿ ಇಪ್ಪು ಅಂತ ಕತೆ ನರಿ ಮತ್ತು ದ್ರಾಕ್ಷಿಯ ಕತೆ ಹೇಳಕ್ ಬರ್ತಾ ಇದ್ರೆ KPS ಶಾಲೆಯ ಅಂಜನ್.
2: ನನ್ನ ಹೆಸರು ಅಂಜನ್. ನಮ್ಮ ಶಾಲೆಯ ಹೆಸರು PMC KPS ಒಡೆಯರ್ ಹುಬ್ಳಿ. ನಾನು 6ನೇ ತರಗತಿ ಓದಿದ್ದೇನೆ. ನನ್ನ ಕತೆಯ ಹೆಸರು ನರಿ ಮತ್ತು ದ್ರಾಕ್ಷಿ ಹಣ್ಣು. ಒಂದ್ ಕಾಡಲ್ಲಿ ಒಂದ್ ನರಿ ಇದ್ದಿತ್ತು. ಆ ನರಿಗೆ ಒಂದಿನ ದ್ರಾಕ್ಷಿ ಹಣ್ಣು ತಿನ್ಕೊಂಡಳಿ ಜೋರ ಆಸೆ ಇತ್ತು. ಅದಕ್ಕೆ ದ್ರಾಕ್ಷಿ ಹಣ್ಣು ಹುಡ್ಕೊಂತ ಹೋತಿರುತ್ತೆ. ಅಷ್ಟೊತ್ತಿಗೆ ಅದಕ್ಕೊಂದ್ ದ್ರಾಕ್ಷಿ ಹಣ್ಣಿಗೆ ಒಂದು ತೋರುತ್ತೆ. ಆ ದ್ರಾಕ್ಷಿ ಹಣ್ಣಿನ ತಿನ್ಕೊಂಡಳಿ ಅದು ಹಾರತ್ ಸುಮಾರು ಸಲ ಹಾರಿ ಹಾರಿ ಕಾಣ್ತಿರ್ತಾ, ಅದಕ್ಕೆ ಸಿಕ್ಕುದೇ ಇಲ್ಲ. ಅದಕ್ಕೆ ಕಡಿ ಹೋಗಿ ಬದಿಗೆ ಮನ್ಸಗೆ ಅನ್ಕೊಂತಿರ್ತ, ದ್ರಾಕ್ಷಿ ಹಣ್ಣು ಹುಳಿ ನಂಗೆ ಬೇಡ ಅಂತ ಮನ್ಸಗೆ ಅನ್ಕೊಂತ ಹೋಗ. ಈ ಕತೆ ನೀತಿ ಏನಂದ್ರೆ ಅತಿ ಆಸೆ ಗೊತ್ತಿದ್ದು
0: ಹಂಚ್ಕಂ ತಿನ್ನೋ ಮನಸ್ಸಿರುವಲ್ಲಿ ಸ್ವರ್ಗ, ಸ್ವಾರ್ಥ ಮತ್ತು ಜಗಳ ಇರುವಲ್ಲಿ ನರಕ. ನಾವು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಪ್ರೀತಿ ಮತ್ತು ಸಹಕಾರದಿಂದ ಬದುಕಿದ್ರೆ ಅದೇ ಸ್ವರ್ಗ. ಸ್ವಾರ್ಥದಿಂದ ಜಗಳ ಮಾಡ್ತಾ ಬದುಕಿದ್ರೆ ಅದೇ ನರಕ. ಸ್ವರ್ಗ ನರಕ ಅನ್ನುವಂಥದ್ದು ಜಾಗದಿಂದ ಅಲ್ಲ, ಬದಲಾಗಿ ನಡವಳಿಕೆಯಿಂದ ನಿರ್ಧಾರವಾಗುತ್ತೆ ಅಂತ ಒಂದು ಚಂದದ ಕಥೆಯಿಂದ ಹೇಳಲಿಕ್ಕೆ ಬರ್ತಾ ಇದ್ದಾರೆ KPS ಶಾಲೆ ಒಡೆಯರ್ ಹೋಬಳಿಯ RN 6ನೇ ತರಗತಿ.
3: ನನ್ನ ಹೆಸರು ಆರ್ಯನ್. ನನ್ನ ಶಾಲೆ PMC KPS ಒಡೆ ಹೋಬಳಿ ಕುಂದಾಪುರ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುವ ಕತ್ತೆಯ ಹೆಸರು ಸ್ವರ್ಗ ಮತ್ತು ನರಕ. ಒಂದು ಊರಲ್ಲಿ ಒಂದು ಅಜ್ಜಿ ತೀರ್ಕೊಂಡ್ಬಿಟ್ರ, ಆ ಅಜ್ಜಿ ಆತ್ಮ ಸೀದಾ ಯಮರಾಜನ ಹತ್ರ ಹೋಗುತ್ತ. ಯಮರಾಜ ಹೇಳ್ತಾ, ನೀನೆಲ್ಲ ಒಳ್ಳೆ ಕರ್ಮಗಳನ್ನು ಮಾಡಿದ್ಯಾ, ನಿನ್ನನ್ನು ನಾನು ಸ್ವರ್ಗಕ್ಕೆ ಕರ್ಕೊ ಹೋಗ್ತೆ ಬಾ ಅನ್ನೇಳಿ ಹೇಳ್ತಾನೆ ಅಜ್ಜಿ. ಹೇಳ್ತಾರ ಆಮೇಲೆ ನಾನು ನನ್ನ ನರ್ಕ

0: ಕರ್ಕೊ ಹೋಗ, ನಾನು ನರ್ಕ ನೋಡ್ಕೊಂಡು ನಡಿ ಹೇಳ್ತ್ರಮ್. ಆಮೇಲೆ ಯಮರಾಜ, ಸರಿ ನೀನು ನನ್ನ ಫಸ್ಟ್ ನರ್ಕ ಕರ್ಕೋತೆ, ಆಮೇಲೆ ಸ್ವರ್ಗಕ್ಕೆ ಕರ್ಕೋತೆ ನಡಿ ಹೇಳ್ತಾಮ್. ಆಮೇಲೆ ಅಜ್ಜಿನೂ ಯಮರಾಜ ಸೀದ ನರ್ಕ ಕರ್ಕೋತಾಮ್. ಅಲ್ಲಿ ನರ್ಕದಲ್ಲೇ ಸುಂದರವಾದ ಪ್ರಕೃತಿ ಪರಿಸರ ಎಲ್ಲ ಸುಂದರವಾಗಿರತ್ತೆ. ಆದರೆ ಮೇಲೆ ಅನ್ನ ಇರುತ್ತೆ, ಕೆಳಗೆ ಜನರೆಲ್ಲ ಕಿತ್ತಾಡ್ತಿರ್ತಾರೆ. ಅಜ್ಜಿ ಕೇಂದ್ರ, ನೀವೆಂತ ಇಲ್ಲಿ ಕಿತ್ತಾಡ್ತಿದ್ರಿ ನೋಡಿ ಕೇಂದ್ರ. ಆಮೇಲೆ ಅವ್ರು ಹೇಳ್ತಾರಮ್ದ, ಇದು ಇಲ್ಲಿ ಏನು ಸರಿ ಇಲ್ಲ, ಇದು ನಮ್ಗೆ 15 ದಿವಸದಿಂದ ಅನ್ನ ಸಿಕ್ಕಲಿಲ್ಲ, ಇದು ನರ್ಕ ಇದೆ ನೋಡಿ ಹೇಳ್ತಾರಮ್. ಆಮೇಲೆ ಸೀದ ಯಮರಾಜ ಅಜ್ಜಿನ ಸ್ವರ್ಗ ಕರ್ಕೋತಮ್ದ. ಸ್ವರ್ಗದಲ್ಲೂ ಸೇಮ್ ಅದೇ ಥರ ಇರತ್ತಮ್ದ. ಆದರೆ ಇಲ್ಲೇ ಒಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ಬರು ಹತ್ತಿ ಅನ್ನ ತಗೊಂತಿದ್ರಮ್ದ, ಅನ್ನ ತಗೊಂಡು ಹಂಚ್ಕೊಂತಿದ್ರಮ್ದ. ಈ ಕಥೆಯ ನೀತಿ, ನಮ್ಮ ಮನಸ್ಸು ಸ್ವರ್ಗವನ್ನು ಮಾಡಿಸುತ್ತದೆ, ನರ್ಕವನ್ನು ಮಾಡಿಸುತ್ತದೆ.
1: ನಮ್ಮಲ್ಲಿರೋದ್ರ ಬೆಲೆನ ಅರಿತುಕೊಂಡು ತೃಪ್ತಿಯಿಂದ ಬದುಕಬೇಕು. ಪರರದ್ದನ್ನ ನೋಡಿ ಆಸೆ ಪಡಬಾರ್ದು, ಅದರಿಂದ ದುಃಖನೇ ಜಾಸ್ತಿ. ದೇವ್ರು ಎಂತ ಕೊಟ್ಟಿರ್ತಾನೋ ಅದು ನಮಗೆ ಸರಿಯಾದದ್ದು, ಇದ್ದದ್ದು ಸಾಕು ಅಂತ ತೃಪ್ತಿ ಪಡೋದೇ ನಿಜವಾದ ಸಂತೋಷ. ಇಂಥದ್ದೇ ಒಂದು ಕಥೆನ ಹೇಳಲಿಕ್ಕೆ ಬರ್ತಾ ಇದ್ದಾರೆ KPS ಶಾಲೆಯ ಸನ್ನಿಧಿ 5ನೇ ತರಗತಿ.
2: ನನ್ನ ಹೆಸರು ಸನ್ನಿಧಿ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು PMC SK KPS ಒಡೆರ್ ಹೋಬಳಿ. ನಾವು ಹೇಳುತ್ತಿರುವ ಕಥೆಯ ಹೆಸರು ಜಾಲಿ ಮರದ ಕತೆ. ಒಂದು ಕಾಡಿನಲ್ಲಿ ಒಂದು ಜಾಲಿ ಮರವಿತ್ತು. ಆ ಜಾಲಿ ಮರದ ಎಲೆಗಳೆಲ್ಲ ಚಿಕ್ಕ ಚಿಕ್ಕದಾಗಿದ್ದವು. ಅದರಿಂದ ಅದರ ಸುತ್ತಮುತ್ತಲಿನ ಎಲ್ಲ ಮರಗಳು ಅದನ್ನು ಹೀಯಾಳಿಸುತ್ತಿದ್ದವು. ಇದರಿಂದ ಬೇಸರಗೊಂಡಿತ್ತು. ಆಗ ದೇವರು ಪ್ರತ್ಯಕ್ಷನಾದರು. ಏನಾಯಿತು, ಏಕೆ ಅಳುತ್ತಿರುವೆ ಎಂದು ಕೇಳಿತು. ಆಗ ಜಾಲಿ ಮರ ಹೇಳಿತು, ನನ್ನ ಎಲೆಗಳು ಚಿಕ್ಕ ಚಿಕ್ಕದಾಗಿವೆ ಎಂದು, ನನ್ನ ಸುತ್ತಮುತ್ತಲಿನ ಎಲ್ಲ ಮರಗಳು ನನ್ನನ್ನು ಹೀಯಾಳಿಸುತ್ತಿವೆ, ಅದರಿಂದ ನೀನು ನನಗೆ ದೊಡ್ಡ ದೊಡ್ಡದಾದ ಎಲೆಗಳನ್ನು ಕರುಣಿಸು ದೇವ ಎಂದು ಬೇಡಿಕೊಂಡು. ಆಗ ದೇವರು ತಥಾಸ್ತಿ ಎಂದು ಮಾಯವಾದರು. ಆಗ ಜಾಲಿ ಮರದ ಎಲೆಗಳೆಲ್ಲ ದೊಡ್ಡ ದೊಡ್ಡದಾದವು. ಆಗ ಜಾಲಿ ಮರಕ್ಕೆ ತುಂಬ ಖುಷಿಯಾಯಿತು. ಆದರೆ ಒಂದು ದಿನ ಮೇಕೆ ಬಂದು ಆ ಎಲೆಗಳನ್ನೆಲ್ಲ ತಿಂದು ಹೋದವು. ಆಗ ಜಾಲಿ ಮರವು ಪುನಃ ಬೇಸರಗೊಂಡಿತು. ಆಗ ದೇವರು ಪುನಃ ಪ್ರತ್ಯಕ್ಷನಾದರು. ಮತ್ತೆ ಏಕೆ ಹೇಳುತ್ತಿರುವೆ ಎಂದು ಕೇಳಿತು. ಆಗ ಜಾಲಿ ಮರ ಹೇಳಿತು, ನನ್ನ ಎಲೆಗಳನ್ನು ಆಡುಗಳು ಬಂದು ತಿಂದು ಹೋದವು, ಅದರಿಂದ ನೀನು ನನಗೆ ಗಾಜಿನ ಎಲೆಗಳನ್ನು ಕರುಣಿಸು ದೇವ. ಆಗ ದೇವರು ತಥಾಸ್ತು ಎಂದು ಮಾಯವಾದನು. ಆಗ ಜಾಲಿ ಮರದ ಎಲೆಗಳೆಲ್ಲ ಗಾಜಿನ ಎಲೆಗಳಾದವು. ಆಗ ಜಾಲಿ ಮರಕ್ಕೆ ತುಂಬ ಖುಷಿಯಾಯಿತು. ಆದರೆ ಒಂದು ದಿನ ಜೋರಾದ ಗಾಳಿ ಮಳೆಗೆ ಎಲೆಗಳು ಒಂದಕ್ಕೊಂದು ಬಡಿದು ಚೂರು ಚೂರಾದವು. ಆಗ ಮತ್ತೆ ಜಾಲಿ ಮರ ಮತ್ತೆ ಅಳಲು ಶುರು ಮಾಡಿತು. ಆಗ ದೇವರು ಮತ್ತೆ ಪ್ರತ್ಯಕ್ಷನಾದರು. ಮತ್ತೆ ಏಕೆ ಅಳುತ್ತಿರುವೆ ಕೇಳಿತು. ಆಗ ಹೇಳಿತು ಜಾಲಿ ಮರ, ನನ್ನ ಎಲೆಗಳು ಜೋರಾದ ಗಾಳಿ ಮಳೆಗೆ ಒಂದಕ್ಕೊಂದು ಡಿಕ್ಕಿ ಹೊಡೆದು ಚೂರು ಚೂರಾದವು, ಆದ್ದರಿಂದ ನೀನು ನನಗೆ ಚಿನ್ನದ ಎಲೆಗಳನ್ನು ಕರುಣಿಸು ದೇವ ಎಂದು ಬೇಡಿಕೊಂಡಿತು. ಆಗ ದೇವರು ತಥಾಸ್ತು ಎಂದು ಮಾಯವಾದನು. ಜಾಲಿ ಮರದ ಎಲೆಗಳೆಲ್ಲ ಚಿನ್ನದ ಎಲೆಗಳಾದವು. ಆಗ ಜಾಲಿ ಮರಕ್ಕೆ ತುಂಬ ಖುಷಿಯಾಯಿತು. ಆದರೆ ಒಂದು ದಿನ ರಾತ್ರಿ ಕಳ್ಳರು ಬಂದು ಆ ಎಲೆಗಳನ್ನೆಲ್ಲ ಕಿತ್ತುಕೊಂಡು ಹೋದರು. ಆಗ ಜಾಲಿ ಮರಕ್ಕೆ ತುಂಬ ಬೇಸರ ಆಯಿತು. ಮತ್ತೆ ದೇವರು ಪ್ರತ್ಯಕ್ಷನು, ಮತ್ತೆ ಏಕೆ ಹೇಳುತ್ತಿರುವೆ, ನಾನು ನಿನಗೆ ದೊಡ್ಡ ದೊಡ್ಡದಾದ ಎಲೆಗಳನ್ನು ಕೊಟ್ಟೆ, ಚಿನ್ನದ ಎಲೆಗಳನ್ನು ಕೊಟ್ಟೆ, ಗಾಜಿನ ಎಲೆಗಳನ್ನು ಕೊಟ್ಟೆ, ಮತ್ತೆ ಏಕೆ ಹೇಳುತ್ತಿರುವೆ ದೇವರೇ, ನನಗೆ ದೊಡ್ಡ ದೊಡ್ಡದಾದ ಎಲೆಗಳೂ ಬೇಡ, ಗಾಜಿನ ಎಲೆಗಳೂ ಬೇಡ, ನನಗೆ ಚಿನ್ನದ ಎಲೆಗಳು ಬೇಡ, ನನಗೆ ಮೊದಲಿನಂತೆ ಚಿಕ್ಕ ಚಿಕ್ಕ ಎಲೆಗಳನ್ನು ಕರುಣಿಸು ದೇವ, ನಿನಗೆ ಈಗಲಾದರೂ ಅರ್ಥವಾಯಿತಲ್ಲವೇ ಎಂದು ದೇವರು ತಥಾಸ್ತು ಎಂದು ಮಾಯವಾದನು. ಆಗ ಜಾಲಿ ಮರ ಸಂತೋಷದಿಂದ ಬಾಳಿತು. ಈ ಕಥೆಯ ನೀತಿ ಏನೆಂದರೆ ದುರಾಸೆಯೇ ದುಃಖಕ್ಕೆ ಮೂಲ.
1: ದೊಡ್ಡವ್ರ ಬೈದ್ರಗತಿಗೆ ಅವ್ರು ನಮಗೆ ಎಷ್ಟೊತ್ತಿಗೂ ಬೈತ್ರ, ಅವ್ರಿಗೆ ನಮ್ಮನ್ ಕಂಡ್ರಗತಿಗೆ ಆತಿಲ್ಲ ಅನ್ಸುತ್ತ. ಆದ್ರೆ ಅವ್ರು ಹೇಳುದು ನಮ್ ಒಳ್ಳೇದಕ್ಕೆ ಅಂದ ನಾವ್ ಯಾವತ್ತೂ ಯೋಚನೆ ಮಾಡೋದಿಲ್ಲ. ದೊಡ್ಡವ್ರು ಹೇಳೋದನ್ನ ಕೇಳ್ಕ. ಹಿರಿಯರು ಕೆಲವೊಮ್ಮೆ ನಮ್ ಒಳಿತಿಗಾಗಿ ಎಚ್ಚರಿಕೆ ನೀಡ್ತಾರ. ಪ್ರತಿಯೊಂದು ಸಲಹೆನ ಕಣ್ಣು ಮುಚ್ಚಿ ಒಪ್ಪಿಕೊಳ್ಬೇಕಂತೇನಿಲ್ಲ. ಆದ್ರೆ ಅದನ್ನ ನಿರ್ಲಕ್ಷಿಸೋ ಮೊದಲು ಒಮ್ಮೆ ಯೋಚಿಸ್ಬೇಕು. ಈ ಕಥೆಯಲ್ಲಿ ಬರುವಂತಹ ಕತ್ತೆ ತರ ಹಠ ಹಿಡಿದ್ರೆ ಅದ್ರ ಪರಿಣಾಮ ನಮ್ಮದೇ ಆಗಿರುತ್ತೆ. ಈ ಕಥೆನ ಹೇಳಲಿಕ್ಕೆ ಬರ್ತಾ ಇದ್ದಾರೆ KPS ಶಾಲೆಯ ಶ್ರೇಯಸ್.
0: ನನ್ನ ಹೆಸರು ಶ್ರೇಯಸ್, ನಾನು PMC KPS ಒಡೆರೊಬ್ಬಳಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಕತೆ ಅಗಸನ ಕತ್ತೆ. ಒಂದಾನೊಂದು ಊರಿನಲ್ಲಿ ಒಬ್ಬ ಅಗಸನಿದ್ದ. ಅವನ ಬಳಿ ಒಂದು ಕತ್ತೆ ಇತ್ತು. ಅವನು ಕತ್ತೆಯ ಮೇಲೆ ಭಾರಿ ಹೊರೆ ಹೊರಿಸಿ ನದಿತೀರಕ್ಕೆ ಕರೆದೊಯ್ಯುತ್ತಿದ್ದ. ಸೂರ್ಯಾಸ್ತ್ರವಾದ ಮೇಲೆ ಒಗೆದ ಬಟ್ಟೆಗಳನ್ನು ಗಂಟು ಮುಟ್ಟೆ ಕಟ್ಟಿ ಕತ್ತೆಯನ್ನು ಹೊರಿಸಿ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದ. ಇಷ್ಟೆಲ್ಲ ಕಷ್ಟಪಡುತ್ತಿರುವ ಕತ್ತೆಗೆ ಅಗಸನು ಒಳ್ಳೆ ಆಹಾರವನ್ನು ಹಾಕುತ್ತಿರಲಿಲ್ಲ. ಹೀಗಾಗಿ ಕತ್ತೆಯು ಸೊರಗಿತ್ತು. ಆದರೂ ಅಗಸನಿಗೆ ದಯ ಬರಲಿಲ್ಲ. ರಾತ್ರಿ ಹೊತ್ತು ಹತ್ತಿರದ ಹೊಲಗಳಲ್ಲಿ ಬಿಟ್ಟು ಏನಾದರೂ ಮೇಯ್ದುಕೊಂಡು ಬರಲಿ ಎಂದು ಕತ್ತೆಯನ್ನು ಹೊರಗಟ್ಟುತ್ತಿದ್ದ. ಒಂದು ದಿನ ಕತ್ತೆಯು ಹೊಲಗಳಲ್ಲಿ ಮೇಯ್ದು ಹಿಂತಿರುಗಿ ಬರುತ್ತಿರಬೇಕಾದರೆ ಬಂದು ನರಿ ಅಡ್ಡ ಬಂದಿತು. ಎರಡೂ ಗೆಳೆಯರಾದವು. ಪ್ರತಿನಿತ್ಯ ರಾತ್ರಿ ಎರಡೂ ಸೇರಿಸುತ್ತಾ ಆಡುತ್ತಿದ್ದವು. ಒಂದು ದಿನ ಎರಡು ಟೊಮ್ಯಾಟೊಗಳು ಚೆನ್ನಾಗಿ ಬೆಳೆದಿದ್ದ ಹೊಲಕ್ಕೆ ನುಗ್ಗಿದವು. ಎರಡು ಹೊಟ್ಟೆ ತುಂಬಾ ತಿಂದವು. ಸ್ವಲ್ಪ ಹೊತ್ತು ಮಾತನಾಡಿ ತಮ್ಮ ತಮ್ಮ ಮನೆಗಳಿಗೆ ಸೇರುತ್ತಿದ್ದವು. ಒಂದು ದಿನ ಕತ್ತೆಯು ಹೊಟ್ಟೆ ತುಂಬಾ ತಿಂದು ಅದಕ್ಕೆ ಒಂದು ಗಟ್ಟಿಯಾಗಿ ಹಾಡು ಹಾಡೋಣ ಎನಿಸಿತು. ತನ್ನ ಬಯಕೆಯನ್ನು ನರಿಗೆ ಹೇಳಿತು. ಆಗ ನರಿ, ಹಾಗೆಲ್ಲಾದರೂ ಹಾಡಿಬಿಟ್ಟಿಯೋ ಮಹಾರಾಯ? ಈ ಹೊಲದ ಮಾಲೀಕ ನಿನ್ನ ಸಂಗೀತವನ್ನು ಕೇಳಿಸಿಕೊಂಡನೋ? ದೊಣ್ಣೆ ತೆಗೆದುಕೊಂಡೇ ಬಂದೇ ಬಿಡುತ್ತಾನೆ ಎಂದುಕೊಂಡಿತು. ಆಗ ಅದು ಸರಿಯನ್ನ, ಆದರೆ ನಿನ್ನ ಧ್ವನಿ ಮಧುರಾಗಿಲ್ಲ ಎಂದು ಕತ್ತೆಯು ಹೇಳಿತು. ನರಿಯಣ್ಣ, ನಿನಗೆ ಸಂಗೀತ ಬಗ್ಗೆ ಅದೆಲ್ಲ ಹೇಗೆ ತಿಳಿದಿರುತ್ತದೆ? ಪಾಪ, ಅದು ನಿನಗೆ ಹೇಗೆ ತಿಳಿದಿರುತ್ತದೆ? ನೀನೇನು ಸಂಗೀತ ಕಚೇರಿಗಳಿಗೆ ಹೋಗಿರುವ್ಯಾ? ಇರಲಿ ಬಿಡು, ನಿನ್ನ ಮನೆಯಲ್ಲಿ ಅಂತ ಸಂಗೀತಗಾರಿದ್ದಾರೋ? ನಾನಾದರೆ ಸಂಗೀತದಲ್ಲಿ ಹೆಸರಾಗಿರುವೆ. ನನ್ನ ಕಂಠ ತುಂಬಾ ಮಧುರ ಎಂದು ಕತ್ತೆಯು ಜಂಬ ಕೊಚ್ಚಿಕೊಂಡಿತು. ಇರಬಹುದು ಅಣ್ಣ, ನೀನಾದರೋ ಈಗ ಆಡಿದೆಯೋ ಬೇಡ ನೋಡು. ಈ ನಿನ್ನ ಫಜೀತಿ ರೈತನು ಬಂದು ಸಾಯುವರಿಗೆ ಬಡಿಯುತ್ತಾನೆ ಎಂದಿತು. ನೀನೊಬ್ಬ ಹೇಳಿ, ಆ ಮಾಲೀಕ ನಮ್ಮನ್ನು ಏನು ಮಾಡುತ್ತಾನೆ? ನನಗೆ ಹಾಡು ಹಾಡಬೇಕೆನಿಸುತ್ತಿದೆ ಎಂದಿತು ಕತ್ತೆ. ಆಗ ಕತ್ತೆಯು ಕಂಠವನ್ನು ಸರಿಪಡಿಸಿಕೊಂಡಿತು. ತಾಳೆಯೋ ಮಹಾರಾಯ, ನೀನು ಹಾಡಿಕೋ. ಮೊದಲು ನಾ ಈ ಹೊಲವನ್ನೇ ಬಿಟ್ಟು ಹೋಗುತ್ತೇನೆ. ನಿನಗಾಗಿ ಒಂದು ಮರದ ಕೆಳಗೆ ಕಾಯುತ್ತಿರುತ್ತೇನೆ ಎಂದು ಹೇಳಿದ ನರಿಯು ಅಲ್ಲಿಂದ ಓಟ ಕಿತ್ತಿತು. ನರಿಯು ಸ್ವಲ್ಪ ಹೊತ್ತಿನ ಮೇಲೆ ಬಂದಿತು. ಕತ್ತೆಯು ಗಟ್ಟಿಯಾಗಿ ಹಾಡಿತು. ಅರಚಾಟ ಕೇಳಿದ ರೈತರು ಗುಡಿಸಿಲಿಂದ ಎದ್ದು ಬಂದು ಅವರ ಕೈಯಲ್ಲಿ ಸರಿಯಾದ ದೊಣ್ಣೆಗಳಿದ್ದವು. ಕತ್ತೆಗೆ ಚೆನ್ನಾಗಿ ಬಾರಿಸಿದಲ್ಲದೆ ಬಂದು ಮರಕ್ಕೆ ಕಟ್ಟಿ ಹಾಕಿದರು. ಅದರ ಕತ್ತಿಗೆ ಮೇಲೆ ಭಾರವಾದ ವಸ್ತುವನ್ನು ಇಟ್ಟಿದರು. ಸ್ವಲ್ಪ ಹೊತ್ತಿನ ಮೇಲೆ ನರಿಯು ಬಂದಿತು. ಕತ್ತೆಯ ಸ್ಥಿತಿ ಕಂಡು, ಓಹೋ, ನಿನ್ನ ಹಾಡನ್ನು ಕೇಳಿ ರೈತರು ಒಳ್ಳೆ ಬಹುಮಾನವನ್ನೇ ಕೊಟ್ಟಿದ್ದಾರೆ. ಬೇಷ್ ಬೇಷ್, ನೀನು ಇಷ್ಟು ಚೆನ್ನಾಗಿ ಹಾಡುತ್ತೆ ಎಂದು ನನಗೆ ತಿಳಿದೇ ಇರಲಿಲ್ಲ ಎಂದು ನರಿಯು ಹಾಸ್ಯ ಮಾಡಿತು. ಕತ್ತೆ ತಗ್ಗಿಸಿದ ಕತ್ತನ್ನು ಮೇಲೆತ್ತಲಿಲ್ಲ. ನರಿಯಣ್ಣ, ನಿನ್ನ ಮಾತನ್ನು ಕೇಳದೆ ಹೋದೆ. ನನಗೆ ಸರಿಯಾದ ಪ್ರಶಸ್ತಿಯೇ ಸಿಕ್ಕಿತು. ಇನ್ನು ಮುಂದೆ ನಿನ್ನ ಸಲಹೆಯಂತೆ ನಡೆಯುತ್ತೇನೆ. ಈ ಕತೆಯ ನೀತಿ ಏನಂದ್ರೆ, ಒಳ್ಳೆ ಸಲಹೆಯನ್ನು ಸಾಧಿಸಬೇಕು, ಅಲಕ್ಷ್ಯ ಮಾಡಬಾರದು. ಧನ್ಯವಾದಗಳು.
1: ಜೀವನದಲ್ಲಿ ಎಂಥದೇ ಕಷ್ಟ ಬಂದರೂ ಸುಳ್ಳು ಮತ್ತೆ ಮೋಸದ ಮೊರೆ ಹೋಗದೆ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ನಡೆದುಕೊಳ್ಬೇಕು. ಆಗ ಮಾತ್ರ ನಮಗೆ ಜಯ ಸಿಗೋದು. ಇಂಥದ್ದೇ ಒಂದು ಕತೆನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಬಿ ಆರ್ ರಾವ್ ಹಿಂದೂ ಶಾಲೆಯ ದರ್ಶನ್.
3: ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶನ್ ಅಂದಿಕಿ. ನಾನು 4ನೇ ತರಗತಿ ಹೆಂಗ ಓದ್ತಿದ್ದೆ. ನಮ್ಮ ಶಾಲೆ ಬಿ ಆರ್ ಅವರ ಹಿಂದೂ ಪ್ರಾಥಮಿಕ ಶಾಲೆ ಅಂದಿಕಿ. ಹಾಯ್, ನಾ ಈಗ ಒಂದು ಲೈಕ್ ಮಾಡಿ ಕತೆ ಹೇಳ್ತಿ ಕೇಂತ್ರಿ ಅಲ್ದ. ಒಂದ್ ಊರಂಗೆ ಒಂದ್ ದೊಡ್ಡ ರಾಜನ ಆಸ್ಥಾನ ಇತ್ತಂಬ್ರ. ಆ ಆಸ್ಥಾನಂಗೆ ಒಬ್ಬ ರಾಜ ಇದ್ದಂಬ್ರ. ಆ ರಾಜಂಗೆ 3 ಜನ ಮಂತ್ರಿಗಳಿದ್ರಂಬ್ರ. ಒಂದಿನ ರಾಜ ಮಂಡಿಯಂಗೆ ಒಂದ್ ಆಲೋಚನೆ ಬಂತಂಬ್ರ. ಈ 3 ಜನ ಮಂತ್ರಿ ಹಂಗೆ ಯಾರ್ ಒಳ್ಳೆಯವ್ರ, ಯಾರ್ ಕೆಟ್ಟವ್ರ, ಯಾರ್ ಕುತಂತ್ರಿಗಳ ಅಂತೇಳಿ ಹ್ಯಾಂಗ್ ತಿಳ್ಕೊಂಬ್ದಂತೇಳಿ ರಾಜ ಮಂಡಿಯಂಗೆ ಆಲೋಚನೆ ಬಂತಂಬ್ರ. ಒಂದಿನ ರಾಜ 3 ಜನ ಮಂತ್ರಿಗಳನ್ನು ಆಸ್ಥಾನ ಕರೆಸಿ 3 ಜನಕ್ಕೂ ಒಂದೊಂದು ಚೀಲ ಕೊಟ್ಟು, ನೀವು 3 ಜನನ್ನು ಕಾಡಿ ಹೋಯಿ, ಅಲ್ಲಿ ಮರದಲ್ಲಿದ್ದ ಗಣಗಣ ಹಣ್ಣನ್ನೆಲ್ಲ ಕುಯ್ದು ಚೀಲಕ್ಕೆ ತುಂಬಿಸ್ಕೊಂಡು ಬರ್ಕಂದೇಳಿ ಹೇಳ್ತಂಬ್ರ. ಕಡಿಕೆ ಆಯ್ತಂದಿಕ್ಕಿ 3 ಜನನು ಚೀಲ ತಗೊಂಡ್ ಕಾಡಿ ಹೋದ್ರಂಬ್ರ. ಮೊದಲನೇವನ ಪ್ರಾಮಾಣಿಕನಾಗಿ ನಿಯತ್ತಿನವನ ರಾಜ್ರ ಹೇಳ್ದಂಗೆ ಗಣಗಣ ಹಣ್ಣನ್ನೆಲ್ಲ ಚೀಲಕ್ಕೆ ತುಂಬಿಸ್ಕೊಂಡು ಬರ್ತಂಬ್ರ. ಎರಡನೇವನ ತನ್ನ ಕುತಂತ್ರಿ ಬುದ್ಧಿಯಿಂದ ಮಂಡಿ ಓಡಿಸಿ ಈ ರಾಜ್ಯದಲ್ಲಿ ನನ್ನ ಚೀಲ ಬಿಚ್ಚಿಕಾಂತಂದಿಕ್ಕಿ ಮರದಲ್ಲಿದ್ದ ಕೊಳಗಟ್ಟಿ ಹಣ್ಣಿನೆಲ್ಲ ಚೀಲದ ಅಡಿ ತುಂಬಿಸ್ಕೊಂಡು ಗಣಗಣ ಹಣ್ಣನ್ನೆಲ್ಲ ಚೀಲದ ಮೇಲೆ ತುಂಬಿಸ್ಕೊಂಡು ಬರ್ತಂಬ್ರ. ಇನ್ 3ನೇವನ ತನ್ನ ಸೋಮಾರಿ ಮತ್ತು ಕುತಂತ್ರಿ ಬುದ್ಧಿಯಿಂದ ಈ ರಾಜ್ಯದೆಲ್ಲ ಚೀಲ ಬಿಚ್ಚಿಕಾಂತ್ರ ಅಂದಿಕ್ಕಿ ಅಲ್ಲಿದ್ದ ಕಸ ಕಡ್ಡಿ ಮುಳ್ಗಳನ್ನೆಲ್ಲ ಚೀಲಕ್ಕೆ ತುಂಬಿಸ್ಕೊಂಡು 3 ಜನನು ಚೀಲ ಹೊತ್ಕೊಂಡು ರಾಜನ ಆಸ್ಥಾನಕ್ಕೆ ಬಂದ ರಾಜನೆದ್ರು ಚೀಲ ಇಳ್ತ್ರಂಬ್ರ. ಈ ರಾಜ ಮೊದ್ಲೇ ಗೊತ್ತಿದ್ದ ಈ 3 ಜನ ಮಂತ್ರಿಗಳು ಕುತಂತ್ರಿಗಳಂದೇಳಿ. ಆಗಳಿಕೆ ರಾಜ ಸೇವಕರನ್ನು ಕರೆಸಿ ಈ 3 ಜನನು ಒಂದೊಂದ್ ಕೋಣೆ ಹಾಕಿ ಅವ್ರ ತನ್ನ ಚೀಲನ ಅವ್ರ ಸಂಗತ್ ಕೊಟ್ಟ ಅವರಿಗೆ ಉಂಬುಕೆ ತಿಂಬುಕೆ ಎಂತದ್ದು ಕೊಡ್ಬೇಡ ಅಂತ ಹೇಳ್ತ್ರಂಬ್ರ. ಅವ್ರ ತಂದ ಹಣ್ಣನ್ನೇ ತಿಂದು ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಹೇಳ್ತ್ರಂಬ್ರ. ಕಡಿಕೆ ಸೇವಕರು ಆಯ್ತಂದಿಕ್ಕಿ ಒಬ್ರೊಬ್ರಿನ ಒಂದೊಂದು ಕೋಣಿ ಹಾಕಿ ಅವ್ರ ತನ್ನ ಚೀಲನ ಅವ್ರ ಸಂಗತ್ ಕೊಟ್ಟ ಅವ್ರಿ ಉಂಬುಕೆ ತಿಂಬುಕೆ ಏನ್ ತದು ಕೊಡುದಿಲ್ಲ ಅಂತ. ಮೊದಲನೇವನ ನಿಯತ್ತಿನವನ ಅವನ್ ತಂದ ಗಣಗಣ ಹಣ್ಣನ್ನೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಗೊಟ್ಟ ಮುಟ್ಟಾಗ ಹಬ್ಬತ್ ನಮ್ರ. ಎರಡನೇವನ ಅವನ್ ತಂದ ಕೊಳ್ಕಟ್ಟಿ ಹಣ್ಣನ್ನೇ ತಿಂದು ರೋಗ ಬಡ್ಕೊಂಡು ಹರ್ಬತ್ ನಮ್ರ. ಇನ್ ಮೂರನೇವನ ಅವನ್ ತಂದ ಕಸ ಕಡ್ಡಿ ಮುಳ್ಗನ್ ತಿಂಬುಕು ಆಯ್ದೆ ನೆಡುಕು ಆಯ್ದೆ ಅದನ್ ತಿಂಬುಕು ಆಯ್ದೆ ನಿತ್ರಾಣಕ್ ಬಿದ್ದು ಹರ್ಬತ್ತಂಬ್ರ. ಈ ಕತಿ ನೀತಿ ಅಂತಂದ್ರ ಮರ್ರೆ, ಒಳ್ಳಿ ಕೆಲ್ಸಕ್ ಒಳ್ಳಿ ಪ್ರತಿಫಲ, ಕೆಟ್ ಕೆಲ್ಸಕ್ ಕೆಟ್ ಪ್ರತಿಫಲ ಅಂದಿಕಿ. ಗೊತ್ತಾಯ್ತಲ್ದೆ? ಹಾಯ್ ಹಂಗ ನೈನ್ ಬತ್ ಯಾಕ? ನಮಸ್ಕಾರವೇ.
1: ಹೋಯ್, ನಮ್ ಜೊತೆ ಒಳ್ಳೆ ರೀತಿಯಲ್ಲಿ ಇದ್ದಾರನ್ನೆಲ್ಲ ಒಳ್ಳೆಯವರು ಅಂತ ಅನ್ಕಂಬ್ಕಾಗ್ದೆ. ಎಂತಕ್ಕಂದ್ರೆ ಹೊಳಿತಿಪ್ಪದೆಲ್ಲ ಚಿನ್ನ ಅಲ್ಲ. ನಾನಿದನ್ ಎಂತ ಹೇಳ್ತಿದ್ದೆ ಅಂತ ಗೊತ್ತಾಯ್ಕರೆ, ನಮ್ ಹಿಂದೂ ಶಾಲೆಯ 7ನೇ ತರಗತಿಯಲ್ಲಿ ಓದ್ತಾ ಇಪ್ಪು ಧನ್ಯ ಹೇಳು ಈ ಕತಿನ ಕೇಳ್ಕೊಬಪ್ಪ.
2: ಹಾಯ್ ಎಲ್ರಿಗೂ ನಮಸ್ಕಾರವೇ, ನನ್ನ ಹೆಸರು ಧನ್ಯ. ನಾನು ಹಿಂದೂ ಶಾಲೆಗೆ 7ನೇ ಕ್ಲಾಸಲ್ಲೇ ಓದ್ತಿದ್ನೆ. ಇಗತ್ ನಾನು ನಿಮ್ಗೆ ಹೇಳು ಕತಿ ಹೆಸರು ಎಂತ ಗೊತ್ತಿದ್ದೆ? ಚಿನ್ನದೊಳಗಿ. ಒಂದೂರಲ್ಲೇ ಒಬ್ಬ ವ್ಯಾಪಾರಿ ಇದ್ದ. ಅವನು ಬೇರೆ ಬೇರೆ ಊರಿಗೆಲ್ಲ ಹೊಯ್ಕೊಂಡು ವ್ಯಾಪಾರ ಮಾಡ್ತಿದ್ದ. ಒಂದು ದಿವಸ ಅವನ ಒಂದು ಊರಿಗೆ ಹೊಯ್ದ. ಅಲ್ಲೇ ಒಂದು ತೋಟದಲ್ಲಿ ಹೊಯ್ಪತ್ತಿಗೆ ಅವನಿಗೊಂದು ಪಳಪಳ ಅಂತ ಹೊಳಿಯುವ ಒಂದು ಚಿನ್ನದ ಅಡುಗೆ ಕಂಡ. ಆ ಅಡುಗೆ ಚಿನ್ನದ ಥರ ಹೊಳಿತಿರೋದು ಕಂಡ್ಕೊಂಡ ಯಾರಿಗೂ ಗೊತ್ತಿಲ್ಲ ಎತ್ಕೊಂಡು ಹೊಯ್ ತಕೊಂಡ. ದಾರಿಲಿ ಹೋಪತ್ತಿಗೆ ಇದ್ರಲ್ಲಿ ರಾತ್ರಿ ನೀರು ತುಂಬಿಸ್ಕೊಂಡು ಕುಡಿತೆ. ಬೆಳಿಗ್ಗೆ ಅದು ಕೂಡಲೇ ಎತ್ಕೊಂಡು ಊರಿಗೆ ಓಡಿ ಹೋಯ್ತೆ ಅನ್ಸ್ಕೊಂಡ. ಅದು ಹೊತ್ತ ಪತಿಗೆ ಒಂದು ನದಿಯಿಂದ ನೀರು ತುಂಬಿಸ್ಕೊಂಡು ಗುಡ್ಸ್ಲಿಕ್ಕೆ ತಗೊಂಡು ಹೋಯ್ದ. ರಾತ್ರಿ ನೀರು ಜೋರವನಿ ನೀರುಗಡಿಕೆ ಆಯಿತು. ನೀರು ಕುಡುವಂಥ ಹೋಪತಿಗೆ ಅಲ್ಲಿ ಅಳಗಿನೂ ಇರಲಿಲ್ಲ ನೀರೂ ಇರಲಿಲ್ಲ. ಕಾಂಬತಿ ಎಂತ ಇದ್ದಿತ್ತು ಗೊತ್ತೇ? ಬರೀ ಸುಣ್ಣದ ನೀರು, ಸುಣ್ಣದ್ದೇ ಸುಣ್ಣದ ನೀರು. ಅವನ ತಲೆ ಮೇಲೆ ಕೈ ಹೊತ್ಕ ಕೂತ್ಕೊಂಡ. ಬೆಳಿಗ್ಗೆ ಆದ್ಮೇಲೆ ಊರಿಗೆ ಓಡಿ ಹೋದ. ಅಲ್ದು ಯಾಕೆ ಹಂಗಾಯ್ತು ಗೊತ್ತಿತ್ತೆ? ಅದು ಬರೀ ಸುಣ್ಣದ ಅಳಗಿ, ಅದ್ರ ಮೇಲೆ ಚಿನ್ನದ ಥರ ಹೊಳಪು ಹಾಕಿದ್ರಷ್ಟೇ. ಈ ಕತಿ ನೀತಿ ಎಂತ ಗೊತ್ತಿತ್ತೆ? ಹಳಿ ತಿಪ್ಪುದೆಲ್ಲ ಚಿನ್ನೂ ಅಲ್ಲ, ಕಂಡಿದ್ದೆಲ್ಲ ನಿಜವೂ ಅಲ್ಲ. ಹೋಯ್ತೆ ಅಕ್ಕ, ಗಂಟೆ ಆಯ್ತು, ನಾನು ಕತಿ ಮುಗಿತಿಲ್ಲಿಗೆ.
1: ಜೀವನದಲ್ಲಿ ನಮ್ಮ ಎದುರಿಗೆ ಬರೋ ಪ್ರತಿಯೊಂದು ಸಮಸ್ಯೆನು ಶಕ್ತಿಯಿಂದಲೇ ಪರಿಹರಿಸೋಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ತಾಳ್ಮೆ, ಬುದ್ಧಿವಂತಿಕೆ ಮತ್ತೆ ಸಮಯೋಚಿತ ನಿರ್ಧಾರಗಳು ನಮ್ ದೊಡ್ಡ ಶಕ್ತಿಯಾಗುತ್ತೆ. ಈ ಕತ್ತೆಯಲ್ ಬಪ್ಪು ಕಾಗಿ ಅಂತೆ ಕಷ್ಟದ ಸಮಯದಲ್ಲಿ ಧೈರ್ಯ ಕಳೆದುಕೊಳ್ಳದೆ ಯೋಚಿಸಿ ಹೆಜ್ಜೆ ಇಟ್ಟರೆ ಪರಿಹಾರ ದಾರಿ ಖಂಡಿತ ಸಿಗುತ್ತೆ. ಅಂಥದ್ದೇ ನೀತಿ ಇಪ್ಪು ಒಂದ್ ಕತ್ತಿನ ಹೇಳಿಕ್ ಬರ್ತಾ ಇದ್ರು ಹಿಂದೂ ಶಾಲೆಯ 7ನೇ ತರಗತಿಯಲ್ಲಿ ಓದ್ತಾ ಇಪ್ಪು ಸಾಹಿತ್ಯ.
2: ಹಾಯ್ ಎಲ್ರಿಗೂ ನಮಸ್ಕಾರವೇ, ನನ್ನ ಹೆಸರು ಧನ್ಯ. ನಾನು ಹಿಂದೂ ಶಾಲೆಗೆ 7ನೇ ಕ್ಲಾಸಲ್ಲೇ ಓದ್ತಿದ್ನೆ. ಇಗತ್ ನಾನು ನಿಮ್ಗೆ ಹೇಳು ಕತೆ ಹೆಸರು ಎಂತ ಗೊತ್ತಿದ್ದೆ? ಚಿನ್ನದೊಳಗಿ. ಒಂದೂರಲ್ಲೇ ಒಬ್ಬ ವ್ಯಾಪಾರಿ ಇದ್ದ. ಅವನು ಬೇರೆ ಬೇರೆ ಊರಿಗೆಲ್ಲ ಹೊಯ್ಕೊಂಡು ವ್ಯಾಪಾರ ಮಾಡ್ತಿದ್ದ. ಒಂದು ದಿವಸ ಅವನ ಒಂದು ಊರಿಗೆ ಹೊಯ್ದ. ಅಲ್ಲೇ ಒಂದು ತೋಟದಲ್ಲಿ ಹೊಯ್ಪತ್ತಿಗೆ ಅವನಿಗೊಂದು ಪಳಪಳ ಅಂತ ಹೊಳಿಯುವ ಒಂದು ಚಿನ್ನದ ಅಡುಗೆ ಕಂಡ. ಆ ಅಡುಗೆ ಚಿನ್ನದ ಥರ ಹೊಳಿತಿರೋದು ಕಂಡ್ಕೊಂಡ ಯಾರಿಗೂ ಗೊತ್ತಿಲ್ಲ ಎತ್ಕೊಂಡು ಹೊಯ್ ತಕೊಂಡ. ದಾರಿಲಿ ಹೋಪತ್ತಿಗೆ ಇದ್ರಲ್ಲಿ ರಾತ್ರಿ ನೀರು ತುಂಬಿಸ್ಕೊಂಡು ಕುಡಿತೆ. ಬೆಳಿಗ್ಗೆ ಅದು ಕೂಡಲೇ ಎತ್ಕೊಂಡು ಊರಿಗೆ ಓಡಿ ಹೋಯ್ತೆ ಅನ್ಸ್ಕೊಂಡ. ಅದು ಹೊತ್ತ ಪತಿಗೆ ಒಂದು ನದಿಯಿಂದ ನೀರು ತುಂಬಿಸ್ಕೊಂಡು ಗುಡ್ಸ್ಲಿಕ್ಕೆ ತಗೊಂಡು ಹೋಯ್ದ. ರಾತ್ರಿ ನೀರು ಜೋರವನಿ ನೀರುಗಡಿಕೆ ಆಯಿತು. ನೀರು ಕುಡುವಂಥ ಹೋಪತಿಗೆ ಅಲ್ಲಿ ಅಳಗಿನೂ ಇರಲಿಲ್ಲ ನೀರೂ ಇರಲಿಲ್ಲ. ಕಾಂಬತಿ ಎಂತ ಇದ್ದಿತ್ತು ಗೊತ್ತೇ? ಬರೀ ಸುಣ್ಣದ ನೀರು, ಸುಣ್ಣದ್ದೇ ಸುಣ್ಣದ ನೀರು. ಅವನ ತಲೆ ಮೇಲೆ ಕೈ ಹೊತ್ಕ ಕೂತ್ಕೊಂಡ. ಬೆಳಿಗ್ಗೆ ಆದ್ಮೇಲೆ ಊರಿಗೆ ಓಡಿ ಹೋದ. ಅಲ್ದು ಯಾಕೆ ಹಂಗಾಯ್ತು ಗೊತ್ತಿತ್ತೆ? ಅದು ಬರೀ ಸುಣ್ಣದ ಅಳಗಿ, ಅದ್ರ ಮೇಲೆ ಚಿನ್ನದ ಥರ ಹೊಳಪು ಹಾಕಿದ್ರಷ್ಟೇ. ಈ ಕತಿ ನೀತಿ ಎಂತ ಗೊತ್ತಿತ್ತೆ? ಹಳಿ ತಿಪ್ಪುದೆಲ್ಲ ಚಿನ್ನೂ ಅಲ್ಲ, ಕಂಡಿದ್ದೆಲ್ಲ ನಿಜವೂ ಅಲ್ಲ. ಹೋಯ್ತೆ ಅಕ್ಕ, ಗಂಟೆ ಆಯ್ತು, ನಾನು ಕತಿ ಮುಗಿತಿಲ್ಲಿಗೆ.
1: ಹೋಯ್, ನಮ್ಮ ಜೀವನದಂಗೆ ಒಂದ್ಸತಿ ಯಾರೋ ಇನ್ನೊಬ್ಬರ ಹತ್ರ ಸಹಾಯ ಪಡ್ಕೊಂಡಿರುತ್ತ, ಹೌದಲ್ದ? ಆರೆ ಒಂದ್ ವಿಷಯ ಮರ್ರೆ, ನಮ್ಗೆ ಉಪಕಾರ ಮಾಡಿದವರಿಗೆ ಯಾವತ್ತೂ ಅಪಕಾರ ಮಾಡೋಕ್ಕಾಗ ಕಾಣಿ. ಇಂಥದ್ದೇ ಒಂದು ನೀತಿ ಮಾತು ಇಪ್ಪು ಅಂತ ಕಾಗಕ್ಕ ಗುಬ್ಬಕ್ಕ ಕತಿ ಹೇಳೋಕೀಗ ನಮ್ಮ ಜೊತೆ ಇದ್ರೆ ಹಿಂದೂ ಶಾಲೆಯ 6ನೇ ತರಗತಿಯ ಸಾಯಿ ಪ್ರೀತಮ್. ಬನ್ನಿ, ಒಂದೊಳ್ಳೆ ಕತೆ ಕೇಳ್ಕೊಬಪ್ಪ.
4: ಹಾಯ್ ನಮಸ್ಕಾರ, ನಾನು 6ನೇ ಕ್ಲಾಸಿಗೆ ಓದ್ತಿದ್ದೆ. ನನ್ನ ಹೆಸರು ಸಾಯಿ ಪ್ರೀತಮ್ ಅಂದೇಳಿ. BR ಶಾಲೆಗೆ ಓದ್ತಾ ಇದ್ನೆ. ನಾನು ನನ್ನ ಅಜ್ಜಿ ಹೇಳ್ಕೊಟ್ಟದ್ದು ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ತೀನಿ. ಒಂದು ಕಾಡಂಗೆ ದೊಡ್ಡ ಮರು ಇತ್ತೆ. ಆ ಮರದ ಮೇಲೆ ಗುಬ್ಬಕ್ಕ ಗೂಡು ಕಟ್ಕೊಂಡಿದ್ದಾಳು. ಒಂದಿನ ಜೋರ್ ಭರ್ ಗುಟ್ಕೊಂಡು ಮಳಿ ಬಂತು. ಅಷ್ಟೊತ್ತಿಗೆ ಕಾಗಕ್ಕ ಗಡಗಡ ನಡಗತ್ತಾ ಅಲ್ಲಿಗ್ ಬಂದಾಳ. ಗುಬ್ಬಕ್ಕ ಗುಬ್ಬಕ್ಕ, ನಿನ್ ಗೂಡ್ನಾಗ ನಂಗೊಂಚೂರು ಜಾಗ ಕೊಡ್ತೀಯಾ ಅಂತ ಕೇಳ್ತಾಳ. ಆಗ ಗುಬ್ಬಕ್ಕ, ಇಲ್ಲ ಮಾರೈತಿ, ನಂಗೆ ನನ್ ಮಕ್ಕಳು ಮರಿಗೆ ಕೂಕಂಬುಕ್ ಜಾಗ ಇಲ್ಲ, ಇನ್ ನಿಂಗೆ ಹಂಗ್ ಕೊಡೋದು ಅಂತ ಹೇಳ್ತಾಳ. ಆಗ ಕಾಗಕ್ಕ, ಮಕ್ಳು ಮರಿ ಇದ್ವಾ, ಇರ್ಲಿ ಮಾರೈತಿ, ನಂಗೊಂಚೂರು ಬದಿಯಾಗ ಜಾಗ ಕೊಡುವಲೆ, ಬೆಳಗಾರ ಕೂಡ್ಲೆ ನಾ ಎದ್ದೋತಿ ಅಂದೇಳಿ ಗಡಗಡ ನಡ್ಗತಾಳ. ಗುಬ್ಬಕ್ಕಂಗ್ ಪಾಪ ತೋರಿ ಹಂಗಾರ ಬಾ ಒಳಗೆ ಅಂತಾಳ. ಎಲ್ರೂ ಮನ್ಕಂತ್ರು. ರಾತ್ರಿ ಕಾಗಕ್ಕ ಗುಬ್ಬಕ್ಕನ ಒಂದೊಂದೇ ಮರಿ ಅನ್ನ ಕಟುಂ ಕುಟುಂ ಕಟುಂ ಕುಟುಂ ಅಂದೇಳಿ ತಿಂತಾಳ. ಅಷ್ಟೊತ್ತಿಗೆ ಗುಬ್ಬಕ್ಕ, ಎಂತ ತಿಂತಿ ಅಂತ ಕೇಳ್ತಾಳ. ಆಗ ಕಾಗಕ್ಕ, ಎಂತ ಇಲ್ಲ ಮಾರೈತಿ, ಮಾಯಿ ಕೊಟ್ಟದ್ ಬುಗ್ರಿ ಬೀಜ ಅಂದೇಳಿ ಮನಿಕಣ. ಗುಬ್ಬಕ್ಕ ಸುಮ್ಮನೆ ಮನ್ಕಂತ್ಲು. ಇಡೀ ರಾತ್ರಿ ಕೂಕಂಡು ಕಾಗಕ್ಕ ಕಟುಂ ಕುಟುಂ ಕಟುಂ ಕುಟುಂ ಅಂದೇಳಿ ಗುಬ್ಬಕ್ಕಂದ ಎಲ್ಲ ಮರಿಯನ್ನ ಖಾಲಿ ಮಾಡಿ ಬಿಡತ್. ಬೆಳಗಾಪತಿಗೆ ಎದ್ದು ಕಂಡ್ರೆ ಅತ್ತ ಕಾಗಕ್ಕನೂ ಮಾಯ, ಇತ್ತು ಗುಬ್ಬಕ್ಕನ ಮರಿಗಳು ಮಾಯ. ಗುಬ್ಬಕ್ಕಂಗ್ ಬಾಳ ಬೇಜಾರಾತ್ತು. ಕಾಗಕ್ಕ, ಮಾಡಿಸ್ತೇನೆ ಹಿಂಗೆ, ನನ್ ಮಕ್ಕಳು ಮರಿ ಅನ್ನಲ್ಲ ತಿಂದಾಗಲ್ಲ ಅಂದೇಳಿ ಒಂದಿನ ಗುಬ್ಬಕ್ಕ ಕಾಗಕ್ಕನ್ನ ಕಾಗಕ್ಕ ಆಸಾಡಿ ಹಬ್ಬ ಬಂತು, ಉಂಬುಕ್ ಬರ್ಕ ಅಂತ ಕೇಳ್ತಾಳ. ಕಾಗಕ್ಕ, ಅಕ್ಕ ಅಕ್ಕ ಬತ್ತಿ ಅಂತ ಹೇಳ್ತಾಳ. ಗುಬ್ಬಕ್ಕ ಖಾರದ ಅಡಿಗೆ ಮಾಡಿ ಬಳಸ್ತಾಳ. ಕಾಗಕ್ಕ ಖುಷಿ ಹಂಗ ತಿಂತಾಳ. ತಿಂದ ಅಯ್ಯಯ್ಯೋ ಖಾರ ಖಾರ, ನೀರ್ ತಂದ್ ಕೊಡ್ಬಾರೆ ಗುಬ್ಬಕ್ಕ, ತಡ್ಕಂಬು ಕಾತಿಲ್ಯೇ ಅಂತ ಕೂಗ್ತಾಳ. ಮಾಡಿಸ್ತೇನೆ ಹಿಂಗೆ, ನನ್ ಮಕ್ಳು ಮರಿಯನ್ನೆಲ್ಲ ತಿಂದಾಗಿದೆ ಅಲ್ಲ ಅಂದೇಳಿ ಬಿಸಿ ನೀರು ಕಾಸಿ ಅದ್ರಂಗ ಕಾಸದ್ ಕಬ್ಬಿಣದ ಗೋಲಿ ಹಾಕಿ ಕಾಗಕ್ಕನ್ ಬಾಯೊಳಗ್ ಸುಡ್ದು ಬಿಡ್ತಾಳ. ಅಷ್ಟೊತ್ತಿಗೆ ಕಾಗಕ್ಕ ಗಂಟ್ಲು ಸುಟ್ಕೊಂಡು ಸತ್ಯ ಹೊತ್ತು. ಕೇಂದ್ರಿಯ ಉಪಕಾರ ಮಾಡ್ದವರಿಗೆ ಅಪಕಾರು ಮಾಡುಕಾಗ, ದುರಾಸೆಯೂ ಮಾಡುಕಾಗ. ಇಷ್ಟೊತ್ ಸುಮ್ಮನೆ ಕೂಕಂಡ್ ನನ್ ಕತಿ ಕೇಂದ್ರಿ ಅಲ್ಲ, ನಿಮ್ಗೆಲ್ಲ ದೇವರು ಒಳ್ಳೇದ್ ಮಾಡ್ಲಿ, ನಾ ಬತ್ತಿ ಆಗ್ದಾ. ನಮಸ್ಕಾರ.
1: ಜನ್ರೆ, ನಿಮ್ಗೆ ಎಂತಾರು ಕಷ್ಟ ಇತ್ತಾ, ಇದ್ರೆ ಒಂಚೂರು ತಲೆ ಓಡಿಸಿ. ಎಂತಕ್ಕಂದ್ರೆ ನೀವ್ ಕಷ್ಟದಿಂದ ಹೊರಗ್ ಬರ್ಕಂದ್ರೆ ಸ್ವಲ್ಪ ತಲೆ ಓಡಿಸ್ಕ. ಜೀವನದಲ್ಲಿ ಕೆಲವೊಮ್ಮೆ ನಮ್ ಮುಂದೆ ನಮ್ ಶಕ್ತಿಗಿಂತ ದೊಡ್ಡ ಸಮಸ್ಯೆ ಎದುರಾತ್ತು. ಅಂತ ಸಂದರ್ಭದಲ್ಲಿ ಭಯ ಪಡ್ದೆ ಶಾಂತವಾಗಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತಗೊಂಡ್ಕ. ಅಪಾಯ ಎಷ್ಟೇ ದೊಡ್ಡದಾಗಿದ್ರು ಧೈರ್ಯ ಮತ್ತೆ ಬುದ್ಧಿವಂತಿಕೆ ಇದ್ರೆ ಅದರಿಂದ ಹೊರಬರೋ ದಾರಿ ಖಂಡಿತ ಸಿಗ್ತದೆ. ನಾ ಹೇಳುದ್ ನಿಜಾನ ಅಲ್ದ ಅಂತ ಗೊತ್ತಾಯ್ಕರೆ ನೀವೀಗ ನಮ್ ಹಿಂದೂ ಶಾಲೆಯ 3ನೇ ತರಗತಿಯಲ್ಲಿ ಓದ್ತಾ ಇಪ್ಪು ಶಿವಾನಿ ಹೇಳೋ ಕತೆ ಕೇಳ್ಕ ಬನ್ನಿ.
5: ಹಾಯ್, ನಮಸ್ಕಾರ, ನಾನು ಶಿವಾನಿ. ನಾನು ಬಿ ಆರ್ ಅವ್ ಶಾಲೆಯಾಗ 3ನೇ ತರಗತಿಯಲ್ಲಿ ಓದ್ತಿದ್ದೆ. ಈ ಕತೆ ಹೆಸರಂತ ಗೊತ್ತಿತ್ತೆ? ಹಾಯ್ ಕುಂಬಳಕಾಯಿ, ಮುಂದು ಕೊಪ್ಪ ಮುಂದು ಕೊಪ್ಪ ಅಂದೇಳಿ ಈ ಕತೆ ಹೆಸರು. ನಾ ಈಗ ಕತೆ ಹೇಳ್ತೀಯಕ್ಕ. ಒಂದ್ ಊರಾಗ ಒಂದ್ ಅಜ್ಜಿ ಇತ್ತಂಬ್ರ. ಆ ಅಜ್ಜಿ ತನ್ನ ಮಗಳ ಮನೆಗೆ ಹೋಯ್ಕಂದೇಳಿ ಜೋರ್ ಆಶೆ ಆಯ್ತಂಬ್ರ. ಆ ಅಜ್ಜಿ ಬರೀ ಬಡ್ಕಟ್ಟಿಗಿತ್ತಂಬ್ರ. ಆ ಅಜ್ಜಿ ಹೆಂಗಾರು ಮಾಡಿ ನನ್ ಮಗಳ ಮನೆಗೆ ಹೋಯ್ಕಲ್ಲ ಅಂದೇಳಿ ಹೊರಟೆ ಬಿಟ್ಲಂಬ್ರ. ದಾರ್ಯಾಗ ಹೋತಿ ಪತಿಗೆ ಕರಡಿ ಸಿಕ್ತಂಬ್ರ. ಹಾಯ್ ಅಜ್ಜಿ, ನಂಗ್ ಜೋರ್ ಹಶ್ವಾತಿತ್ತ, ನಾನಿನ್ನೀಗ ತಿಂತ್ಯಾಕ ಅಂದೇಳಿ ಹೇಳ್ಲಂಬ್ರ. ಅದಕ್ಕೆ ಅಜ್ಜಿ, ಹಾಯ್ ಇಲ್ಲಿ ಕೇಳ್ ಕರಡಿ, ನಾನೀಗ ಬರೀ ಬಡ್ಕಟ್ಟಿಗಿದ್ದೆ, ನಾನ್ ಮಗಳ ಮನೆಗೆ ಹೋಯ್ ಸಮ ಕುಚ್ಚಕ್ಕಿಯನ್ನು ಮೀನ್ ಪದಾರ್ಥ ಹಾಯ್ಕೊಂಡು ಲಾಯಿ ಕುಣ್ಕೊಂಡು ದಪ್ಪ ಆಯಿ ಬತ್ತಿ, ಆಗ್ಬೇಕಾದ್ರೆ ನಾನು ತಿನ್ನಂದ್ ಹೇಳಿ ಹೇಳ್ಲಂಬ್ರ. ಕರಡಿ, ಹಾ ಸರಿ ಹೋಯ್ ಬಾ ಅಂದೇಳಿ ಹೇಳ್ದಂಬ್ರ. ಆ ಕರಡಿ ಹೋಯ್ತಂಬ್ರ. ಅಜ್ಜಿ ಅಂತೂ ಇಂತು ಹೋಯ್ ತನ್ ಮಗಳ ಮನೆಗ್ ಸೇರ್ಕೊಂಡ್ಲಂಬ್ರ. ಒಂದ್ ತಿಂಗ್ಳಲ್ಲೇ ಉಳ್ಕೊಂಡು ಲಾಯ್ಕು ಕುಚ್ಚಕ್ಕಿಯನ್ನು ಮೀನ್ ಪದಾರ್ಥ ಹಾಕೊಂಡು ಸಮ ಉಂಡ್ಕೊಂಡು ಲಾಯ್ಕು ದಪ್ಪ ಆದ್ಲಂಬ್ರ. ಕೊನೆಗೂ ಒಂದಿ ನಮ್ ಮನೆಗ್ ಹೋಗು ತೀರ್ಮಾನ ಮಾಡ್ದ್ಲಂಬ್ರ. ಮಗ ನಮ್ ಮನೆಗ್ ಹೋತಿಯಕ್ಕ, ದಾರಿಗೆ ಹೋತಿ ಪತಿಗೆ ಒಂದ್ ಪ್ರಾಣಿ ಬಂದು ನಾನು ತಿಂತಿ ಅಂತ ಹೇಳುತ್ತೆ, ಎಂತ ಮಾಡುದೆ ಮಾರೈತಿ ಅಂದೇಳಿ ಕೇಳ್ದ್ಲಂಬ್ರ. ಅದಕ್ಕೆ ಮಗಳು ಒಂದು ಉಪಾಯ ಮಾಡಿ ದೊಡ್ಡ ಕಿಪ್ಪುದ ಕುಂಬಳಕಾಯಿ ತಂದು ಅದ್ರೊಳಗೆ ಕೂದೆಲ್ಲ ತೆಗ್ದು ಎರಡು ಒಟ್ಟಿ ಮಾಡಿ, ಅಮ್ಮ ಇದ್ರೊಳಗೆ ಹೋಯ್ ಕೂತ್ಕ ಮತ್ತೆ ಮಂತ್ರ ಹೇಳಿ ಹೋಯ್ ಕುಂಬಳಕಾಯಿ ಮುಂದು ಕೊಪ್ಪ ಮುಂದು ಕೊಪ್ಪ ಅಂದೇಳಿ ಕೊಟ್ಲಂಬ್ರ. ಮಂತ್ರ ಹೇಳಿದ ಬೆಟ್ಟಿಗೆ ಕುಂಬಳಕಾಯಿ ಗಡ ಗಡ ಗಡ ಅಂತ ಉರ್ಲುಕೊಂಡು ಮುಂದೋಯ್ತಂಬ್ರ. ದಾರ್ಯಾಗ ಹೋತಿ ಪತಿಗೆ ಅದೇ ಕರಡಿ ಸಿಕ್ತಂಬ್ರ. ಹೋಯ್ ಒಳಗೆ ಯಾರಿಪ್ಪುದೆ? ಆ ಅಜ್ಜಿ ಅಲ್ದಲ ಅಂದೇಳಿ ಕೇಳ್ದಂಬ್ರ. ಅಜ್ಜಿ, ಹೋಯ್ ಕುಂಬಳಕಾಯಿ ಮುಂದು ಕೊಪ್ಪ ಮುಂದು ಕೊಪ್ಪ ಅಂದೇಳಿ ಮಂತ್ರ ಹೇಳ್ದಂಬ್ರ. ಎಬ್ಬೇ ಇದ್ರೊಳಗೆ ಯಾವ್ದೋ ಭೂತ ಇಪ್ಪುದೆ ಅಂದೇಳಿ ಕರಡಿ ಓಡಿ ಹೋಯ್ತಂಬ್ರ. ಅಂತೂ ಇಂತೂ ಅಜ್ಜಿ ಊರ್ ಸೇರ್ಕೊಂಡ್ಲಮ್ರ. ಈ ಕತಿ ನೀತಿ ಅಂತ ಗೊತ್ತಿತ್ತೆ ಚೂರ್ ಮಂಡಿ ಹೋಸ್ರೆ ಎಂತ ಕಷ್ಟ ಕಾಲ್ದಾಗೂ ಪಾರಾಗುಕ್ಕತ್ತ. ಹೆಂಗಿತ್ ಕತಿ? ಲೈಕ್ ಇತ್ತಾ? ಬತ್ತಿಯಕ್ಕ ನಮಸ್ಕಾರ.
1: ಮನೆಯಲ್ಲೊಬ್ರು ಹಿರಿಯರ್ ಇರ್ಕಂತ ಅಂತ್ರ. ಎಂತಕ್ಕೆ ಅಂದ್ರೆ ನಾವ್ ಮಾಡದ್ ತಪ್ಪು ಒಪ್ಪುಗಳನ್ನ ಸರಿ ಮಾಡಿ ನಮ್ಗ್ ಸರಿ ದಾರಿಯಲ್ಲಿ ನೆಡುಕ್ ಹೇಳಿ ಕೊಡ್ತಾರ. ಇಂತ ಹಿರಿಯರ್ ನಮ್ ಜೊತೆ ಹೆಚ್ಚಿನ ಕಾಲ ಇರ್ಕಂದ್ರೆ ನಾವ್ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಕಾಣ್ಕೊಂತ. ಇಂಥದ್ದೇ ಒಂದ್ ಒಳ್ಳೆ ನೀತಿಪ್ಪು ಅಂತ ಕತಿನ ಹೇಳುಕೀಗ ನಮ್ ಜೊತೆ ಇದ್ರೆ ಹಿಂದೂ ಶಾಲೆ 6ನೇ ತರಗತಿಯಲ್ಲಿ ಓದ್ತಾ ಇಪ್ಪು ವೈಭವ್. ಬನ್ನಿ ಅವ್ರ ಕತಿನ ಕೇಂಬಾಲ.
6: ಎಲ್ಲರಿ ನಮಸ್ಕಾರ ಮಾರೆ. ನಾನು ಕುಂದಾಪುರದಾಗೆ ಬಿಆರ್ ಶಾಲೆ ಓದ್ತಿದ್ದೆ. ನಾನು 6ನೇ ಕ್ಲಾಸಿಗೆ ಓದ್ತಿದ್ದೆ. ನನ್ನ ಹೆಸರು ವೈಭವ್ ಅಂದಿಕ್ಕೆ. ನಾನು ರಾಮ ಮತ್ತೆ ಅವನ ಅಬ್ಬಿ ಕತಿ ಹೇಳ್ತೆ ಕಾಣಿ. ಒಂದಿನ ಒಂದ್ ಊರಾಗೆ ರಾಮ ಮತ್ತೆ ಅವನ ಅಬ್ಬಿ ಇತ್ತಮ್. ಅವನಬ್ಬಿ ಹುಷಾರಿಲ್ಲ ಅಂದ್ರೆ ಅವನಬ್ಬಿಗೆ ಅವನಬ್ಬಿ ಹುಷಾರಿಲ್ಲ ಅಂದಕ್ಕೆ ರಾಮ ನಂಗೆ ಅಬ್ಬಿದ ಕೆಲಸ ಮಾಡೋಕತ್ತಿಲ್ಲ, ಒಂದ್ ಬದಿ ಮನೇನು ಕಣ್ಕೊಂಡು ಒಂದ್ ಬದಿ ಅಬ್ಬಿನ ಕೆಲಸ ಮಾಡು. ಅದಕ್ಕೆ ಪೊನ್ನ ಒಂಬನೇ ಒಂದಿನ ಹಾಯ್ಕೊಂಡೆ ಕೆಲಸಕ್ಕೆ. ಕೆಲಸಕ್ಕೆ ಹಾಯ್ಕೊಂಡು ಪೊನ್ನ ಒಂದಿನ ಕೆಲಸ ಮಾಡ್ದ, ಎರಡು ದಿನ ಕೆಲಸ ಮಾಡ್ದ, ಕಡಿ ಮೂರನೇ ದಿನ ಯಾರೀ ಹಳಿ ಅಜ್ಜಿ ಕೆಲಸ ಮಾಡ್ತಾರೆ, ನಂಗೆ ಹಳಿ ಅಜ್ಜಿ ಕೆಲಸ ಮಾಡೋಕಾತಿಲ್ಲ ಅಂದೇಳಿ ಓಡಿ ಮನೆ ಹೋದ. ಆಮೇಲೆ ಅದೊಂದು ಇತ್ತಲ್ಲ ಹಳೆಯರು ಹೇಳ್ತಾರಲ್ಲ, ಎತ್ತೆ ತೆಲಿಯೋತೆ ಹುಡುಕೋತೆ ಹುಡುಕೋತೆ ಅಂದ್ರೆ ಕಡಿ ಕೆಲ್ಸಕ್ಕೆ ಬಂದು ಕೆಲಸ ಇಪ್ಪುದಿಲ್ಲ ಓಡಿ ಹೋದ. ಇದೇ ಕಾಣಿ ಹಳಿಯರಿ ನಾವು ಮಾಡುದು. ಹಾಯ್ ಒಂದಿನ ಮಾಡಿ ನಂಗೆ ಹಳಿಯರ್ಗೆ ಅಜ್ಜಿ ಯಾರು ಕೆಲಸ ಮಾಡ್ತಾರೆ ಹೇಳಿ ಅನ್ಸುತ್ತೆ ಕಾಣಿ. ಆರ ಮಕ್ಕಳೆಲ್ಲ ನಾ ಅಜ್ಜಿ ಕಣ್ಕಂತೆ ನಂಗಡಿಲ್ಲ ಅಜ್ಜಿನ ಕಣ್ಕಂತೆ ಅಂತ ಹೇಳ್ತಾರೆ ಕಾಣಿ. ಇದೇ ಅದಕ್ಕೆ ಈ ಕತಿ ನೀತಿ ಅಂತಂದ್ರೆ ನಮ್ಮನ್ ಸಾಕಿ ಬೆಳೆಸಿದ ಅಬ್ಬಿ ಅಪ್ಪನಿಗೆ ಎಲ್ಲರಿಗೂ ಲೈಕ್ ಮಾಡಿ ಕಣ್ಕಂಡ್ ಬತ್ತಿಯಕ್ಕ ನಮಸ್ತೆ.
1: ಹಿಂಗೆ ನಮ್ಮ ಹಿಂದಿನ ನೀತಿ ಕತೆಗಳ ನಿಮಗೆ ಒಂದೊಂದು ಸುಂದರವಾದ ಪಾಠ ಕಲಿಸಿತ್ತಂತ ಅನ್ಕಂತೆ. ಕತೆಗಳು ಮುಗಿದ್ರು ಅವು ಹೇಳೋ ನೀತಿ ನಮ್ಮ ಜೀವನದಲ್ಲಿ ಸದಾ ಉಳಿತು ಎಂಬ ಆಶಯದೊಂದಿಗೆ ಇಂದಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೆ. ಏನ್ ತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ RJ ವೈಭವ್ ಶೆಟ್ಟಿ. ಧನ್ಯವಾದ.

0: ಕಲಿನಿ ಕೋಟಿ ಭಾಷೆ, ಮಾತಾಡಿ ಒಂದ್ ಸಾವಿರ ಭಾಷೆ. ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಅಬ್ಬಿ ಭಾಷೆ.
1: ರೇಡಿಯೋ ಕುಂದಾಪ್ರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜೆ ವೈಭವ್ ಶೆಟ್ಟಿ. ಇವತ್ತು ನಾವು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಂಗವಾಗಿ ಪಂಜು ಗಂಗೊಳ್ಳಿ ಅವರ ಕುಂದಾಪುರ ಕನ್ನಡ ನಿಘಂಟಿಂದ ಎರಡು ಪದ ಹೆಕ್ಕ ಬೈಂತ. ಮೇಡಮ್, ನಿಮ್ ಹೆಸರು
3: ಅಶ್ವಿನಿ.
2: ಅಶ್ವಿನಿ ಅವರೇ, ಅಡುಗೆ ನಿಧಾನ ಅಂದ್ರೆ ಅಂತ
3: ಈಗ
2: ಹೇಳ್ತಾರಲ್ಲ, ಅವಳಿಗೆ ಅಡುಗು ನಿಧಾನ ಇಲ್ಲ ಅಂತ ಹೇಳ್ತಾರಲ್ಲ, ಕಡ್ಬಿಡಿ ಜಾಸ್ತಿ ಎಂಬ ಹೆಂಗಂತ್ರ. ಮತ್ತೊಂದೆಂತ ಅಂದ್ರೆ ಅರ್ಲಿಕ್ಕೆ ಅಂದ್ರೆ ಅಂತ. ಅಶ್ವಿನಿ ಅವರೇ, ನಿಮಗೆ ಧನ್ಯವಾದ. ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM.
4: ಕೊಡೇಶ್ವರ ಕುಂಬಾಚಿ ತೆಕ್ಕೆಟೆ ಕೋಟೆ ಸಾಲಿಗ್ರಾಮ ಸಾಸ್ತನ ಮಾಪುಗಳ ಬ್ರಹ್ಮಾವರ

0: ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ವಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇವತ್ ನಾವು ಪಂಜು ಗಂಗೊಳ್ಳಿ ಬರೆದಂತ ಕುಂದಾಪುರ ನಿಘಂಟು ಅದರಿಂದ ಒಂದೆರಡು ಪದಗಳನ್ನ ಹೆಕ್ಕ ತಕ್ಕ ಬಂದಿತ್ತು. ಈಗ ನಾವು ಇಲ್ಲಿ ಕುಂದಾಪುರ ಜನರ ಹತ್ರ ಕೇಳ್ತಿತ್ತು ಅದ್ರ ಅರ್ಥ ಏನಂದಿಕ್ಕೆ. ಬನ್ನಿ ಅವ್ರ ಹತ್ರ ಕೇಳೋಣ. ಹಾಯ್ ಮ್ಯಾಮ್, ನಿಮ್ ಹೆಸರೇನು?
1: ಬ್ರಾಹ್ಮಿ.
0: ಸಿದ್ಧ ಸಟ್ಕ ಅಂದ್ರೆ ಎಂತ ಮೇಡಮ್?
1: ಸಿದ್ಧ ಸಟ್ಕ ಅಂದ್ರೆ ಲೈಕ್ ಇದು ನೀವು ಅನ್ನ ಭಾಗವತಿಗೆ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಹೇಳ್ಬೋದಲ್ಲ?
0: ಎಸ್ ಮ್ಯಾಮ್, ಸರಿ. ಇತ್ತು. ಗೊಂಜಡಿ ಅಂದ್ರೆ ಎಂತ?
1: ಗೊಂಜಡಿ ಅಂದ್ರೆ ಕತ್ ನೆಕ್ಕಿದ ಹಿಂದ್ ಸೈಡ್, ಕತ್ತಿದ ಹಿಂದ್ ಭಾಗ ಕೇಳ್ತಾರೆ ಗೊಂಜಡಿ. ಅದ್ ಹೇಳ್ತಾರಲ್ಲ, ಗೊಂಜಡಿ ಮೇಲೆ ಗುದ್ದುತ್ತೆ ಹಿಂಗೆ ಅಂತ.
0: ಸರಿ ಮ್ಯಾಮ್, ಥ್ಯಾಂಕ್ ಯು.
2: ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸಾಯಿಬ್ರಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸಾಯಿಬ್ರಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸಾಯಿಬ್ರಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳವಾದ್ಯದ ವಾದನವನ್ನು ಕೇಂಬಲ್ಲ.

0: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ಇವತ್ತು ನಾವು ವಿಶ್ವ ಕುಂದಾಪುರ ಕನ್ನಡದ ಸಲುವಾಗಿ ಎಲ್ಲ ಕುಂದಾಪುರದ ಜನತೆಗೆ ಕುಂದಾಪುರ ಕನ್ನಡದ ಅರ್ಥಕ್ಕೆ ಅಂತ ಇತ್ತು. ಈ ಪದಗಳೆಲ್ಲ ಕುಂಜುಗೊಂಗೊಳ್ಳಿಯವರ ಕುಂದಾಪುರ ಕನ್ನಡ ನಿಘಂಟಿಂದ ಹೆಕ್ಕ ಬಂದದ್ದ. ನಮ್ ಜೊತೆಗಿದ್ರು ವಿಶ್ವ ಮೆಡಿಕಲ್ ನ ಓನರ್ ಆದಂತ ಸರ್, ಹೆಸರಂತ
3: ಚಂದ್ರಶೇಖರ್ ಹೆಗಡೆ.
2: ಚಂದ್ರಶೇಖರ್ ಹೆಗಡೆ ಅವರು ಸರ್, ಬಾಯಿ ಕೈ ಅಂದ್ರೆ ಅಂತ ಬಾಯಿ ಕೈ. ಈಗ ಒಬ್ರು ಹೇಳ್ತಾರ ಅವಳಿಗೆ ಬಾಯಿ ಕೈ ಜಾಸ್ತಿ ಮಾರ್ರೆ ಅಂತಾರಲ್ಲ, ಎಂತ ಹಂಗಂದ್ರೆ
3: ಕೈ ಬಾಯಿ ಅಂತ ಲೆಕ್ಕ.
2: ಮತ್ತ ಗಜಮೈಕು ಅಂದ್ರೆ ಅಂತ
3: ಗಜಮೈಕ್ ಅಂದ್ರೆ ಸ್ವಲ್ಪ ಆಚೀಚ ಮಾಡುವ ಕೆಲಸ ಇದ್ರೆ ಜಾಸ್ತಿ ಸ್ವಲ್ಪ ಆಚೀಚ ಮಾಡ್ತಾರಲ್ಲ, ಹಿಡಿಸಿ ಹಾಕುದು
2: ಚಂದ್ರಶೇಖರ್ ಹೆಗಡೆ ಅವರಿಗೆ ಧನ್ಯವಾದಗಳು. ಹೀಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜಿ ವೈಭವ್ ಶೆಟ್ಟಿ. ಇವತ್ತು ನಾವು ರಾಧಾ ಮೆಡಿಕಲ್ ಶಾಪ್ ಆಗಿತ್ತು, ನಮ್ಮ ಜೊತೆಗೆ ಜಯಂತ್ ಅವರಿದ್ರು. ನಾವಿವತ್ತು ಮಂಜು ಗಂಗೊಳ್ಳಿ ಅವರ ಕುಂದಾಪುರ ಕನ್ನಡ ನಿಘಂಟಿಂದ ಎರಡು ಪದ ಹೆಕ್ಕ ಬಂತ. ಅದರ ಒಂದು ಪಿಂಡಿ ಅಂದ್ರೆ ಎಂತ ಸರ್?
1: ಹುಲ್ ಪಿಂಡಿ ಎಲ್ಲ ಮಾಡ್ತಾರೆ, ಅದಕ್ಕೆ ಪಿಂಡಿ ಅಂತ.
0: ಆಮೇಲೆ ಪಿಂಕ್ ದಾನಿ ಅಂದ್ರೆ ಎಂತ?
1: ಹಳೆಯವರು ಎಲೆಯಡ್ಕೆ ಪಾತ್ರಕ್ಕೆ ಪಿಂಕ್ ದಾನಿ ಅಂತ.
0: ಜಯಂತ್ ಅವರು, ಥ್ಯಾಂಕ್ ಯು. ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM. ವಿಶ್ವ ಕುಂದಾಪುರ ಕನ್ನಡ ದಿನ.
2: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
3: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೆ, ಶ್ರೀ ಗುರುಮಾರುತಿ ಹೌಂದೇರಾಯನ ಜನಪದ ನೃತ್ಯ ತಂಡ ರಿಜಿಸ್ಟರ್ಡ್ ಪಾರಂಪಳ್ಳಿ ಸಾಲಿಗ್ರಾಮ, ಈ ತಂಡದಿಂದ ಶಿವರಾಮ ಸಂಧಿ.
4: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.
4: ಶ್ರೀಲಕ್ಷ್ಮೀ ರಮಣ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.
4: ಉಕ್ಕಿನ ಕಂಬವನ್ನೇ ಒಡೆದು ಮುಡಿ ಬಂದ ಉಗ್ರ ಸಿಂಹಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ
4: ಗೋವಿಂದ. ಇಲ್ಲಿ ನೋಡಿದರೆ ಯಾಲಕ್ಕಿ ಕಣಜ, ಬಲದಲ್ಲಿ ನೋಡಿದರೆ ಬೆಲ್ಲ ಬಾಳೆಹಣ್ಣಿನ ಕಣಜ, ಮುಂದೆ ಕಾಣುತ್ತಿರುವ ಶ್ರೀನಿವಾಸನ ಮುತ್ತಿನ ಕಣಜಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.
4: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.

0: ಶ್ರೀರಾಮದೇವರಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ.
1: ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಗಂಟಗಳ ಪ್ರಕೃತಿಯ ಸ್ವರ. ಇವತ್ ನಾವು ಪಂಜು ಗಂಗೊಳ್ಳಿ ಅವರು ಬರೆದಂತಹ ಕುಂದಾಪುರ ಕನ್ನಡದ ನಿಘಂಟಿನಿಂದ ಒಂದೆರಡು ಪದಗಳನ್ನ ಹೆಕ್ಕ ತಕ್ಕ ಬಂದಿದ್ದ. ಆ ಪದದ ಅರ್ಥ ಏನಂತ ಹೇಳಿದ್ರೆ ಕೇಳ್ಕೊಂಬ. ಸರ್, ನಿಮ್ಮ ಹೆಸರು ಏನು?
2: ನನ್ನ ಹೆಸರು ಜಯರಾಜ್.
1: ಹುಳ್ಚಟ್ಟಿ ನೀರು ಅಂದ್ರೆ ಎಂತ?
2: ಹುಳ್ಚಟ್ಟಿ ತುಂಬಾ ತೆಳುವಾದಂತದ್ದು, ನೀರ್ ನೀರಾಗಿರೋ ತೆಳುವಾದಂತ ಹುಳ್ಚಟ್ಟಿ.
1: ಚಂಡಿ ಗೊಬ್ಬರ ಅಂದ್ರೆ ಏನು?
2: ಚಂಡಿ ಗೊಬ್ಬರ ಅಂದ್ರೆ ಏನಾದ್ರೂ ನೀರು ಬಿದ್ದು ತುಂಬಾ ಒದ್ದೆ ಆಗಿ, ಅಥವಾ ಏನಾದ್ರೂ ಕೆಸರು ಬಿದ್ದು ತುಂಬಾ ಒದ್ದೆ ಆಗಿ ಅಂತ ಚಂಡಿ ಗೊಬ್ಬರ.
1: ಥ್ಯಾಂಕ್ಸ್ ಸರ್.
3: ವಿಶ್ವಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
4: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಚಿಂಪಿ ದಿನೇಶ್ ರಚನೆಯ ರಾಗ ಸಂಯೋಜನೆ ಮತ್ತು ಗಾಯನದೊಂದಿಗೆ ವತ್ಸಲ ಶಾಸ್ತ್ರಿಯವರ ಧ್ವನಿಯಲ್ಲಿ ಕುಂದಾಪುರ ಕನ್ನಡದ ಈ ಹಾಡು.
2: ಕುಂದಾಪುರ ಅಂದ್ರೆ ಹಾಯ್,

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್, ನಮಸ್ಕಾರ, ನಾನು ಅನುಶ್ರೀ. ನಾವು ಕೋಟಾದ ವಿವೇಕ ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು, ಹೆಣ್ಮಕ್ಕಳು. ಕೆಂಬುವರೆಲ್ರಿಗೂ ನಾವಿಲ್ಲಿಂದಲೇ ಅಡ್ಬೀಳ್ತೋ. ಈ ಸಲ ಅಂತೂ ಮಳಿಗಿಳಿ ಎಲ್ಲ ಕಮ್ಮಿ ಆಯ್ತು. ಇನ್ ಆ ಸಡಿ ಒಡ್ರಲ್ಲಿತ್ತೆ ಅದೆಲ್ಲ ಹೋಯ್ರಿ. ಈಗೊಂದು ಗಮಕ ಕೆಂಬಲ್ಲ. ಗಮಕ ಅಂದ್ರೆ ಎಂತ ಅಂತ ಗೊತ್ತಾ ನಿಮ್ಗೆ? ಈಗ ಹೇಳ್ತಿ ಕೇಳಿ. ಕಾವ್ಯನ ಹಾಡ್ತಾ ಹಾಡ್ತಾ ಅದ್ರ ಅರ್ಥ ವಿವರಿಸುದು. ಇಲ್ಲೇ ರಾಗ ಲಯ ಬಹಳ ಮುಖ್ಯ ಆತ್ ಕಾಣಿ. ನಾವು ಆಯ್ಕೆ ಮಾಡ್ಕೊಂಡದ್ದ 8th ಕ್ಲಾಸ್ ಪಠ್ಯ ಪುಸ್ತಕನ. ಅದ್ರಗೆ ಕನಕದಾಸರು ಬರೆದ ರಾಮಧನ್ಯ ಚರಿತೆ ಅಂತ ಇತ್ತಲ್ಲ, ಅದನ್ನ ಗಮಕ ರೂಪದಲ್ಲೇ ಪ್ರಸ್ತುತ ಮಾಡಿದ್ರು. ಲೈಕ್ ಮಾಡಿ ಕೇಂಬಾಕ. ವ್ಯಾಖ್ಯಾನ ಮಾಡುವರು ಸೃಷ್ಟಿ, ಸಮೀಕ್ಷಾ ಅನಘ, ಹಾಡುವವರು ಆರಭಿ.

ರಾಮ್ ದೇವ್ರ ಲಂಕೇಲಿ ಅದೇ ಅಲ್ಲಿನ್ ರಾಜ ಕೂಳ ರಕ್ಕಸ ರಾವಣನ್ನ ಅವನ ಬಂಧು ಬಳಗನೆಲ್ಲ ಚಟ್ನಿ ಮಾಡಿ ಮ್ಯಾಳಿ ತಿಪ್ಪಿ ಕೊಂದು ಹೆಂಡತಿ ಸೀತಮ್ಮನ ಕರ್ಕಂಡ್ ಬಪ್ಪತಿಗೆ ನಮ್ ಗೌತಮ ಋಷಿಗಳ ಗುಡ್ಸ್ಲಿಕ್ ಬಂದಿರು. ಬಂದವರನ್ನ ಉಪಚರಿಸಿದೆ ಇಪ್ಪುಕಾತ. ನಮ್ಮೂರಲ್ಲೇನ್ ಬೆಳಿ ಕಮ್ಮಿ ಆತ, ಸಾಕ್ ಸಾಕಂಬಷ್ಟು ಗೋಧಿ ಬೆಳಿತ್ತು. ಸಾಮೆ ಏನ್ ಕಡಿಮೆ ಇಲ್ಲ, ಎಲ್ ಕಂಡ್ರು ನವಣಿ ಜೋಳದ ರಾಶಿ ರಾಶಿ, ಹಾರಕ್ಕೂ ಇತ್ತು. ಎಲ್ ಕಂಡ್ರು ಬತ್ತತ್ತಿರಿ, ಮಧ್ಯ ಮಧ್ಯದಲ್ಲಿ ರಾಗಿ. ಹಿಂಗಾಯಿ ಅದ್ರೊಳಗೆ ಎಂತೆಲ್ಲ ಅಡ್ಗಿ ಮಾಡು ಕಾತ್ತೋ ಅದನ್ನೆಲ್ಲ ಮಾಡಿರು, ಎಲ್ಲ ಸಮ ಇಳಿಸಿರು. ಎಲ್ಲ ಊಟ ಆಯ್ತಾ? ರಾಮದೇವ್ರು ಸುಮ್ನಿರ್ಕ ಬ್ಯಾಡ್ದ, ಒಂದು ಪ್ರಶ್ನೆ ಹಾಕ್ರು. ನಿಮ್ಗೆ ಯಾವ್ದ್ರ ಅಡ್ಗಿ ಖುಷಿ ಆಯ್ತು, ರುಚಿ ಇತ್ತು? ಉಂಡು ಜನಕ್ಕೆ ದೊಂಡಿ ಜೋರಮ್ರು, ಎದ್ನೋ ಬಿದ್ನೋ ಅಂತ ಎಲ್ಲ ಹಾರಿ ಒಂದೊಂದು ಧಾನ್ಯದ ಹೆಸರು ಹೇಳ್ರು ಕಾಣಿ. ರಾಜನ್ ತಲಿ

0: ದೇವ್ರೆ, ಬೇರೆ ಕಡೆ ನಂಗೊತ್ತಿಲ್ಲ, ನಮ್ಮೂರಲ್ಲಂತೂ ರಾಗಿಯೇ ಗನದ್. ಹಾಂಗಿಪ್ಪತ್ತಿಗೆ ಬೇರೆ ಎಲ್ಲ ಎಂತಕ್ಕೆ?
1: ತಡಿನಿ, ನಾ ಹಿಂಗ್ ಹೇಳ್ತೆ ಅನ್ಕ ಸಿಟ್ ಮಾಡ್ಕೋಬೇಡಿ. ಎಂತ ಹೇಳ್ರಿ, ನಮ್ಕಿಂತ ರಾಗಿಯೇ ಗನದಂದ್ರಿ ಅಲ್ಲ, ಅದು ನಾನ್ ಭತ್ತ. ನನ್ನಿನ್ ಮಾಡಿದ ಅನ್ನ ಪಾಯಸ ಹುಗ್ಗಿ ತಿನ್ಕಂಡ ನೀವ್ ಹಿಂಗ್ ಹೇಳುದ? ನಿಮ್ ಕಣಗಿದ್ದರ್ ಎಲ್ಲ ತಪಸ್ ಮಾಡಿ ಒಳ್ಳೇರಂತ ಅನ್ಕಂಡ ಪಕ್ಷಪಾತ ಮಾಡುದಿಲ್ಲ ಅನ್ಕಂಡಿದೆ. ಆರ್ ಈಗ ಕಂಡ್ರೆ ಹರ ಹರ ಈ ಪಾಟಿ ಸುಳ್ಳು ಹೇಳುದ?
0: ಎಲ್ಲ

ಧರ್ಮದ ಬೇರನ್ನ ಅರ್ದು ಕುಡ್ದವ್ರ ನೀವು, ನಿಮ್ ಗೊತ್ತಿಲ್ಲದಿಲ್ಲ ಅನ್ಕಂಡಿದ್ದೆ. ಆರ್ ಈಗ ಕಂಡ್ರೆ ಕತಿ ಪರ್ಚಾಯ್ತ್. ನಾ ಎಣ್ಸ್ಕೊಳದ್ದೆ ಒಂದ, ಈಗ ಆದ್ದೇ ಬ್ಯಾರೆ. ಹಿಂಗೆ ನಿಮ್ಮೆಲ್ಲ ಧರ್ಮ ಕೆಲ್ಸಕ್ ಬೇಕಾದ್ ನನ್ನೇ ಹಿಂಗ್ ಸಸಾರ ಮಾಡುದ? ನನ್ ದೊಡ್ಡಸ್ತಿಕೆ ನೀವ್ ಹಿಂಗ್ ಬೂಸ್ ಮಾಡುದ? ಆಯ್ಲಿ, ನಾನಂತೂ ಬ್ಯಾರ್ದವನೇ. ಹೊಯ್ಲಿ ಬಿಡಿ, ಈ ಗೋಧಿ ಇದಿತ್, ಜೋಳ ಇದಿತ್, ನವಣಿ ಇದಿತ್, ಇದ್ಯಾವ್ದು ನಿಮ್ ಕಣ್ಣಿಗ್ ಬೀಳ್ಲ ಅಲ್ಲ? ಆ ಕಪ್ಪು ಹಪ್ಪು ರಾಗಿ ನಿಮ್ ದೊಡ್ಡವನಾದ ಅಲ್ಲ? ಏ ಕರಿ ರಾಗಿ,

0: ಮತಿಹೀನ ನೀನೆಂದನು ತ ಕತಿಯಲಿ ಬೈದು ಬಂಗಿಸಿದ.
1: ಈ ಮುನಿ ಹೇಳದ್ ಮಾತ್ರಕ್ಕೆ ನಿನ್ ತೊಟ್ಲಿನ ಮೇಲ್ಕಟ್ಟಿ ತನ್ಕಂಡು ಬೀಗ್ಬೇಡ. ಏನ ನೀ ನಮ್ಮೆಲ್ಲರ್ಕಿಂತ ಉಂಚ, ನಿನ್ ಯೋಗ್ಯತೆ ಎಂತ? ನಾನ್ ಏನ್ ಅನ್ಕಂಡು ನಮ್ ರಾಮದೇವ್ರಿಗೆ ಲಾಯಿಕ್ ಗೊತ್ತಿತ್ ನಿನ್ ಯೋಗ್ಯತೆಗಿಷ್ಟ್ ಬೆಂಕಿ ಹಾಕ. ನೀನ್ ತುಂಬಾ ಒಳ್ಳೆಯನಂತ ದೇವ್ರ ಹತ್ರ ನಿಂಗ್ ಸಿಂಹಾಸನವಾ? ನೀ ಒಬ್ಬ ಹುಚ್ಚ ಗತಿಹೀನ, ನೀ ಯಾವ್ದಕ್ಕಾತ್ಯ? ನಾ ಎಂತವನಂತ ಗೊತ್ತಿತ್ತಾ?

ಈ ಮಣ್ಣಿನ ದೇವ್ರು. ನಾವು ನಮ್ ಕಣ್ ಬಂದ್ ಬೀರಾಮ್ರಿದ್ರಲ್ಲೆ, ಅವ್ರು ಜನಿವಾರ ಹಾಕುವತಿಗೆ, ಲಾಯಕಿನ ಊಟಕ್ಕೆ, ಮಂತ್ರಾಕ್ಷತೆಗೆ, ಸೋಬಾನೆ ಹಾಡುವತಿಗೆ, ಆರ್ತಿ ಕಾಲಕ್ಕೆ, ಹೋಮ ಆಪತಿಗೆ, ಕಡಿಗೆ ಅರ್ಮನೆಗ್ ನಮ್ ರಾಮದೇವ್ರ ಗರ್ಜಿ ನೈವೇದ್ಯ ಕಾಪನು ನಾನೇ. ಎಲ್ಲಾದ್ರೂ ಒಂದ್ ತಾವ್ ನಿನ್ ಹಪ್ಪು ಮುಖ ತೋರ್ತಾ ಹೇಳ, ಸೊಡ್ಡ ಬಾಡಿ ಕಪ್ಪಾದ್ಯಾಕಾ.

0: ಆಯ್ತ, ಈಗ ಬಿಡಿಸ್ತೇಕ ನಿನ್ ಇರಿಸ್ತಿಕೇನ? ನಿನ್ ಯೋಗ್ಯತೆ ನಂಗ್ ಗೊತ್ತಿಲ್ಲ. 10 ದಿವಸ ನಿನ್ನ ಗಾಳಿಗೆ ಇಟ್ರೆ ಹುಳ ಕುಟ್ಟಿ ಮನಿ ನಿಂದ ಫಸ್ಟ್ ನಿಂತಾಕತ್. ದುಡ್ಡಿದ್ದವ್ರನ್ ಕಂಡ್ರೆ ಅವ್ರ ಹಿಂದೆ ಓಡ್ತೆ, ಬಡವ್ರನ್ ಕಂಡ್ರೆ ಅವ್ರನ್ ಮುಟ್ಟಿ ಮೂಸೋದಿಲ್ಲೆ. ಹಸಿ ಬಾಣಂತಿಗೆ ಕಾಯಿಲಿ ಬಿದ್ದರಿಗೆ ನಿನ್ನ ಕಂಡ್ರೆ ಆತಿಲ್ಲೆ. ಹೇಳದ್ ಬಾಯಿಗೆ ಹಾಕುದ್ ನಿನ್ನನ್ನೇ ಅಲ್ದನ. ಇಷ್ಟಲ್ಲ ಈ ಪತಿಗೆ ನೀನಿದ್ದ ಎಂತ ಆಯ್ಕ? ನೀನ್ ಬರೀ ಕೊಳ್ಕ ಇಷ್ಟ ಅಲ್ದನ, ಬಿಡಿಸ್ತೇಕ ನಿನ್ನ ಇರಿಸ್ತಿಕೇನ?
1: ಅರಸು

0: ಬಂತಂದ್ರೆ ನೀ ಎಲ್ಲಿ ಕೂಳಿಗೆ ಭಂಗ. ಜನ ಹಸುವೋ ಹಸುವೋ ಅನ್ಕಂಡ ಬೊಬ್ಬೆ ಹತ್ತಿ ಪತಿಗೆ ಅವ್ರ ತುತ್ತಿಗ್ ಬಪ್ಪವ ನಾನ್ ರಾಗಿ. ಅಷ್ಟೊತ್ತಿಗ್ ಹೇಳುಕೆ ನಿನ್ ಹೆಸ್ರೇ ಇಲ್ಲ. ಏ ಆಗ ನೀನ್ ಮಾತ್ರ ಅಲ್ದ, ನಿನ್ ಬಳಗ ಅಂದ್ಯಲ್ಲ ಆ ಜೋಳ ನವಣಿ ಗೋಧಿ ಯಾರು ಕಾಂಬುಕಿಲ್ಲೆ ಹಾಂಗಿಪತಿಗೆ ನೀವೆಲ್ಲ ನಂಗೆ ಸಾಟ್ಯ ಸಾಕ, ಇನ್ನಾರು ಬಾಯಿ ಮುಚ್ಚುತ್ತ.
1: ಹಿಂಗೆ ರಾಗಿ ಮತ್ತೆ ಭತ್ತದ ಮಧ್ಯೆ ಬಾರಿ ಮಾತಿನ ಹೊಯ್ಕೈ ಆ ಪತಿಗೆ ದೇವ್ರ ಹೇಳ್ರ.

0: ತಾವೇ ಹೆಚ್ಚಿನರ್ ಅಂತ ಜಗಳ ಇದ್ದದ್ದು ಭತ್ತ ಮತ್ತೆ ರಾಗಿ ಮಧ್ಯೆ. ಅದಕ್ಕೆ ಅವರಿಬ್ರನ್ನ 6 ತಿಂಗಳು ಸೆರೆಲ್ ಹಾಕಿ ಈಗ ತಂಗೆ ಅಯೋಧ್ಯೆಗೆ ಹೋಪುಕಿತ್ತಂತ ಹೋಯೇ ಬಿಟ್ರು. ಕಡಿಗೆಂತ ಇದ್ ಗೊತ್ತಾ? 6 ತಿಂಗಳು ಸೆರೆ ಆಯಿ ಹೊರಬಪ್ಪತಿಗೆ ಭತ್ತ ಜೊಳ್ಳ ಇತ್ತು, ರಾಗಿ ಇದ್ದ ಹಾಂಗೆ ಇತ್ತು. ಈಗ ಹೇಳಿಕಂಬ ಯಾರ ಮೇಲ?
1: ಈಗ ಗೊತ್ತಾಯ್ತಲ್ಲ ಗಮಕ ಅಂದ್ರೆ ಎಂತ ಅಂತ. ಮುಂದಿನ ಕಾರ್ಯಕ್ರಮಕ್ಕೆ ಹೋಪಲ್ಲ. ಮನಸ್ಸಿನ ಭಾವನೆಗಳು, ಕಲ್ಪನೆಗಳು, ಅನುಭವಗಳು, ಆಲೋಚನೆಗಳು ಸುಂದರವಾದ ಪದಗಳಲ್ಲಿ ಲಯಬದ್ಧವಾಗಿ ರಾಗ ಪೂರ್ಣವಾಗಿ ವ್ಯಕ್ತಪಡಿಸುವುದನ್ನೇ ಕವಿತೆ ಅಂತ ಹೇಳ್ತ್ರಮ್ರ. ಈ ಚಿರಪಟಿ ಮಳಿ ಬಪ್ಪತಿಗೆ ಚಕ್ಲಿ, ಗೆಣ್ಗಿನ ಹಪ್ಪಳ, ಸುಟ್ಟದ ಗಾಯ್ ಬೀಜ, ದಾನಿ ತಿಂತ ಕವಿತೆ ಕೆಂಬಕ. ಹಾ, ಕವಿತೆ ಓದುವರ ಇಂಚರ ಮತ್ ಸೃಷ್ಟಿ.
2: ಬಂತ್ ಬಂತ್ ಮಳಿ ಎತ್ತ ಕಂಡ್ರು ಹಳ್ಳ ಹೊಳಿ, ಬಂತ್ ಬಂತ್ ಮಳಿ ಎತ್ತ ಕಂಡ್ರು ಹಳ್ಳ ಹೊಳಿ, ಗೆದ್ದಂಗೆ ಹೋರಿದೆ ದರ್ಬಾರ್ ಮಳೆರಾಯ ನಮ್ ಪಾಲಿಗ್ ದೇವ್ರ. ಎಲ್ಲಾ ಬದಿಯಂಗೂ ಬೋಗರ್ಕ ಮಳಿ, ಈ ಮಳಿಗೆ ಕೆಪ್ಪಿ ಹಾಕಿದೆ ವಾದ್ಯ ಕೇಣಿ, ಕಾಮ್ಕೆಶ್ ಚಂದ ನಮ್ಮೂರ್ ಕಾಣಿ. ಈ ಮಳಿಗೆ ಕೆಪ್ಪಿ ಹಾಕಿದೆ ವಾದ್ಯ ಕೇಣಿ, ಕಾಮ್ಕೆಶ್ ಚಂದ ನಮ್ಮೂರ್ ಕಾಣಿ.
3: ಮಳಿ ಇಲ್ಲ ಮಳಿ ಇಲ್ಲ ಅನ್ಕಂಡ್ ಈ ಸಲ ಒಂದ್ ರಜೆ ಕೊಡ್ದಿಲ್ಲ ಎಣ್ಸ್ಕಂಡ್ ಅಂತೂ ಇಂತೂ ಮಳಿಯೂ ಬಂದ್ ಶಾಲೆಗೊಂದ್ ರಜೆಯೂ ಸಿಕ್ತು. ಒಂದ್ ಬದೆಗೆ ಎಲ್ಲಾ ಬದಿ ಬೊಳಕ ಹಾರೆ, ಮತ್ತೊಂದ್ ಬದೆಗೆ ಬಿಸಿಲು ಜೋರೆ. ಅಂತೂ ಇಂತೂ ಮಳಿ ಕತಿಯೊಳಗೆ ನಟ್ಟಿ ಮಾಡ್ದವ್ರ ಯತಿಯೊಳಗೆ. ವೈನಾಡಗೆ ಗುಡ್ಡ ಕುಸ್ತು ಬಿದ್ರೆ ನಮ್ ಬದೆಗೆ ನೆಲ ಚಂಡಿಯೂ ಇಲ್ಲ. ಒಂದ್ಸಲ ಮಳಿ ಬಂದ್ರೆ ಇನ್ನೊಂದ್ಸಲ ನೀರಿನ ಪಸಿಯೂ ತೋರುದಿಲ್ಲ. ಅದ್ರೊಳಗೂ ನಮ್ಮನಿ ಬೆಕ್ಕ ಒಂದು ಒಲಿಯೊಳಗಿದ್ರೆ ಮತ್ತೊಂದ ಹಸಿಯೊಳಗಿರತ್. ಪಾಪ ಅದ್ರ ಕಷ್ಟ ಯಾರ್ ಕೇಂತ್ರೆ? ಆರು ಒಂದ್ ವಿಚಾರ ಇತ್ತು ಕೇಣಿ, ಹಿಂಗೆಲ್ಲ ಆಪುದ್ ಎಂತಕ್ಕೆ? ಯೋಚನೆ ಮಾಡ್ಕಲ್ದ ಉಂಡ ತಿಂದ ಗೆಂಡಿ ಪುತ್ತುಳಿ ಆಪುದ್ ಬೇಡ, ಚೂರ್ ಯೋಚನೆ ಮಾಡುವ ಅಕ್ಕ.
1: ಎಷ್ಟ್ ಚಂದ ಇದ್ದಿತ್ತಲ್ಲ ಕವಿತೆ, ಅದೆಲ್ಲ ಬಿಡಿ. ಅಬ್ಬಿ ಅಂದ್ಕೊಳ್ಳೆ ನಂಗೊಂದ್ ಕವರ್ ನೆನ್ಪತ್ ಕಾಣಿ. ಅಮ್ಮ ಅಂದರೆ ಅಕ್ಷಯ ದೀಪ, ಕತ್ತಲೆಯಲ್ಲಿ ಬೆಳಕಿನ ರೂಪ. ಅಮ್ಮ ಅಂದರೆ ಮಮತೆಯ ಸಾಗರ, ಜೀವನದಲ್ಲಿ ಪ್ರೀತಿಯ ಆಧಾರ. ಎಷ್ಟ್ ಲೈಕ್ ಇತ್ತಲ್ಲ ಅಬ್ಬಿ ಬಗ್ಗೆ ಮಾತಾಡಕ್ ಹೊರೆ ಎಷ್ಟೂ ಮಾತಾಡ್ಲಕ್ಕ. ನಾನ ಇಷ್ಟೆಲ್ಲ ಎಂತಕ್ ಹೇಳದಂದ್ರೆ ಅಬ್ಬಿ ಬಗ್ಗೆ ಒಂದ್ ಸಣ್ಣ ಪ್ರಹಸನ ನನ್ ಸ್ನೇಹಿತರೇ ಬರ್ದಿರಮ್ರ, ಅದನ್ನೀಗ ಕೇಳ್ಕಬಪ್ಪಾಕ. ಸಹನ, ರಿಷಿಕಾ, ಆರಬಿ ಇವರೆಲ್ಲ ಇದ್ರ.
4: ಮಗ ಬೇಗ ಎದ್ ಮುಖ ತಳ್ಕಂಡ್ ಬಾ, ನಿಂಗಿಷ್ಟ ತಿಂಡಿ ಮಾಡಿದೆ, ಏಳ್ ಬತ್ಲಿಗ್ ಹೋಯ್ ಬಾ.
0: ನಿನ್ ತಿಂಡಿ ತಕೊಂಡ್ ಹೋಯ್ ಆ ನಾಯಿಗ್ ಹಾಕು, ನಂಗೇನ್ ಬೇಡ, ದಾರಿ ಬಿಡು, ನಾ ಹೋಯ್ ಮುಖ ತೊಳ್ಕೊಂಡ್ ಶಾಲಿಗೆ ಹೋತಿ.
4: ಹೊಯ್ಲಕ್ ಮಗ, ಈಗ ಎರಡೆರಡ್ ತಳಿ ದೋಸೆ ತಿನ್ಕೊಂಡಾರು ಹೋಗ್ ಮಗ.
0: ನಂಗೆ ಹೊಸ ಲಂಗ ಬೇಕಂದ್ರೆ ದುಡ್ಡಿಲ್ಲ ಅಂತೆ, ಅಪ್ಪನಿಗೆ ಕುಡುಕೇನ್ರೆ ಡಬ್ಬಿಯೆಲ್ಲಾ ಹುಡುಕಿ ಕೊಡ್ತೆ. ನನ್ ಕಂಡ್ರೆ ನಿಂಗೊಂದ್ ಚೂರು ಪಿರುತಿಲ್ಲ, ಎಂತಾರು ಮಾಡ್ಕೊ ಹೋಗಚ್ಚೆ.
4: ಅಯ್ಯೋ ಮಗ, ಹಸ್ಕಂಡೆ ಹೋದ್ಯ, ಈ ದೋಸೆನ್ ನಂಗಾರು ಸೇರುತ್ತ? ಅಯ್ಯೋ ದೇವ್ರೆ, ನನ್ ಗಿರಾಚಾರ್ವೆ.
0: ನಾ ಶಾಲೆ ಹೋಯ್ ಬತ್ತಿ.
5: ನಮಸ್ತೆ ಟೀಚರ್.
6: ಇವತ್ತು ಯಾರೆಲ್ಲ ಬಂದಿದ್ದೀರಾ?
5: ಎಲ್ಲರೂ ಬಂದಿದ್ದೀವಿ ಟೀಚರ್.
6: ಹಾ, ಎಲ್ರು ಬಂದಿದ್ದೀರಾ, ಸರಿ. ಇವತ್ತಿನ ಕನ್ನಡ ಪಾಠ ಏನ್ ಗೊತ್ತಾ? ಅಮ್ಮ, ನಿಮ್ಮೆಲ್ರಿಗೂ ಗೊತ್ತು ಅಮ್ಮನ ಬಗ್ಗೆ. ನಮ್ಮ ಎಲ್ಲಾ ಕನ್ನಡದ ಕವಿಗಳು ಅಮ್ಮನ ಗುಣಗಾನ ಮಾಡಿದವ್ರೆ. ನಮ್ಮ ಡಾಕ್ಟರ್ ಕಾರಂತರು ಕೂಡ ಅಮ್ಮನ ಬಗ್ಗೆ ಎಂತಹ ಅಮ್ಮನ ಪಡೆದೆನಾ ಅಂತ ಪದ್ಯ ಬರೆದ್ರೆ ಒಂದು ಸಿನಿಮಾದಲ್ಲಿ. ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಅಂತ ಬಂದಿದೆ. ಮತ್ತೊಂದ್ರಲ್ಲಿ, ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಆಡಲೆಂದು ಬಂದೆ ನಾನು ಅಂತಾನು ಹಾಡಿದೆ. ಹಾಗೆಯೇ ಈ ಲೋಕದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದ್ರೆ ಕೆಟ್ಟ ತಾಯಂದ್ರೂ ಇಲ್ಲ ಅಂತ ಹೇಳ್ತಾರೆ HS ವೆಂಕಟೇಶ್ ಮೂರ್ತಿ ಅವರು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಅಂತ ಆಕೆಯ ಪ್ರೀತಿಯ ಬಗ್ಗೆ ಹೇಳಿದ್ದಾರೆ. ಛತ್ರಪತಿ ಶಿವಾಜಿಯನ್ನ ರಾಷ್ಟ್ರಭಕ್ತನನ್ನಾಗಿ ಮಾಡಿದ್ದು ಅವನ ತಾಯಿ ಜೀಜಾಬಾಯಿ. ಇಷ್ಟೆಲ್ಲ ಕೇಳಿದ್ರಲ್ಲ, ಹಾಗಾದ್ರೆ ನಾಳೆ ಬರುವಾಗ ನಿಮ್ಮ ಅಮ್ಮನ ಬಗ್ಗೆ ಬರ್ಕೊಂಡ್ ಬರ್ತೀರಾ?
5: ಆಯ್ತು ಟೀಚರ್.
7: ಅಂತಹ ಅಮ್ಮ ನನ್ನಮ್ಮನೂ ಹೌದು. ಬೆಳಗ್ಗೆ ಕೋಳಿ ಕೂಗುವತಿಗೆ ಎದ್ದ ದುಡುಕೆ ಶುರು ಮಾಡಿದ್ರೆ ರಾತ್ರಾಳಿ ಎಷ್ಟೊತ್ತಿಗೆ ಮನ್ಕೊಂಡ್ಲೋ ಗೊತ್ತಿಲ್ಲ. ಒಂದ್ ಬದಿಲ್ ಅಪ್ಪ ಹಂಗೆ, ಹೀಗಿಪ್ಪತಿ ನಾನ್ ನನ್ ಲಂಗಕ್ಕಾಯ್ ಅಮ್ಮನ್ ಕೈಲಿ ಜಗಳ ಆಡೋದ್ ಸಮ ಅಲ್ಲ. ಟೀಚರ್ ಪಾಠ ನಂಗ ಬುದ್ಧಿ ಕಲ್ಸ್. ಈಗ ಮನೆಗ್ ಹೋಯ್ ಅಮ್ಮನ್ ಮಟ್ಟಿ ಮೇಲ್ ಮನ್ಕಂಡ್ ಸಮ ಮರ್ಕಿ ತಪ್ಪಾಯ್ತಮ್ಮ ಅಂತ ಬೇಡ್ಕಂಡ್.
1: ನಮ್ಮೂರಿನ ಜನ ಮಾತಾಡಕ್ ಶುರು ಮಾಡ್ರೆ ಒಂದ್ರ ಹಿಂದ ಒಂದ್ ಗಾದಿ ಮಾತೆ ಬತ್ತ. ಈ ಗಾದಿ ಕಾಮುಕಿ ಸಣ್ಣದಿತ್ತ, ಆದ್ರೆ ಅದ್ರ ಒಳಗೆ ಹೋಯ್ ಕಂಡ್ರೆ ಹೇಳುಕ್ ಮಸ್ತಿತ್ ಕಾಣೆ. ನಮ್ ಪ್ರತೀಕ್ಷಾ ಅವಳ ಅಜ್ಜಿ ಹತ್ರ ಹೋಯ್ ಒಂದಷ್ಟು ಗಾದೆ ಮಾತು ತಕ ಬಂದಿದಳ. ಗಾದಿನ ಒಟ್ ರಾಶಿ ಹಾಕ್ರೆ ಅರ್ಥ ಇಲ್ಲ, ಆರೆ ಒಟ್ ರಾಶಿ ಮಾಡ್ರೆ ಅದಕ್ ಮಸ್ತ್ ಅರ್ಥ ಇತ್ತು. ಈಗ ಕೇಂಬಾಲ,
8: ಹೆಣ ಹೊರುವವನಿಗೆ ಹಿಂದಾರೇನ ಮುಂದಾರೇನ, ಹುಣ್ಣಿಪ್ಪುವವನಿಂದ್ಲು ಹೊನ್ನಿಪ್ಪುವವನಿಂದ್ಲು ದೂರ ಇರ್ಕ. ಹೊಡ್ಗಿಗೊಂದ ಮೆಣಸಿನ ಚೊಟ್ಟೈ ಕಂಡ ಹೊಡ್ಗೆಲ್ಲಾ ನಂದೆ ಅಂದ್ರು. ಹೆಡ್ಡ ಸಿಕ್ರೆ ಹೆಡ್ಗಿಲ್ ನೀರ್ ಹೊಸ್ತ್ರು, ಹುಟ್ಟು ಗುಣ ಸುಟ್ರು ಹೋತಿಲ್ಲೆ. ಹಗೆಯವನ್ ಮುಂದಾರು ಇರ್ಲಕ್ಕ ಒಗೆಯವನ್ ಮುಂದಿಪ್ಪು ಕೆಡ್ಯ. ಹುಟ್ಟ ಅಂತಮ್ಮ ಬೆಳಿತ ದಾಯಾದಿಗಳು, ಸಾಯುಗಳಿಗೆ ತಪ್ಪರು ನೋಯುಗಳಿಗೆ ತಪ್ಪುದಿಲ್ಲೆ. ಸೆಟ್ಟಿ ಎಂತ ಮಾಡ್ತಾ ಅಳಿತಾ ಸುರಿತ, ಸೊಕ್ಕಿದ್ ಒಕ್ಕತ್ತ ಒಕ್ಕಿದ್ ಒಲಿ ಹಾರತ್ತ. ಮಾಯಿ ಒಡದ್ ಮಡ್ಕಿಗೆ ಬೆಲಿ ಇಲ್ಲ, ಮೂರು ಬಿಟ್ಟವ ಊರಿಗ್ ದೊಡ್ಡವ. ಮಾತು ಮನಿ ಹಾಳು ತೂತು ಒಲಿ ಹಾಳು.
1: ನಾ ಸುರುಗೆ ಹೇಳ್ದೆ ಕಾಣಿ, ಎಲ್ಲ ಮಳಿಯೂ ಕೈ ಕೊಟ್ಟಿತ್ತ. ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ ಎಲ್ಲ ಪುಸ್ಸಾಯ್ತು, ಆದ್ರೂ ಪುನಃ ಸುರು ಆಯ್ತಪ್ಪ. ಇದ್ಕಲ್ಲ ಕಾರಣ ಯಾರ್ ಗೊತ್ತಿತ? ಮತ್ಯಾರು ಅಲ್ಲ, ನಾವೇ. ಈ ಇಡೀ ಪರಿಸರನೇ ಹಾಳ್ ಮಾಡಿ ಬೆಚ್ಚಿತ್ತ. ಮರಗಿಡ ಕಂಡ್ರೆ ಸಾಕು, ಕಡ್ದೆ ಹಾಕುದೆ ಮಾರುದೆ, ಕಡ್ದ್ ಕಡ್ದೆ ಹಿಂಗಾದ್ ಕಾಣಿ. ನಾವೆಲ್ಲ ಕಿರಿಯರು, ನಾವ್ ನಿಮ್ಗೆಲ್ಲ ಹೇಳುಕಾಗ. ಆದ್ರೂ ಒಂದ್ ಹೇಳುದು ಈ ಹಾಡಿನ ಮೂಲಕ. ಇದನ್ನ ಬರ್ದರ ಸುಪ್ರೀತ ಪುರಾಣಿಕ, ಹಾಡುವವರ ಶ್ರಾವ್ಯ, ಅವನಿ, ಸುಪ್ರೀತ, ಶರಣ್ಯ, ಧನುಶ್ರೀ.

0: ಹಾಡಿಗೆ 12 ಕಬ್ರ. ಆ ಯೋಚನೆ ಬಿಟ್ಟಾಕಿ, ನಮ್ ಕುಂದಾಪುರ ಕನ್ನಡ ಭಾಷೆ ಎಷ್ಟ್ ಚಂದವೋ ನಮ್ಮೂರ್ ಜನದ ಬದುಕು ಅಷ್ಟೇ ಲಾಯ್ಕಿತ್ ಕಾಣೆ. ಇದೊಂದ್ ಭಾಷೆಯಲ್ಲ ಬದುಕು, ಜಾತಿಯಲ್ಲ ಜನಾಂಗ. ಇಷ್ಟ ನಮ್ ಕಾರ್ಯಕ್ರಮ ಕೇಂದ್ರ ಅಲ್ಲ ಲಾಯ್ಕಿತ್ತಲ್ಲ, ಹಂಗಾರೆ ನಾವೇನ್ ಬತ್ತೋಕ?
1: ನಮಸ್ಕಾರ, ನಾನ್ ನಿಮ್ಮ ಲಿಖಿತ ಶೆಟ್ಟಿ ಬೂದಾಡಿ. ಎಲ್ಲರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತೆ ಆಷಾಢ ಅಮಾಸೆಯ ಶುಭಾಶಯಗಳು. ನೀವು ಕಲುಕೆ ಸಾವಿರ ಭಾಷೆ ಬೇಕಾದ್ರೆ ಕಲಿನಿ, ಆದ್ರೆ ಮನೆ ಹೋಗ್ರ ಮೇಲೆ ಹುಸಪ್ಪ ಹಾಜ್ಯ ಬಂತಂದೇಳಿ ಮನೆ ಮನ್ಸರ ಕೆಲ ಕುಂದಾಪುರ ಕನ್ನಡವೇ ಮಾತಾಡಿ. ಎಂತಕಂದ್ರೆ ನಮ್ ಕುಂದಾಪುರ ಕನ್ನಡ ಭಾಷೆ ಅಲ್ಲ ಬದುಕೆ. ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಕುಂದಕಂಠಗಳ ಪ್ರಕೃತಿಯ ಸ್ವರ.
3: ಹಾಯ್, ನಮಸ್ಕಾರ, ನಾನ ಸಂದೀಪ್ ಶೆಟ್ಟಿ ಆಗಿದ್ದೆ. ಒಂದ್ ಸಣ್ಣ ಕೈ ಕೋಚ್ ಮಾಡಕ್ ಹೋಯ್ದೆ ಕುಂದಾಪುರ ಕನ್ನಡದಾಗೆ. ಗಂಡ ಹಡಿಗಂಡ್ ಅಂತೇಳಿ ಒಂದು ಆಲ್ಬಮ್ ಸಾಂಗ್, ಎಲ್ರು ಕೇಳಿ ಎಂಜಾಯ್ ಮಾಡಿ.

ಇವಳೆ ಇವಳೆ ನಿನ್ನ ಹೊಸರು ಹಂಬಲ್ ಹೋಯ್ ನಾನು ಇವಳೆ ಇವಳೆ ಅಂದದ್ದಲ್ಲ, ನಿನ್ನ ಹೊಸರು ಹೇಳಿ ಕರು ನಾಚಿಕೆ ಆಯ್ತು. ಅದಕ್ಕೆ ಹೊಗ ಜಂಗಿನ ಮೇಲಿದ್ ಮ್ಯಾಳಿ ನಿಂದೆ ಅಲ್ಲ ಮಾರೈತಿ, ಒಂಚೂರು ತೀರ್ಸಿ ಕಾಂಬಿಲೆ ಆಗಳಿನ ತೊಟ್ಟು ಕರೀತ್ನಲ್ಲ ನಾನು. ಈಗ ನಂಗೆ ಹೊಸೂರಿಂದ ಎಷ್ಟು ಹೆಣ್ಗಳು ಹುಂಡಿ ಬಂದರು, ನಾನು ಅಪ್ಪಯ್ಯನ ಹತ್ರ ಬ್ಯಾಡ ಬ್ಯಾಡ ಅಂದು ಯಾರನ್ನು ಒಪ್ಪಲ್ಲ. ಯಾಕೆ ಹೋಯ್ತ ನಿಂಗೆ, ನೀನೇ ಐಕೊಂದೆ

ಹೆಂಗೆ ಗೊತ್ತಾಯ್ತು? ಎಲ್ಲ ಹೆಣ್ಗಳಿಗೂ ಮದಿ ಯಾರ ಮೇಲೆ ಗಂಡೊಟ್ಟಿ ಪರವ್ರಂಗೆ ಇರ್ಕಂಬಂಗಿರೋದು. ನಿಂಗೂ ಹಾಂಗೆ ಕಾಣ್ತಲ್ದ? ಆದರೆ ನಾನು ಊರ ಮನೆಗೆ ಇಪ್ಪನಂದೇಳಿ ನೀನೀ ನಮ್ಮ ಮನೆ ಸಾಧನೆ ಮಾಡೋದಾ? ನಾನೀಗ ಮೊದಲ್ನ ಕಾಣಂಗೆ ಗಜಲ್ ಪೊಣಕೆಲ್ಲ ಬಿಟ್ಟಿದ್ದಿ ಮಾರೈತೆ.

0: ಆ ಬದಿ ಉತ್ತರ ಕನ್ನಡ, ಈ ಬದಿ ದಕ್ಷಿಣ ಕನ್ನಡ, ಮಧ್ಯ ನಮ್ ಕೊಂಗಾಟದ ಕುಂದಾಪುರ ಕನ್ನಡ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್ ಎಲ್ಲರಿಗೂ ನಮಸ್ಕಾರ, ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳು. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನ್ ಸಮೀಕ್ಷಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ವೈಭವ್ ಶೆಟ್ಟಿ ಹಾಗೂ ಶ್ವೇತಾ. ಇವತ್ ನಾವು ನಮ್ಮ ಕುಂದಾಪುರದ ಜನರಿಗೆ ಕುಂದಾಪುರ ಕನ್ನಡದ ಪದಗಳನ್ನ ಕೇಳಿ ಅವ್ರ ಹತ್ರ ಅದ್ರ ಅರ್ಥ ಅಂತ ತಿಳ್ಕೊಂಬ. ನಾವು ಪಂಜು ಗಂಗೊಳ್ಳಿ ಅವ್ರು ಬರೆದ ಕುಂದಾಪುರ ಕನ್ನಡ ನಿಘಂಟಿಂದ ಕೆಲವು ಪದಗಳನ್ನ ಹೆಕ್ಕ ಬಂದಿತ್ತ, ಅದನ್ನ ನಮ್ ಕುಂದಾಪುರ ಜನರಿಗೆ ಕೇಂಬ. ಈಗ ನಮ್ ಜೊತೆ ಒಬ್ರು ಇದ್ದಾರೆ. ಹಲೋ ಮ್ಯಾಮ್, ನಿಮ್ ಹೆಸರು?
3: ನಾನ್ ಅಮೃತ ಅಂತ.
2: ಸೊ ಮ್ಯಾಮ್, ನಾನೀಗ ನಿಮ್ಗೊಂದು ಕುಂದಾಪುರ ಕನ್ನಡದ ಪದ ಕೇಂತೆ. ಸೊ ಅದ್ರದ್ ಮೀನಿಂಗ್ ಅನ್ನ ನೀವು ಹೇಳ್ಬೇಕು. ಓಕೆನಾ?
3: ಓಕೆ ಓಕೆ.
2: ಸೊ ನಿಮ್ ಕೇಂತಿ ಪದ ಯಾವ್ದಂದ್ರೆ ಹಂಬ್ಲ್. ಅದ್ರ ಮೀನಿಂಗ್ ಗೊತ್ತಿತ್ತ?
3: ಹಂಬ್ಲ್ ಅಂತ ನಮ್ ಸೈಡ್ ಎಲ್ಲ ಅದಕ್ಕೆ ನೆನಪು ಅಂತ ಕರಿಯೋದು.
2: ಸೊ ನಿಮ್ಗೆ ಯಾವತ್ತಾರು ಹಂಬ್ಲ್ ಹೊದ್ದಿತ್ತ?
3: ಇತ್ತು, ಎಲ್ರಿಗೂ ಹೋಗೋ ವಿಷಯನೇ ಅಲ್ವಾ ಅದು.
2: ಓಕೆ, ಥ್ಯಾಂಕ್ ಯು ಮ್ಯಾಮ್. ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳು ನಿಮ್ಗೂ ಕೂಡ. ಓಕೆ ಗೈಸ್, ಹೀಗೆ ಇನ್ನಷ್ಟು ಜನರಿಗೆ ಇನ್ನಷ್ಟು ಪ್ರಶ್ನೆಗಳನ್ನ ಕೇಂಬ. ಅಷ್ಟರವರೆಗೂ ನೀವು ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
4: ಹಲೋ.
5: ಹಲೋ.
4: ಏ ಬತ್ತಿಲ್ಯನಾ?
5: ಎಲ್ಲಿಗ
4: ಎಲ್ಲಿಗ ವೈಭವ್ ಬೋರ್ಡ್ ಅಲ್ಲ ಮಾರ, ನೆನ್ಪಿಲ್ಯನಾ?
5: ಓ ಹೌದಲ್ಲ, ಕೇಕ್ ಎಲ್ಲ ರೆಡಿ ಇತ್ತ?
4: ಎಲ್ಲ ರೆಡಿ ಇತ್ತು, ನೀನು ಶೇರ್ ಇಟ್ಕೊ ಬಂದ್ರೆ ಆಯ್ತು.
6: ಅಣ್ಣ, ಶೇರ್ ಹಾಕುದ್ ನಂಗೇನ್ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಬಂದ್ರ ಮೇಲೆ ಬರೀ ಕೇಕ್ ಚೌ ಚೌ ಸ್ಪ್ರೈಟ್ ಕುಡ್ಕೊಂಡು ವಾಪಸ್ ಒಪ್ಪಕ್ ನಂಗೆ ಅಡಿಯ, ನಂಗ್ ವ್ಯವಸ್ಥೆ ಎಲ್ಲ ಸಮಾಯಕ.
4: ಇವತ್ತಿನ ಮಟ್ಟಿಗೆ ನೀ ಎಷ್ಟು ಕುಡಿತೀವೋ ಅಷ್ಟಿತ್ತು, ತಲಿ ಬಿಸಿ ಮಾಡ್ಕೋಬಾರ್ದ?
6: ಬರೀ ಬಾಯಂಗ್ ಹೇಳುದಲ್ಲ ಹಾ.
7: ಕಡಿಕೆ ನನ್ ಹೆಣ್ಣು ಕೈ ಕೊಟ್ಟಂಗ್ ನೀವು ಕೈ ಕುಡುಕಿಲ್ಲ, ಹಾಂಗ್ ಕೈ ಕೊಟ್ರೆ ಕಡುಕಾಲ್ ಮಗಿನ್ ತೆಗ್ದ ಮಂಡಿ ಮೇಲೆ ಹೊತ್ತಾಕ್ತಿ.
8: ನನ್ ಹೆಣ್ಣು ಮೋಸ ಮಾಡದ್, ಈಗಳು ನನ್ನ ಎದಿಯೊಳಗೆ ಹೆಗುಳ ಮೋಳ ಮಾಡ್ದಂಗೆ ದೊಡ್ಡ ಮಾಳ ಆಯ್ತು.
4: ಓ ಮಾಳ ಇದ್ದ, ಹಂಗಾರೆ ಲಕ್ಷ್ಮಣನ ಹತ್ರ ಒಂದ್ ಲೋಡ್ ಕೆಂಪ್ ಮಣ್ತನ್ ಸೋರು ಕೇಳ.
6: ನನ್ ಜೀವ್ಸ ಅಂತ ನನ್ ಗೊತ್ತಿತ್ತ, ನಿಮ್ಗೆಲ್ಲ ಗಮ್ಮತ್ತಲ್ಲನ?
4: ಮಳಿಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿಯಾರೆ, ತಪ್ಪು ಮಳಿದಲ್ಲ, ಆ ಬಿಸಿಲು ನಂಬಿ ಚಡ್ಡಿ ಒಣಸ್ದನದ.
6: ಹಾಂಗಂದ್ರೆ ಎಂತದ?
4: ಅದ ನಿಂಗ್ ಅರ್ಥ ಆತಿಲ್ಲ, 500 ರೂಪಾಯಿ ಇಡ್ಕ ಬಾ.
6: ಅಮ್ಮ ಅಮ್ಮ ಏ ಅಮ್ಮ,
9: ಗಡ ಎಂತ ಅಷ್ಟು ಗ್ಯಾಂಡಿ ಕಿತ್ಕ ಕೂಗ್ತೆ, ನಾನು ಇಲ್ಲೇ ಇದ್ದು ನಿಂತ್ಕೊಂಡು ಹೊಟ್ಟಿ ಹೋಯ್ತಾ?
6: ಇಲ್ಲೇ ಇದ್ದಳಿಗೆ ಒಂದು ಹಾವು ಒಂಬುಗಾತಿಲ್ಯಾ, ಬಾಯಿಗೆ ಅಂತ ಅವಲಕ್ಕಿ ತುಂಬಿಕೊಂಡಿದ್ಯಾ? ಅದಿರ್ಲಿ, ಪಟ್ಟು ಒಂದು 500 ಕೊಡ.
9: 500 ರೂಪಾಯಿ ನನ್ನ ಹತ್ರ ಇಲ್ಲ, ಬೆಳ್ಮುಂಚೆ ಮೀನ್ ತಕ್ಕಂ ದುಡ್ಡು ಇಲ್ಲದೆ ಸಂಘ ಸಾಲ್ದಂಗ್ ನಾನೀಗ ಮೀನ್ ತಕೊಂಡದ. ನಾಳೆ ಸಂಘ ಕೊಟ್ಟಕ್ಕೆ ಇವ್ರ ಹತ್ರ ಕೇಳ್ಕ, ಅವ್ರ ಹತ್ರ ಇನ್ ಎಷ್ಟಿದಕ್ ಬೈಸ್ಕೊಂಡ್ಕೊ.
6: ನೀವಿಬ್ರು ಗಂಡೆ ಹೆಂಡತಿ ಎಂತ ಬೇಕಾರ ಮಾಡ್ಕೊಣಿ, ನಂಗ್ ಸಂಬಂಧ ಇಲ್ಲ, ನಂಗೊಂದು 500 ರೂಪಾಯಿ ಕೊಟ್ರೆ ಸಾಕು.
10: ತಿಂಗ್ಳು ತಿಂಗ್ಳು ಮನೆಗೆಲ್ಲ ತಂದಾಕುದ ಇವನೇ ಕಾಣ, ಈಗ ವಾಪಸ್ ಕೇಂತಿದ್ದ. ಕೊಡು ಕೊಡು, ನಿನ್ ಮಗ್ನಿ ಕೊಡ.
6: ಅಮ್ಮ ನಾನ್ ಇನ್ನ ಹತ್ರ ಮಾತಾಡ್ತಿದ್ದಿ, ಈ ನಾಯಿ ಹತ್ರ ಅಲ್ಲ.
10: ನಾನ್ ಇದ್ದದನ್ನೇ ಹೇಳದ್, ಸತ್ಯ ಹೇಳ್ರೆ ಈಗಳಿನ ಕಾಲದಾಗ ಬೆಲೆ ಇಲ್ಲ.
6: ನಿನ್ ಸುದ್ದಿ ಬಂದ್ರೆ ಮಾತ್ರ ಮಾತಾಡ್ ನಾಯಿ, ನಾನು ಇಲ್ಲಿ ಅಮ್ಮನೊಟ್ಟಿ ಮಾತಾಡ್ತಿದ್ದೆ, ನಿಂದ ಎಷ್ಟೇ ತಷ್ಟ ಕಾಣ್ಕೊಂಡ ಸುಮ್ನೆ ಮುಲ್ಲೆ ಬಿತ್ಕೋ, ಕೆಲ್ಸ ಕಾರ್ಯಕ್ಕೆ ಹೋಯ್ದೆ, ಬಿಟ್ಟಿ ಕೂಡ್ತಿ ಮೂವಲ್ಲ ನಂಗೆ ಹೇಳ್ತೋ.
10: ಹೌದಪ್ಪ, ನೀ ತಂದಾಕದಾರು ಸ್ವಲ್ಪ, ನಿಂದು ಡಿಗ್ರಿ ಮುಗಿತಲ್ಲ, ನೀ ಎಂತ ಕಿಸುತ್ತೆ ಅಂದಳಿ ನಾನು ಕಾಂತೆ.
6: ನನ್ ತಲಿ ಬಿಸಿ ನಿಂಗ್ ಬ್ಯಾಡ್ದ, ನಂದ್ ಎಂತ ನಳಿ ನಾ ಕಂಡ್ಕಂತಿ, ನಂಗ್ ತಲಿ ಶಳಿತಿತ್ತ, ಇನ್ ಒಂದು ಮಾತಾಡ್ರೆ ಸೊಡ್ಡಿ ಹಿಡ್ಕ ಗ್ವಾಡಿ ಜಪ್ಪುಕಿದ್ದಿ. ಹಿಡದ್ದೇಲೋ.
9: ಯೋ ನಿಮ್ ಎಂತ ಜಮ್ರಗ್ಲಿ ಮಕ್ಕಳೇ, ಸುಮ್ನೆ ಕಳೆತೆ. ಅಪ್ಪಯ್ಯ ಬಂದ್ರಲ್ಲ.
11: ಎಂತ ಜ್ಯೋತಿಯ, ಎಂತ ಆಯ್ತ?
9: ಅಯ್ಯೋ ನಂಗೆ ಅಡಿ ಅಮ್ಮಾರ್ರೆ, ಇವ್ ಜಗಳ ಕುಂಡಕೊಂಡ್ ನಂಗ್ ಸಾಕಾಯ್ತು. ಇವತ್ ಸರಿಯಾತೋ ನಾಳಿಗ್ ಸರಿಯಾತೋ ಅಂದಳಿ ಕಂಡ್ರೆ ಇವ್ ಹಣಿ ಬರ ಈ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂದ್ ಬದಗೆ ಕಿಚ್ಚಡ ಬೆನ್ನು ಇಡೀ ದಿನ ಕತ್ತಿ ಕಣಂಗ್ ದುಡ್ದ ದುಡ್ದ ರಾತ್ರಿ ಕೊಟ್ಟು ಒಂದ್ ಗೊಳಗೆ ಮೊನ್ಕಂತಿ ಅನ್ಕಂಡ್ರೆ ಇವ ನಂಬಿಡ್ತುವ ನನ್ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂಚೂರು ನೆಮ್ಮದಿ ಇಲ್ಲ ನನ್ ಮ್ಯಾಲಿ ಬಳ್ಳಿ ಹಾಕಂತ.
11: ನಿಂಗ ಐಕತ್ತೆ ಇದ, ಬೇಕ್ ಬೇಕಾದಂಗೆ ಕೋಳಿ ಮೀನ್ ಅಂದ್ಲಿ ತಕಬಂದ್ ತಕಬಂದ್ ಲಾಯಕ್ ಮಾಡಿ ಬಾಯಿ ರುಚಿ ಮಾಡಿ ಮಾಡಿ ಕೊಡ್ತೆ ಕಣ, ತಿಂದ ತೆಗ್ಲಿ ಬಳದ ಇವಾಗ ಮತ್ತೆಂತಲ್ಲ.
10: ಅಪ್ಪಯ್ಯ ನಾ ಎಂತ ಮಾಡ್ಲ, ಎಲ್ಲ ಇವನೇ ಮಾಡದ್.
6: ಹಾ ನಾ ಎಂತ ಮಾಡ್ದೆ, ಸುಮ್ನೆ ಸುಳ್ ಸುಳ್ಳು ಹೇಳ್ರೆ ಸೊಟ್ಟು ಹೊಡೆದ ಹಾಕಿದ್ದಿ.
11: ಸುಮ್ನೆ ಎಂತದ ನಿಮ್ ರಗಳಿ ಅಂತ ಹೇಳಿ.
6: ಅಪ್ಪಯ್ಯ ನಿಮ್ ಹೆಂಡತಿ ಮಗಳೊಟ್ಟಿಗೆ ಎಂತ ಬೇಕಾದ್ರು ಮಾತಾಡ್ಕಣಿ, ನಂಗ್ ತಡ ಆಯ್ತು, ನಂಗ್ ದುಡ್ಡು ಕೊಡಿ ನಾ ಹೋತೆ.
11: ದುಡ್ಡ
6: ಎಂತಕ್ಕೆ? ವೈಭವನ್ ಬರ್ತಡೆಗೆ ಕೇಕ್ ತಕಣಕ.
11: ಕೇಕ್ ತಕ್ಕ ಮುಖ ಇಲ್ಲ ವಿನಯ ಬಾರಂಗ್ ಕೂಗ ಸರೇ ಕುಡುಕ.
6: ಅಪ್ಪಯ್ಯ
11: ಮುಚ್ಚ ಬಾಯ್, ನಿನ್ನೆಂತ ಗೊತ್ತಿಲ್ಲದಲ್ಲಿ ಮಾಡಿದೆ ನಂಗೆ, ಬೆಳ ಮುಂಚಿಂದ ಸಾಯಂಕಾಲವರೆಗೂ ಅಬ್ಬಿ ಮಾಡ ತಿನ್ಕೊಂಡು ತೆಗ್ಲಿ ಬೆಳೆಸ್ಕೊಂಡು ಕಾಲ್ ಮೇಲ್ ಮಾಡ್ಕ ಮನಿಕ ಮೊಬೈಲ್ ಕಮ್ದ ಸಾಯಂಕಾಲ ಕೂಡ್ಲೆ ಹರ್ಗ ತಿರುಗು ಕೋಪ್ದ ಬಾರಂಕುಕ ಸರೆ ಕುಡುದ ಆ ಗೋಳಿ ಮರದಡಿ ನಿತ್ಕೋ ಹಾತ್ ಮತ್ತೆ ಹೆಣ್ಗಳಿಗೆಲ್ಲ ಲೈನ್ ಹಾಕುದು. ಥೂ ನಿನ್ನ ಜನ್ಮಕ್ಕಿಷ್ಟ, ನನ್ನ ಮಗ ಅಂದಲ್ಲಿ ಹೇಳ್ಕೊಂಡು ನಾಚಿಕೆ ಆತ್ ನಂಗೆ. ನೀನ್ ಹಿಂಗೆ ಇದ್ರೆ ಹ್ಯಾಂಗಡ ಮನಿ ಕಟ್ಕ, ಅಕ್ಕನ ಮದಿ ಮಾಡ್ಕ, ನೀನು ಮದಿ ಏಕ.
12: ಅಯ್ಯ ಅಬ್ಬ, ಇದೆಲ್ಲ ಇತ್ತ ಮತ್ತೆ? ಇಲ್ ಕೇಣಿ ಅಪ್ಪಯ್ಯ, ಮನಿ ಕೊಟ್ಟಕ್ಕ ಒಂದ್ 30 ಲಕ್ಷ, ಅವಳು ಮದಿಗೊಂದ್ 30 ಲಕ್ಷ, ನನ್ ಮದಿಗೊಂದ್ 30 ಲಕ್ಷ, ಟೋಟಲ್ 90 ಲಕ್ಷ ಸಾಲ ನನ್ ತಲೆ ಮೇಲೆ ಹೊರಿಸಿ ಸಾವಲವರಿಗೂ ಸಾಲ ತೀರ್ಸ್ಕೋ ಮುಖಂ ನಂಗೆ ಹಿಡಿಯ.
11: ಮತ್ತೆಂತ ಇದನ್ನೆಲ್ಲ ಬೇರೆಯವ್ರ ಮನೆಯವ್ರು ಬಂದ್ ಮಾಡ್ತಾರಲ್ಲ, ಗಂಡ ಅದನ್ನ ನೀನೇ ಜವಾಬ್ದಾರಿ ತಗೊಳಕ್.
12: ಹಾ, ಈಗ ಬಂದ್ರಿ ಕಾಣಿ ಪಾಯಿಂಟ್ಗೆ. ಎಂತಕ್ ನಾನೊಬ್ನೇ ಮಾಡ್ಕ? ಗಟ್ಟಿ ಕೆಮ್ಮುಕಾರೆ ನನ್ಕಿಂತ ಜಾಸ್ತಿ ಅವಳಿಗೆ ಖರ್ಚು ಮಾಡಿರಿ ನೀವು. ಅವಳು ಹೈಸ್ಕೂಲ್ ಇಂದ ಇಂಗ್ಲಿಷ್ ಮೀಡಿಯಂ ಕಳ್ಸಿರಿ, ಕಿಚ್ಚಿಡದ ಮಣ್ಗಟ್ಟಿಯನ್ನೇಳಿ ತಯಿಸಿ ಕೊಟ್ಟ ಸ್ವಲ್ಪ ಖರ್ಚು ಮಾಡಿರಿ ಅವಳಿಗೆ. ಅದೇ ಮನೆ ಜವಾಬ್ದಾರಿ ಅಂದೇಳಿ ಬಂದಲ್ಲ ಗಂಡು ಗಂಡನೇಳಿ ಅಂತ ಕೇಳುದ, ಅವಳು ಸ್ವಲ್ಪ ಜವಾಬ್ದಾರಿ ತಕೊಂಡ್ಲಿ. ಡಿಗ್ರಿ ಮುಗಿಸಿ 3 ವರ್ಷ ಆಯ್ತು, ಹೇಳಿಗೆ ಒಂದ್ 4 ತಿಂಗಳು ಕೆಲ್ಸಕ್ಕೆ ಹೋದಾಳ, ಅದನ್ ಕೈದ್ ಮಾಡ್ಕ 3 ವರ್ಷ ಮನೆಗೆ ಹೈಕೊಂಡಾಳ. ಅದ್ರ ಸುದ್ದಿ ಮಾತಾಡಕ್ ಬಾಯಿ ಬತ್ತಿಲ್ಲ ನಿಮ್ಗೆ. ನಾನ್ ಮೊನ್ನೆ ಡಿಗ್ರಿ ಎಕ್ಸಾಮ್ ಬರದಷ್ಟೇ, ರಿಸಲ್ಟ್ ಬರಲ ಇನ್ನು, ಈಗಲೇ ಕೆಲ್ಸಕ್ಕೋ ಕೆಲ್ಸೋಗನಲ್ಲಿ ಶುರು ಆಯ್ತಕ್ಕಂತಾರ. ಇಲ್ ಕಾಣಿ, ಮನೆ ಕಟ್ಟುದಾರೆ ಅವಳು ದುಡ್ಡು ಹಾಕ್ಲಿ ನಾನು ದುಡ್ಡು ಹಾಕ್ತೆ, ನಾನ್ ಮದಿಗೆ ಇದೆಯಾತಿಲ್ಲ. ಅವಳು ಯಾರನ್ನಾರು ಲವ್ ಮಾಡದಿದ್ರೆ ಓಡಿ ಮದಿ ಅಪ್ ಕೇಳಿ ಆಯ್ತಲ್ಲ, ನಂಗೂ ತಲೆ ಬಿಸಿ ಇಲ್ಲ, ನಿಮ್ಗೂ ತಲೆ ಬಿಸಿ ಇಲ್ಲ.
11: ಯಪ್ಪಾ, ನೀನು ನನ್ನ ಮಗನ ಚಣಕಿ ಪತಿಗೆ ಸೈಕಲ್ ಕೂರ್ಸ್ಕೋ ಪತಿಗೆ. ಅಪ್ಪಯ್ಯ ಅಪ್ಪಯ್ಯ, ನಾನು ದೊಡ್ಡ ಮನಿ ಕಟ್ತೆ, ಅಕ್ಕನ ಮದಿ ದೊಡ್ಡ ಹಾಲಂಗ್ ಗಡ್ಜು ಮಾಡಿ ಮಾಡಿಸ್ತೆ, ಹೊಸ ಕಾರ್ ತಕೊಂಡ ನಿಮ್ಮನ್ ಎದ್ರ ಸೀಟಂಗ್ ಕೂರ್ಸ್ಕೊಂಡ ಮನೆಯವ್ರನ್ನೆಲ್ಲ ಕರ್ಕ ಊರಿಡೀ ತಿರ್ತೆ ಅಂದ್ರೆ ಹೇಳದ್ ನೀನಯ್ಯ. ನಮ್ಗ್ ಮಂಡಿ ಸಮ ಇಲ್ಲ, ನಾವು ನಿಮ್ಮನ್ನ ಕಷ್ಟಪಟ್ಟು ಸಾಂಕಿ ನಾವು ಹಳತಾಪದಿ ಮಕ್ಕಳನ್ನ ನಮ್ಮ ಸಾಕ್ತು ಅಂದ್ರೆ ಆಸೆ ಇಟ್ಕ ಕಾಯ್ತಿತ್ ಕಣ. ನಮಗ್ ಮಂಡಿ ಸಮ ಇಲ್ಲ, ನಾವಂತೂ ಶಾಲೆಗೆ ಇಲ್ಲಿಗೆ ಹೋಯ್ಲ, ಮಕ್ಕಳಾರು 4 ಅಕ್ಷರ ಕಲೀಲಿ, ಹರ್ಗುವಾದಲ್ಲ ಬೇರೆಯವ್ರ ಕೈ ಬೈ ಕಾಂಬು ಬ್ಯಾಡ ಅಂದ್ರೆ ಕೈ ತುಂಬಾ ದುಡ್ಡು ಕೊಟ್ಟು ಕಳ್ಸಿ ಇಷ್ಟೆಲ್ಲ ಸಾಂಕಿ ಸಲಗಿ ಅದಿ ಹತ್ರ ಬೆಳೆಸ್ತೆ ಕಾಣ. ಈಗ ಬೆಳೆದ್ರ ಮೇಲೆ ಅಕ್ಕನ ಹತ್ರ ಯಾರೊಟ್ಟಿಗಾರು ಓಡಿ ಹೋಪು ಕೇಳಿ. ಎಂತ ಮಾತಾಡ್ದೆ ಮಗ, ಇದೆಲ್ಲಾರು ಹೆರ್ಗು ಗುತಾರಿತ್ತಲ್ಲ, ನಾ ಮುಖ ತಕ್ಕ ತಿರ್ಗೂ ಕತ್ತನ. ಮೊನ್ನೆ ಹೋಟ್ಲ ಕೆಲಸ ಮಾಡೋತಿಗೆ ಕುಕ್ಕರ್ ಎತ್ತು ಕೈದೆ ಕಾಲ್ ಮೇಲೆ ಬಿದ್ದ, ಬಿಸಿ ನೀರೆಲ್ಲ ಕಾಲ್ ತುಂಬ ಚೊಲ್ಲಿ ಹೋಯ್, ಚರ್ಮ ಸುಟ್ಟು ನಿಗ್ರಿ ಹೋಯ್ತು. ಆ ಉಮೇಶ್ ಅಣ್ಣ ಬಂದ್ಕಂಡ, ಶಂಕರಣ್ಣ ಮಗನ್ ಶಾಲಿ ಆಯ್ತಲ್ಲ, ಇನ್ನವ ಮನೆ ಜವಾಬ್ದಾರಿ ಎಲ್ಲ ತಕಂತ ನೀವಿನ್ ಕೆಲ್ಸಕ್ ಬರ್ಬೇಡಿ ಅಂದ್ಲಿ ಹೇಳ್ರು, ನೀ ಮಾತಾಡದ್ ಕೇಂದ್ರಿತ್ತಲ್ಲ ಅಂತಂದೆ. ಹೆಣ್ಣು ಗಂಡ ಸಮಸಮ ಅಂತೆಲ್ಲ, ಹೆತ್ತರಿಗಿಬ್ರು ಒಂದೇಯ, ಹೆತ್ತರ ಏಗಳಿಗೂ ಭೇದ ಭಾವ ಮಾಡುದಿಲ್ಲ. ವಾ, ಒಂದ್ ಮಾತು ಹೇಳ್ತಿ ಕೇಣ, ಹೆಣ್ಣಾದಳ ಮುಂದೊಂದಿನ ಮದಿ ಬೇರೆಯವ್ರ ಮನೆ ಬೆಳಗು ಕೋಪಾಳ, ಕೊಟ್ಟಿ ಹೆಣ್ಣ ಕುಲದೆರ್ಗೆ, ಈ ಮನೆ ಜವಾಬ್ದಾರಿ ಎಲ್ಲ ತಕಣಕಾದನ ನೀನ್ ಗಂಡ್ಸಾದನ್. ಆ ಗಂಡ್ಸಿನ ಬಾಯಂಗೆ ನೀನ್ ಆಗಳ ಮಾತಾಡ್ದೆ ಕಣ, ಅಂತ ಮಾತಲ್ಲ ಯಾವತ್ತು ಬಪ್ಪುಕಾಗ್ದ, ಯಾವತ್ತು ಬಪ್ಪುಕಾಗ. ಚಣಕಿದ್ದಲಿಂದ ಮನೆ ಕಷ್ಟ ಎಲ್ಲ ಕಂಡ್ಕಂಡ ಪ್ರಾಯಕ್ ಬಂದ್ರ ಮಗ ದುಡುಕ್ ಹೋಯಿ, ಅಕ್ಕ ತಂಗಿ ಮದಿ ಮಾಡಿಸಿ ಒಂದು ಮನೆ ಕಟ್ಟಿ ತಾನೂ ಒಂದು ಮದಿಯಾಯಿ, ಅವನು ಅಪ್ಪ ಆಯಿ, ಅಷ್ಟೊತ್ತಿಗೆ ಅವನಪ್ಪನ ಹತ್ರ ಬಂದ್ಕೊಂಡು ಒಂದು ಮಾತು ಹೇಳ್ತ ಕಣ, ಅಪ್ಪಯ್ಯ ಇನ್ನು ನೀವು ತಲೆಬಿಸಿ ತಕೊಂಡ್ಬೇಡಿ, ನಾನಿದ್ದೆ. ಈ ಒಂದು ಮಾತು ಕೇಂದ್ರ ಕೂಳೆ ಎಂತದ್ದು ಬೇಡ, ಅಲ್ಲೇ ಕಣ್ಮುಚ್ಚಿ ಬಿಡು ಅಂದಲ್ಲಿ ಅನ್ಸತ್, ಅಷ್ಟು ನೆಮ್ಮದಿ ಸಿಕ್ಕತ್. ಅಣ್ಣ ನಿನ್ನ ಕೈ ಮುಗಿದ್ದೆ, ನೀನು ಮನೆ ಜವಾಬ್ದಾರಿ ತಕೊಂಡ್ದೆ ಎದುರೋಡಿಲ್ಲ, ಹಿಂಗಿನೊಂದು ಮಾತಾಡಿ ಊರಂಗ್ ನಮ್ಮ ಮರ್ಯಾದೆ ತೆಗಿಬೇಡ, ಎಷ್ಟೇ ಕಷ್ಟ ಆರೋಡಿಲ್ಲ, ನಾನು ಒಂದು ಮನೆ ಕಟ್ತೆ, ನನ್ನ ಮಗಳ ಮದಿ ನಾನು ಮಾಡಿಸ್ತೆ, ನನ್ನ ರಟ್ಟಂಗ್ ಬಲೈಪ್ಪಲವರಿಗೆ ನನ್ನ ಹೆಂಡತಿ ನಾನು ಸಾಂಗ್ತೆ.
10: ಸಾರಿ ಅಪ್ಪ, ಇನ್ ಹಿಂಗ್ ಮಾಡುದಿಲ್ಲ.
5: ಸಾರಿ ಅಪ್ಪ, ನಂದು ತಪ್ಪಾಯ್ತು, ನಾನು ಕ್ಷಮಿಸಿ.
11: ಹಾ ಬಂತಲ್ಲ ಪೋನ, ಆ ಹೋಗ್ ಕೆಲ್ದಿದ್ದನ್ನದ, ಎತ್ತ ಸ್ಪೀಕರ್ಗೆ ಹಾಕ.
13: ಹಲೋ, ಏ ಧನುಷ ಎತ್ಸತ್ತಿದೆ ಮಾರೆ, ನಿನ್ಗಂದೇಳಿ 3 ಬಿಯರ್ ಬಾಟ್ಲಿ ಹಿಡ್ಕೊಂಡು ನಿಮ್ಮ ಮನೆ ಹೆರ್ಗ್ ನಿಂತಿದೆ, ಬೇಗ ಬಾ.
11: ಏ ಬರ್ಯಾ,

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್, ನಮಸ್ಕಾರ ಮರ್ರೆ, ನಾನ್ ನಿಮ್ ಬೃಂಗ. ಎಲ್ಲರಿಗೂ ಆಷಾಢಿ ಹಬ್ಬದ ಮತ್ತೆ ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ಎಲ್ಲ ರೇಡಿಯೋ ಕುಂದಾಪುರ ಕೇಣಿಯಕ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮೊದಲನೇದಾಗಿ ಎಲ್ಲರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳು. ನಾನು ಆರ್ ಜೆ ವೈಭವ್ ಶೆಟ್ಟಿ, ನಮ್ಮ ಜೊತೆ ಇದ್ರೆ ಸಮೀಕ್ಷಾ ಶೆಟ್ಟಿ, ಶ್ವೇತಾ, ಈಗ ನಮ್ಮ ಒಟ್ಟಿಗೆ ಇದ್ರೆ ನಿಮ್ಮ ಸರ್, ನಿಮ್ಮ ಹೆಸರು ಅಂತ?
3: ಹರೀಶ್ ಉಳ್ಳ.
2: ಹರೀಶ್ ಅಂತ
4: ರಾಪ್ ಅಂದ್ರೆ ಅಂತ ಗೊತ್ತಿತ್ತಾ? ರಾಪ್ ಅಂದ್ರೆ ಅಂತ ಗೊತ್ತಿತ್ತಾ?
3: ರಾಪ್ ಅಂದ್ರೆ ಜಾಪ್ ಮಾಡ್ತಾರಂತಾರ, ಅದು ರಾಪ್.
4: ನೀವ್ ಯಾರನ್ನಾರು ಇಷ್ಟೊಳಗೆ ರಾಪ್ ಮಾಡೋರ್ ಅನ್ಕೊಂಡಿರ್ಯಾ?
3: ಇರ್ತಾರೆ ಕೆಲವರು, ಒಂದೊಂದು ಬದಲ ಒಬ್ರು ಇರ್ತಾರೆ ಒಂದ್ ಕಡೆ ಹೋದಲ್ಲೆಲ್ಲ. ಕೆಲವು ಮಕ್ಕಳೇ ಈಗ ಗಾಡಿ ಗಿಡ ರಾಪ್ ಮಾಡ್ಕೊ ಹೋತ್ರು ಮಾರ ಅಂತಾರಲ್ಲ, ಗಾಡಿಗೆ ಹೋಪದಿಗೆ ಹಾಗೆ.
2: ಸರ್, ಥ್ಯಾಂಕ್ ಯು.
1: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಕುಂದಾಪುರ ಮಾತುಕತೆಯಲ್ಲೇ ಕಲಾವಿದ್ರಂತಾನೆ ಹೇಳಬೇಕು. ಅದರಲ್ಲೂ ಇವರ ವಿಶೇಷತೆ ಅಂತ ಕೇಂದ್ರೆ ಧಿಂಸಾಲೆ ನೀರಣ್ಣ ದಿವಿಗುಡ್ಕ ಕುಣಿರೋ ಅಂತಲೇ ಹೇಳುವರ. ಸೊ ಜನಪದ ಕಲಾವಿದರು ವೀರಭದ್ರ ಅವರು ಕೋಣಿಯಿಂದಲ್ಲ,
5: ಮೂಡ್ಲಕಟ್ಟೆ,
1: ಮೂಡ್ಲಕಟ್ಟೆಯಿಂದ
5: ಸಟ್ಟವಾಡಿ, ಮೂಡ್ಲಕಟ್ಟೆ ಸಟ್ಟವಾಡಿ,
1: ಮೂಡ್ಲಕಟ್ಟೆ ಸಟ್ಟವಾಡಿಯ ವೀರಭದ್ರ ಅವರು ನಮ್ಮೊಟ್ಟಿಗೆ ಇದ್ರೆ. ಸರ್, ನಮಸ್ಕಾರ, ಕುಂದಾಪುರ ಮಾತುಕತೆಗೆ ಸ್ವಾಗತ.
5: ನಮಸ್ಕಾರ.
1: ಖುಷಿಯಾಯ್ತು ಸರ್ ನೀವು ಬಂದದ್ದ.
5: ಖುಷಿಯಾಯ್ತು
1: ಅಲ್ಲ? ಓಕೆ, ಈಗ ನೀವು ಕಲಾವಿದ್ರು ಅಂತ ಹೇಳಿದ್ರಿ, ಎಂತಲ್ಲ ಮಾಡಿದ್ರಿ ನೀವು ಕಲಾವಿದ್ರಾಗಿ, ಒಂಚೂರು ಹೇಳಿಕಂಬ.
5: ಕಲಾವಿದರಾಗಿ ಈಗ ನಾನು, ನೀವು ಈಗ ಏನಾದ್ರೂ ಒಂದು, ನಾನೊಂದು ಯಕ್ಷಗಾನದಲ್ಲಿ ಆಗ್ಲಿ ಅಥವಾ ಯಾವ್ದಾದ್ರು ಒಂದು ನಾಟಕದಲ್ಲಾಗಿ ಹೋಗಿ ಯಾವ್ದಾದ್ರು ಒಂದು ದೃಶ್ಯ ನಾನು ನೋಡಿಬಿಟ್ರೆ ಅದನ್ನ ನಾನು ತಲೆಗೆ ಹೈಕೊಂಡು ಬಿಟ್ರೆ ಅದನ್ನ ನಾನು ತಲೆಗೆ ಹೈಕೊಂಡು ಅದನ್ನ ಮಾತಾಡಬೇಕು, ಅದನ್ನ ಕಲ್ತ್ಕೊಳ್ಬೇಕು, ಅದೊಂದು ಹುಚ್ಚ ಮೊದ್ಲಿಂದ, ಅದೊಂದು ಹವ್ಯಾಸ.
1: ಓಕೆ, ಸೊ ಹಾಂಗಾಗಿ ನೀವು ಎಂತ ಕಂಡ್ರು ಅದನ್ನ ಮಂಡಿಗೆ ಹಾಕೊಂಡು ಮತ್ತೆ ನೀವು ಅದನ್ನ ಮಾಡ್ತೀರಿ. ಯಕ್ಷಗಾನ, ಯಕ್ಷಗಾನ ಅತ್ತ ಅರ್ಥಗಾರಿಕೆ ಅದನ್ನು ಮಾಡ್ತೀರಿ, ಜನಪದ ಹಾಡಂದ್ರೆ ಅದನ್ನು ಹೇಳ್ತೀರಿ
5: ನೀವು. ಯಕ್ಷಗಾನ ಮೇಳದಲ್ಲಿದ್ದೆ 2 ವರ್ಷ, ಕೂಡ್ಲಿ ಮೇಳ, ತಾಳ್ಗುಪ್ಪದ ಹತ್ರ, ಸಾಗರ ತಾಳ್ಗುಪ್ಪದ ಹತ್ರ ಕೂಡ್ಲಿ ಮಠದ ಮೇಳದಲ್ಲಿ 2 ವರ್ಷ ಇದ್ದೆ. ಆಮೇಲೆ ಆಯನೂರ್ ಹತ್ರ ಕಲ್ಕುಚ್ಚಿ ಮೇಳ ಅಂತೇಳಿ ಶಿವಮೊಗ್ಗ ಕೋಕರ್ ರೋಡ್ ನಲ್ಲಿ ಆಯನೂರ್ ಬಂತು, ಅಲ್ಲಿಂದ 12 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಕೃಷ್ಣಪ್ಪನವರು ಮೇಳದ ಏಜೆಂಟ್ರು, ಹೆಮ್ಮಾಡಿ ಶೇಷವಾಗುತ್ತ ಅಂತ ಹೇಳಿ ನಮ್ಗೆ ಗುರುಗಳು, ಅವರಲ್ಲಿ ನಾನು 2 ವರ್ಷ ಮಾಡಿದ್ದೀನಿ. ಮತ್ತೆ ಈ ನವರಾತ್ರಿ ವೇಷ ಅಂತ ಉಂಟು, ನವರಾತ್ರಿಗಂತ 10 ದಿವಸ ಮನವನಿಗೆಲ್ಲ ವೇಷ ಕೊಟ್ಕೊಂಡು ಹೋಗಿ ಮನವನಿಗೆಲ್ಲ ಒಂದು ಸಂವಾದದಲ್ಲಿ ಹಾಡಿ ಹೇಳೋದು.
1: ಓಕೆ,
5: ಅದರಲ್ಲಿ ನಾನು ಸ್ತ್ರೀ ಪಾಲಟ ಮಾಡಿದ್ದೀನಿ, ಪುರುಷ ವೇಷನೂ ಮಾಡಿದ್ದೀನಿ.
1: ವೆರಿ ನೈಸ್. ಓಕೆ,
5: ಅದಾಯ್ತಾ.
1: ಸೊ ಇದೆಲ್ಲ ನೀವು ಮಾಡ್ತೀರಿ ಅಲ್ಲ, ನೀವು ಎಷ್ಟು ವಯಸ್ಸಿನಿಂದ ಇದನ್ನೆಲ್ಲ ಮಾಡು ಶುರು ಮಾಡೋದು ಅದೊಂಚೂರು ಹೇಳು.
5: ಹೇಳಿ, ವರ್ಷನ
1: ಯಾವ ವಯಸ್ಸು, ಎಷ್ಟು ಸಣ್ಣ? 20
5: ಸಾಮಾನ್ಯವಾಗಿ ನಾನು 4ನೇ ಕ್ಲಾಸ್ ಶಾಲೆ, ನಾನು 55ರಲ್ಲಿ ಹುಟ್ಟಿರೋದು, 1955ರಲ್ಲಿ ಹುಟ್ಟಿರೋದು.
1: ಅಂದ್ರೆ ನಿಮ್ಗೆ ಈಗ 71 ವರ್ಷ?
5: 71 ವರ್ಷ.
1: ಓಕೆ, ಹಾ ಹೇಳಿ ಸರ್. ಹಾ,
5: ಆವಾಗೊಂದು 4-5ನೇ ಕ್ಲಾಸ್ ಶಾಲೆ ಓದಿದ್ದೀನಿ. ಶಾಲೆ ಓದಿ ಆಮೇಲೆ ನಾನು ಇವನಿಗೆ ಮದುವೆ ಮಾಡಬೇಕು, ಮನೆಯಲ್ಲಿ ಇಟ್ಕೊಳ್ಬೇಕು, ಹೊರಗಡೆ ಎಲ್ಲ ತುಂಟ್ರು ಹುಡುಗರ ಜೊತೆ ಸೇರಬಾರ್ದು ಅಂತ ನಮ್ಮ ತಂದೆ 19 ವರ್ಷದಲ್ಲಿ ನನಗೆ ಮದುವೆ ಮಾಡಿದರು. ಮದುವೆ ಮಾಡಿ ಒಂದು 1.5 ವರ್ಷ ನಮ್ಮ ಹೆಂಡತಿ ಮನೆಗೆ ನಾನು ಹೋಗೋಕ್ಕಾಗದೇ ಇರೋದ್ರಿಂದ ಯಕ್ಷಗಂಧರ ಜೊತೆಗೆ ಓಡಿ ಹೋದೆ. ಓಡಿ ಹೋಗಿ ನನ್ನ ತಂದೆಯವರು ಆವಾಗ ಸಾಗರದ ಹತ್ರ ಮಡಿನೂರ್ ಅಂತ ಬಂತು. ಮಡಿನೂರ್ನಲ್ಲಿ ಮನ್ಸೂರ್ನ ನರಬಲಿ ಕೇಳ್ತಿತ್ತಂತೆ ಆ ಡ್ಯಾಮ್. ಆ ನರಬಲಿ ಕೇಳುವಾಗ ಶಾಲೆ ಮಕ್ಕಳನ್ನೆಲ್ಲ, ಮಗ ಎಲ್ಲಿ ಹೋಗ್ತೀರಿ, ಬನ್ನಿ ಕಾರ್ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿ ಎಲ್ಲ ಹಾಕ್ತಿದ್ರಂತೆ. ಆ ಟೈಮ್ನಲ್ಲಿ ನಾನು ಓಡಿ ಹೋಗಿದ್ದು.
1: ಓಕೆ,
5: ಓಡಿ ಹೋದ್ಮೇಲೆ ನಮ್ಮ ತಾಯಿ ಸಾಮಾನ್ಯವಾಗಿ 1 ತಿಂಗಳಿನಿಂದ ಅನ್ನ ಆಹಾರ ಏನು ಮುರಿದ ನನ್ನ ಮಗನ ತಗೊಂಡೋಗಿ ಕಟ್ಟಿಗೆ ಹಾಕಿದ್ರು, ನನ್ನ ಮಗ ಇನ್ನು ಕಾಣ್ಲಿಕ್ಕೆ ಆಗುದಿಲ್ಲ ಅಂತ ಯತಿಯಿಂದ 1 ತಿಂಗಳು 1.5 ತಿಂಗಳು ಊಟ ಬಿಟ್ಟು ನಿದ್ದೆ ಬಿಟ್ಟು ಅವರು ಪೇಷಂಟ್ ಆದ್ರು.
1: ಅಮ್ಮ ಅಂದ್ರೆ ಅಮ್ಮನೇ ಕಾಣಿ,
5: ಪೇಷಂಟ್ ಆದ್ರು. ಆವಾಗ ಏನಾಯ್ತು, ನನಗೆ ಅಲ್ಲಿ ಯಕ್ಷಗಾನಕ್ಕೆ ಹೋದವನಿಗೆ ರಾತ್ರಿಯಲ್ಲೇ ಯಕ್ಷಗಾನ ಕುಣಿಯೋದು, ಹಗಲಿನಲ್ಲಿ ನನ್ಗೆ ಮಲಗುವಾಗ ಮನೆಗೆ ಹೋಗು ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಅನ್ಸು, ಮನೆಯಲ್ಲಿ ಅನಾಹುತ ಆಗ್ತದೆ ಮನೆಗೆ ಹೋಗು ಅಂತೇಳಿ. ಆವಾಗ ಮೇಲ ಯಾರಾದ್ರೂ ಸಾಹುಕಾರ ಹತ್ರ ಹೇಳಿ ಒಂದ್ ಎರಡು ದಿವಸ ಬಿಡು ನೋಡಿ, ಒಂದ್ ದಿವಸ ಮನೆಗೆ ಬಂದೆ. ಮನೆಗೆ ಬರುವಾಗ ನಮ್ಮ ತಾಯಿಗೆ ಲೋಟದೊಳಗೆ ಶಿವಾಳದ ನೀರು ಹಾಕಿ ರಾಗಿ ನೀರು ಹಾಕಿ ಕುಡಿಸ್ತಾ ಇದ್ರು.
1: ಅಷ್ಟು ಹುಷಾರಿಲ್ಲ ಅವರಿಗೆ,
5: ಅಷ್ಟು ದೇವದಲ್ಲಿ ಅಷ್ಟು ವಿತ್ತನ್ಸ್ ಆಗಿದ್ರು. ನಮ್ ಮಗ ಹೋದ, ನಮ್ ಮಗ ಯಾವಾಗ ಬರ್ತಾನೆ, ಎಲ್ಲೋದ ಎಲ್ಲೋದ ಅಂತ ಹೇಳಿ. ಆ ಒಂದು ಟೈಮ್ನಲ್ಲಿ ನಮ್ಮ ಸಾಹುಕಾರಿಗೆ ಹೇಳಿ, ಮನೆಯಲ್ಲಿ ಏನೇ ಆಗ್ಲಿ ಒಂದು ದಿವಸಕ್ಕೆ ಹೋಗಿ ಅಲ್ಲಿ ಮಕ ತೋರಿಸಿ ಬರ್ತೇನೆ ನಮ್ಮ ತಾಯಿಗೆ ಅಂತ ಅಲ್ಲಿಂದ ಹೊರಟು ಬಂದೆ. ಹೊರಟು ಬರುವಾಗ ಯಾರೋ ಹೇಳಿದ್ರು, ನಮ್ಮ ತಾಯಿ ಹೆಸರು ಬುಡ್ಡು ಅಂತೇಳಿ, ಬುಡ್ಡಕ್ಕ ನಿನ್ ಮಗ ಬಂದ ಅಂತೇಳಿ. ನಮ್ಮ ತಾಯಿ ನಡೀಲಿಕ್ಕೆ ಆಗ್ತಿದ್ದವರು ಎದ್ದು ಬಾಗಿಲಿಗೆ ಬಂದ್ರು.
1: ಓಕೆ,
5: ಆಯ್ತಾ. ಅದು ಇವತ್ತು ಆ ದೃಶ್ಯಗಳನ್ನ ಹೇಳಲಿಕ್ಕೆ ನಂಗೆ ಬಹಳ ಒಂಥರ ದುಃಖ ಆಗತ್ತೆ.
1: ಅಬ್ಬಿ ಪ್ರೀತಿ ಕಾಣಿ.
5: ಅಷ್ಟು ಆದ್ಮೇಲೆ ಅವರು ನಮ್ಮ ಹತ್ರ ಕೊನೆಗೆ ಭಾಷೆ ತಗೊಂಡ್ರು.
1: ಎಂತಂದೇಳಿ,
5: ನಾನು ಇರುವಲ್ಲಿವರೆಗೆ ನೀನು ನನ್ನ ಬಿಟ್ಟು ಹೋಗಬಾರ್ದು, ಎಲ್ಲೂ ಹೋಗಬಾರ್ದು, ನನ್ನ ಜೊತೆಗೆ ಇರಬೇಕು ಅಂತ ಹೇಳಿ. ಇಲ್ಲಮ್ಮ, ನಾನು ಒಂದು ಯಕ್ಷಗಾನಕ್ಕೆ ನಾನು ಮಾತು ಕೊಟ್ಟಿದ್ದೀನಿ, ಇನ್ನೊಂದು ಒಂದ್ ತಿಂಗಳು ಒಂದೂವರೆ ತಿಂಗಳು ಯಕ್ಷಗಾನ ಉಂಟು, ಆ ಯಕ್ಷಗಾನ ಮುಗಿಸ್ತಾ ಸೀದಾ ಬರ್ತೀನಿ ಅಂತ ಹೇಳಿ ತಾಯಿಗೆ ಮಾತ್ರ ಹೇಳಿ ಅಪ್ಪನಿಗೆ ಹೇಳಲಿಲ್ಲ. ಅಪ್ಪ ತುಂಬಾ ಶೆಟ್ಟಿನವರು, ಅಪ್ಪನಿಗೆ ಹೇಳಲಿಲ್ಲ. ಮತ್ತಿರ್ಗ ಅಲ್ಲಿಗೆ ಯಕ್ಷಗಾನಕ್ಕೆ ಹೋಗಿ ಯಕ್ಷಗಾನಕ್ಕೆ ಆ ವರ್ಷದ ಯಕ್ಷಗಾನ ಎಂಡ್ ಮಾಡಿ ಅಲ್ಲಿಂದ ಮನೆಗೆ ಬಂದು ಸೇರ್ಕೊಂಡೆ. ಮನೆಗೆ ಬಂದು ಸೇರ್ಕೊಂಡು ಕೂಡ್ಲೆ ಇನ್ನು ಹಿಂಗೆ ಎಲ್ಲಾರು ಓಡಿ ಹೋಗ್ತಾನೆ ಅಂತೇಳಿ ಹೇಳಿ, ಅಷ್ಟಕ್ಕೆ ಹೆಂಡತಿ ಗಂಡನ ತಕ್ಕಂತ ಹೆಂಡತಿ ಆದ್ಲು. ಇವತ್ತು ಮದುವೆ ಆಗಿ ಮೂರು ಜನ ಮಕ್ಕಳು ನನಗೆ, ಮೂರು ಗಂಡು. ಇವತ್ತು ಹೆಂಡತಿಗೆ ಈಗ 60 ವರ್ಷ ಆಯ್ತು, ನನಗೆ 70 ಆಯ್ತು. ನಾವು ಒಳ್ಳೆ ಸುಖ ಜೀವನ ನಡೆಸ್ತಾ ಇದ್ದೀವಿ,
1: ಖುಷಿಯಲ್ಲಿದ್ದೀರಿ?
5: ಖುಷಿಯಲ್ಲಿದ್ದೇವೆ,
1: ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಈಗ ನಿಮ್ಗೆ ನಾನು ಆಕ್ಚುಲಿ ಅವತ್ ನಿಮ್ಮನ್ನು ಕಂಡದ್ದು ಶಿವರಾತ್ರಿ ಹಬ್ಬದ ದಿನ ಹಣ್ಬು ಸುಡುವತ್ತಿಗೆ ನೀವು ದಿಮ್ಸಾಲ್ ಹಾಕುದು, ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಆದ ಅದೇ ಕಾಣಿ. ನಾವು ಶಣಕಿಪದಿಗೆಲ್ಲ ಕೇಳಿತ್ತು, ಬಟ್ ನಾನು ಅಷ್ಟು ಕಂಡಿರ್ಲಿಲ್ಲ. ನನ್ಗೆ ಆ ದಿಮ್ಸಾಲ್ ಹಾಡಿತ್ತಲ್ಲ, ಭಾರಿ ಖುಷಿ ಆಯ್ತು, ಭಾರಿ ಇಂಟ್ರೆಸ್ಟಿಂಗ್ ಅನಿಸ್ತ. ಎಲ್ಲಿ ಒಂದ್ಸಲ ಆ ದಿಮ್ಸಾಲ್ ಹಾಡನ್ನು ಒಂಚೂರು
5: ಹಾಡು ಹೇಳ್ತೀನಿ, ಹೇಳಕ್ಕೆ ತೊಂದ್ರೆ ಇಲ್ಲ. ಅದ್ರಲ್ಲಿ ನಾ ಹೇಳ್ದಲ್ಲ ಕೆಲವೊಂದು ಜಾತಿ ಬಿಟ್ಟು
1: ಹೇಳ್ತೇನೆ.
5: ಫಸ್ಟ್ ಸ್ಟಾರ್ಟ್ ನಲ್ಲಿ ಕಾಮನ ಕಟ್ಟಿರೋ ಭೀಮನ ಬಿಟ್ಟಿರೋ, ಅಂದ್ರೆ ಕಾಮನ ಕಟ್ಟಿ ಕಟ್ಟಿದ್ದಾರೆ, ಭೀಮನ ಬಿಟ್ಟು ಹಾಕಿದ್ದಾರೆ ಅಂತ ಹೇಳಿ ಹೇಳುವಂತದ್ದು ಸ್ಟಾರ್ಟ್. ಆವ ದಿಮಸಾಲನಿ ಮಕ್ಳೇ ದಿಮು ಗುಟ್ಕ ಕೋಣಿರೋ
1: ದಿಮ್ಸಾಲ್
5: ದಿಮಸಾಲನಿ ರೆಣ್ಣ ಒಂದೇ ಸಮನೆ, ಒಬ್ಬೊಬ್ರೆ ಒಂದೊಂದ್ಸರಿ ದಿಮ್ಸಾಲ್ ಅನ್ಬಾರ್ದು, ಎಲ್ಲ ಒಟ್ಟಿಗೆ ದಿಮ್ಸಾಲ್ ಅನ್ಬೇಕು. ಒಂದೇ ಸಮನೆ ದಿಮಸಾಲನ ದಿದ್ದಾರ್ ಬಾಯಿ ಮೇಲೆ ಬಡಿರೋ, ದಿಮಸಾಲನಿ ರೆಣ್ಣ ಒಂದೇ ಸಮನೆ, ಓಣಿಯ ಮಕ್ಕಳೇ ಓಡೋಡಿ ಬಂದಿರೋ. ಆ ಓಣಿ ಒಳಗ ಇರುವಂತ ಮಕ್ಕಳು ಓಡೋಡಿ ಬರ್ಬೇಕು ಅಂತೇಳಿ
1: ಓಡೋಡಿ ಬಂದಿರೋ,
5: ಓಡೋಡಿ ಬಂದಿರೋ ದಿಮ್ಸಾಲನಿ ಮಕ್ಕಳೇ ದಿಮಗುಟ್ಕ ಕೊನಿರೋ,
1: ದಿಮ್ಸಾಲ್
5: ಹೊರಗಿಯ ಕಂಡಲ್ಲಿ ಹರ್ಕಣಿ ಮಕ್ಕಳೇ ಕದಿಬೇಕು ಆ ಟೈಮ್ನಲ್ಲಿ. ದಿಮ್ಸಾಲ್ ಅಂದ್ರೆ ಒಂದೊಂದ್ ಸಾರಿಗೆ ಒಂದೊಂದು, ದಿಮ್ಸಾಲನಿ ಮಕ್ಕಳೇ ದಿಮಗುಟ್ಕ ಕೊನಿರೋ, ಬಸ್ಲಿಯ ಚಪ್ಪರದಾಗೆ ಮಣ್ಣಿ ಮಾಡಿ ಒಣಸಿರೋ, ಮಣ್ಣಿ ಅಂದ್ರೆ ಗೊತ್ತುಂಟಲ್ಲ, ಮಣ್ಣಿ ಮಾಡಿ ಒಣಸಿರೋ, ಅದನ್ನು ಕಂಡಲ್ಲಿ ಬಾಚ್ಕತೀನಿ ಮಕ್ಕಳೇ, ಮಕ್ಕಳಿಗೆ ಹೇಳಿಕೊಡು ತೀನಿ ಮಕ್ಕಳೇ. ಆವಾಗ ಮನೆಯಲ್ಲೆಲ್ಲ ಪೂರ್ತಿ ಹರಿ ಮಾಡೋದಿಲ್ಲ, ಇಲ್ಲ ಮನೆ ಮುಂದೆ ಗದ್ದೆಯಲ್ಲಿ ಎಲ್ಲ ಬಟ್ಲ ಮನೆ ಮಾಡೋದು
1: ಕರೆಕ್ಟ್.
5: ಆವಾಗ ಮಣ್ಣು ಹರಿ ಸ್ನಾನ ಮಾಡೋಕೆ, ಮಣ್ಣರಿ ಕಂಡಲ್ಲಿ ಶಟ್ಟಿ ಕುಟ್ಟಿ
1: ಮಕ್ಕಳೇ,
5: ಬಸಲಿಯ ಕಂಡಲ್ಲಿ ಬಾಚ್ಕಣಿ ಮಕ್ಕಳೇ, ದಿಮ್ಸಾಲ್ ಪ್ರತಿ ಒಂದಕ್ಕೂ ದಿಮ್ಸಾಲ್ ದಿಮ್ಸಾಲ್ ದಿಮ್ಸಾಲ್ ಅಂತ ಹೇಳಿ. ಆ ಮಕ್ಕಳು ಜನಸಂಖ್ಯೆ ಜಾಸ್ತಿ ಆಗ್ಬೇಕು, ಮಕ್ಕಳು ಬಲ್ಲರು, ಅವಾಗೆಲ್ಲ ತುಂಬಾ ಜನ ಇದ್ರು, ಗೊತ್ತಾಯ್ತಾ. ರಾತ್ರಿಯಿಂದ ಬೆಳಗ್ಗೆವರೆಗೂ ಹಣ ಮಾಡುವಂತದ್ದು ಇತ್ತು. ಆವಾಗ ರಾತ್ರಿಗೆ ಸುಟ್ಟು ಅದ ಕೂಡ ಪೂಜೆ ಮುಗಿಸಿಗೆ ಹೋಗೋರು ಇದ್ದಾರೆ. ಈಗ ಒಂದು ಉದಾಹರಣೆಗೆ ಒಂದು ಗಣಪತಿ ಹಬ್ಬ, ಗಣಪತಿ ಹಬ್ಬದ ದಿವಸ ಗಣಪತಿನ 9 ದಿವಸ ಇಟ್ಕೊಳ್ಳೋರಿದ್ದಾರೆ, 5 ದಿವಸ ಇಟ್ಕೊಳ್ಳೋರಿದ್ದಾರೆ, 3 ದಿವಸ ಇಟ್ಕೊಳ್ಳೋರಿದ್ದಾರೆ. ಇವತ್ತು ಪೂಜೆ ಮಾಡಿ ಇವತ್ತು ಬೆಳಗ್ಗೆ ತಂದು ಸಂಜೆ ಬಿಡುವರು ಇದ್ದಾರೆ.
1: ಕರೆಕ್ಟ್.
5: ಅದೇ ರೀತಿ ಒಬ್ಬ ಒಂದೊಂದು ಊರಿನಲ್ಲಿ ಒಂದೊಂದು ಪದ್ಧತಿ, ಒಂದೊಂದು ಹಾಡುಗಳು ಒಂದೊಂದು ಉಂಟು. ಅದಕ್ಕಾಗಿ ನಾವು ಈ ದಿಮ್ಸಾಲನ್ನು ಹಾಡುವಂತಕ್ಕದ್ದು ಇದು ನಮ್ಮ ಮಾವ ಅಜ್ಜ ಇವರಿಂದಲೇ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ನಾವು ಕಲ್ತ್ಕೊಂಡಿರೋದು. ಅದಕ್ಕೆಲ್ಲ ಇನ್ನೂ ಬೇಕಷ್ಟು ಒಂದೊಂದು ಜಾತಿ ಮನೆಗೆ ಹೋದಲ್ಲಿ ಒಂದೊಂದು ನಿಂದನೆ ಮಾಡಿ ಮಾತಾಡುವಂತದ್ದು ಉಂಟು. ಅದು ಈಗಿನ ಇದರಲ್ಲಿ ನಾವು ಮಾತಾಡಬಾರ್ದು
1: ಅಲ್ಲ. ನೀವೀಗ ಇದನ್ನ ಬರೀ ಹಣುಬ್ಸುಡ್ತಾ ಹಾಡುದು ಮಾತ್ರ ಅಲ್ಲ, ಮನೆ ಮನೆಗೆ ಹೋಯು ಹಾಡ್ತ್ರಿಯ?
5: ಮನೆ ಮನೆಗೆ ಹೋಗ್ತಾ ಇರೋದು, ಒಂದೊಂದು ಮನೆ ಒಳಗೆ ಅಕ್ಕಿ ಕಾಯಿ ದುಡ್ಡು ಇದನ್ನೆಲ್ಲ ಉಸ್ತುಲಿ ಮಾಡ್ಬೇಕು.
1: ಓ ವಾ,
5: ಅಕ್ಕಿ ಹೊರ್ಲಿಕ್ಕೆ ಒಂದ್ ಜನ, ಕಾಯಿ ಹೊರ್ಲಿಕ್ಕೆ ಒಂದ್ ಜನ, ಒಂದೊಂದು ಮನೆಗೆ ಒಂದೊಂದು ಕಾಯಿ, ಅರ್ಧ ಸೇರು ಒಂದ್ ಸೇರು ಅಕ್ಕಿ ಕೊಡ್ತಾರೆ. ಆಮೇಲೆ ಕಡುಬು ಹಿಟ್ಟು ಎಲ್ಲ ಮಾಡ್ತಾರಲ್ಲ, ಆ ಕಡುಬು ಹಿಟ್ಟು ಎಲ್ಲ ಕೊಡ್ತಾರೆ. ಆ ಕಡುಬು ಹಿಟ್ಟೆಲ್ಲ ಕೊಟ್ಟಿದ್ ನಾವೆಲ್ಲ ಹೋದವರೆಲ್ಲ ಪೂರ್ತಿ ತಿನ್ನೋದು, ಅವಾಗೆಲ್ಲ ಹೊಟ್ಟೆಗಿಲ್ಲ.
1: ಅದೇ
5: ಆಯ್ತಾ, ಆವಾಗ ಪೂರ್ತಿ ಎಲ್ಲ ಎಲ್ಲ ಯಾರ ಮನೆ ಕೊಟ್ಟರು ಅವ್ರ ಮನೆ ಪೂರ್ತಿ ತಿನ್ನೋದೆ. ಆಮೇಲೆ ಕದಿಯೋದು, ಈ ಮಣ್ಣಿ ಮಾಡಿ ಎಲ್ಲ ಬಸಳೆ ಚಪ್ಪಟ್ ಮೇಲೆ ಒಣಸ್ತಾರೆ ಹನಿಗೆ. ಆ ಹನಿಗೆ ಒಣಸುವಾಗ ಅಲ್ಲಿ ಯಾರು ಕಂಡಾಗಿದ್ರು ಒಬ್ಬ ಕಂಡು ಸಾಕು, ಅದು ಪೂರ್ತಿ ಎಲ್ಲ ತಿನ್ನೋದು, ಅದಕ್ಕೆ ಮಣ್ಣು ಬಾಚಿ ಹಾಕೋದು. ಯಾಕಂದ್ರೆ ಅವ್ರು ಬೆಳಿಗ್ಗೆ ನಮಗ್ ಬೈಬೇಕು.
1: ಅವ್ರೆಂತ ಬೈಕ್
5: ಬೈಕ್ ಇದು ಪೂರ್ತಿ ನಿಮ್ ಮನೆ ವಸ್ತಾ ಹಾಳಾದ್ರೆ
1: ನೀವು ಬಯಸ್ಕೊಂಡು ಕನ್ನಡಿದೆಲ್ಲ
5: ಮಾಡಿ ಮಾಡುವ ವರ್ಷಕ್ಕೊಂದ ಸರಿ ಬಯಸ್ಕೊಳ್ಬೇಕು. ಈ ಉತ್ತರ ಕನ್ನಡದಲ್ಲಿ ಬೂರಿ ಹಬ್ಬ ಅಂತ ಮಾಡ್ತಾರೆ. ಬೂರಿ ಹಬ್ಬ ಅಂದ್ರೆ ಅರ್ಥ ಏನು ಅಂದ್ರೆ ಬೂದ್ ನಿರ್ಮಿಯೋದು. ಊರಿನಲ್ಲಿ ಉಂಟು ಆದ್ರೂ ಅಲ್ಲಿ ಬೂರಿ ಹಬ್ಬ ಅಂತ ಹೇಳಿ ಹಬ್ಬದ ಮುಂಚಿನ ದಿವಸ ಮಾಡ್ತಾರೆ. ಆ ದಿವಸ ನಾವು ಎಲ್ಲೆಲ್ಲ ಕದಿಬೇಕಾ ಕದಿಯುವ ಜಾಗಕ್ಕೆಲ್ಲ ಕಬ್ಬು ಗೆಣಗು ಮೆಣಸು ಬದನೆ ಇದೆಲ್ಲ ಕದಿಯಕ್ಕೆ ಹೋಗ್ತೀವಿ. ಆ ಕದಿಯಕ್ಕೆ ಹೋದಲ್ಲಿ ನಿಮ್ಮ ಮನೆ ವಸ್ತು ಕೂತು ಎಲ್ಲ ಕದ್ರೆ ನೀವು ಬಾಯಿಗೆ ಬಂದಾಗ ಬೈಯೋದಿಲ್ವಾ?
1: ಕರೆಕ್ಟ್, ಬೈದೆ ಬೈತ.
5: ಆ ಒಂಟನ್ನ ಬಯಸ್ಕೊಳ್ಬೇಕು. ಆ ದಿವಸ ನಾವು ವರ್ಷಕ್ಕೊಂದು ಸರಿ ಬಯಸ್ಕೊಳ್ಬೇಕು. ನಾನು ನನ್ನ ಜೀವಮಾನದಲ್ಲೇ ಕದಿರ್ಲಿಲ್ಲ ಅಂತ ಪ್ರಮಾಣ ಮಾಡಬಾರ್ದು, ಯಾಕಂದ್ರೆ ವರ್ಷಕ್ಕೊಂದ್ಸರಿ ಕದ್ದಿದ್ದೀನಲ್ಲ ನಾನು. ಗೊತ್ತಾಯ್ತಾ, ವರ್ಷಕ್ಕೊಂದ್ಸರಿ ಸಣ್ಣದ್ ಕದ್ರು ಕಳ್ಳನೆ ಅಲ್ವಾ? ವರ್ಷಕ್ಕೊಂದು ಬಾರಿ.
1: ಸೊ ಅದಕ್ಕಾಗಿ ನೀವು ಶಿವರಾತ್ರಿ ಹಬ್ಬದ ದಿನ ರಾತ್ರಿ ಎಲ್ಲ ಕಳ್ಳತನ ಮಾಡೋ,
5: ಕಳ್ಳತನ
1: ಬಯಸ್ಕೊಂಡ್ರೆ ಒಳ್ಳೇದು ಅನ್ನೋ ಕಾರಣ.
5: ಹೌದೌದು, ನಮ್ಮ ಊರಿನಲ್ಲಿ ಸಾಮಾನ್ಯವಾಗಿ ಇದೊಂದು 15 ವರ್ಷದ ಹಿಂದೆ ಇದೆ, ಕೋಣೆಯಲ್ಲೇ ಒಂದು ಕಥೆ ನಡೆದಿತ್ತು. ಅವಾಗ ಕಳ್ಳು ಸರಬಲ್ಲ ಕುಡಿಯುವಾಗ ಅವಾಗ ನಂಬರ್ ಒಂದು ನಾನು.
1: ನೀವು ತುಂಬಾ ಕುಡಿತಿದ್ರೆ?
5: ಆ ಕುಡಿಯುವಾಗ ಅಲ್ಲಿ ಏನಾಗಿದೆ, ಒಬ್ಬ ರಾಮಣ್ಣ ಅಂತ ಹೇಳಿ ಅವ್ನು ಕಟ್ಕೇರಿ, ಆಮೇಲೆ ಕೋಣೆಗೆ ಒಬ್ಬ ರಾಮಣ್ಣ ಅಂತ ಹೇಳಿ.
1: ಓಕೆ,
5: ಹೌದು. ಸಾಮಾನ್ಯವಾಗಿ ಆವಾಗಲೇ ಸಾಮಾನ್ಯ ನಮಗೊಂದು 40-45 ವರ್ಷದ ಪ್ರಾಯದಲ್ಲಿ ಅವ್ರಿಗೊಂದು 60-65 ವರ್ಷ.
1: ಓಕೆ,
5: ಆವಾಗ ಕಳ್ಳಂಗಡಿಯಲ್ಲಿ ಕೂತಲ್ಲೇ ನಾವು ಕಳ್ಳು ಕುಟ್ಕೊಂಡಲ್ಲಿ ಈ ಹರಟೆ ಹೊಡೆಯೋದು ಉಂಟಲ್ಲ, ಹರಟೆ ಹೊಡೆಯುವಾಗ ಈ ಕೋಣೆ ರಾಮಣ್ಣ ಮನೆಯಲ್ಲಿ ಒಂದು ಬಾಳಿಕೊನೆ ಉಂಟು, ಮನೆ ಹತ್ರನೇ ಉಂಟು. ಆ ಬಾಳಿಕೊನೆ ಅವ್ರು ಏನ್ ಹೇಳಿದ್ರು, ಇವತ್ತು ಶಿವರಾತ್ರಿ ಹಬ್ಬ, ಈ ರಾಮಣ್ಣ ಮನೆ ಬಾಳಿಕೊನೆ ಕದಿಯೋದೇ ಒಳ್ಳೇದು ಅಂದ್ರು ಗಮ್ಮತ್ತಿಗೆ. ಆವಾಗ ಅವ್ರು ಎದುರೇ ಕುಂತಿದ್ರಲ್ಲ, ಏ ನೀವು ಕದಿಯಕ್ ಬಂದಾಗಿದ್ರೆ ನಿನ್ನ ಕಾಲ್ ಕಡ್ದು ಬಿಡ್ತೀನಿ ಅಂದ್ರು.
1: ಕಡ್ದು ಹಾಕ್ತಿ ಅಂದ್ರೆ?
5: ಅಂದ್ರು ಅದೇ ಹೇಳ್ಬೇಡ, ನೀನು ಚಾಲೆಂಜ್ ಮಾಡಿದ್ರೆ ನಾನು ಗ್ಯಾರಂಟಿ ಕಳ್ತೀನಿ ಅಂತೇಳಿ ಕದಿದ. ಹೌದಾ? ಹೌದು. ಆವಾಗ 50 ರೂಪಾಯಿ ಚಾಲೆಂಜ್ ಆಯ್ತು. 50 ರೂಪಾಯಿ ಚಾಲೆಂಜ್ ಆಗಿ ನೀನು ಕದ್ದಿದ್ದೆ ಹೌದಂತಾದ್ರೆ 50 ರೂಪಾಯಿ ನಿನಗೆ. ಆವಾಗ ಸಾಮಾನ್ಯವಾಗಿ 20-25 ವರ್ಷದ ಹಿಂದೆ ಆ 50 ರೂಪಾಯಿಗೆ ಸಾಮಾನ್ಯ 5,000 ರೂಪಾಯಿ ಬೆಲೆ ಉಂಟು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.
1: ಆಗಲಿಕ್ಕೆ
5: ಗೊತ್ತಾಯ್ತಾ.
1: ಕಡಿಗೆ
5: ಆ ಒಂದು ಟೈಮ್ನಲ್ಲಿ ಈ ನೀನು 50 ರೂಪಾಯಿನ ಅವ ಸೀನ ಅಂತೇಳಿ ಕಳ್ಳಂಗಡಿ ಸಾವುಕಾರ ಅವನಿಗೆ ಹಟ್ಟಿಗೆ ಹೋದ್ರು, ಆ ಸೀನಣ್ಣ ಹತ್ರ ಕೊಡ್ಬೇಕು, ನಾನು 50 ರೂಪಾಯಿ ಅವನ ಹತ್ರ ಕೊಡ್ಬೇಕು. ಯಾರು ಸೋತರು ಆ ಗೆದ್ದವ್ರು ಆ ದುಡ್ಡು ತಗೊಂಡು ಹೋಗ್ಬೇಕು ಅಂತ ಚಾಲೆಂಜ್ ಆಯ್ತು. ಅವ್ರು ಎರಡು ಜನ ಸ್ವಲ್ಪ ಅನುಕೂಲಸ್ತ್ರ. ಅವಾಗ 50 ರೂಪಾಯಿ ಒಂದು ಬಾಜಿ ಕಟ್ಟಬೇಕಾದ್ರೆ ನಮ್ ಕಡೆ ಜುಜುಬಿ ಜನ ಅಲ್ಲ, ಅವರು ತುಂಬಾ ಗದ್ದೆ ಬೇಸಾಯ ತೆಂಗಿನ ಮರ ಎಲ್ಲ ಇದ್ದವ್ರು ಅಂತವ್ರು 50 ರೂಪಾಯಿ ಎರಡು ಜನ ಬಾಜಿ ಕಟ್ಟಿದ್ರು. ಇದು ನಮ್ಮ ಕಣ್ಣು ಮುಂದೆ ಆದ ಕತೆ. ಆವಾಗ ಅದನ್ನ ಫಲಿತಾಂಶ ಕೇಳೋದು ನಾಳೆ ಆಯ್ತು, ಯಾಕಂದ್ರೆ ರಾತ್ರಿ ಬೆಳಗ್ಗಾಗ್ಬೇಕಲ್ಲ, ಕಳ್ಬೇಕಲ್ಲ.
1: ಕರೆಕ್ಟ್.
5: ಇವ್ರೇನ್ ಮಾಡಿಬಿಟ್ರು, ಬೇಗ 6 ಗಂಟೆಗೆ ಊಟ ಮಾಡಿ ಒಂದು ಕತ್ತಿ ಒಂದ್ ದೊಣ್ಣೆ ಒಂದು ಬ್ಯಾಟ್ರಿ ಒಂದ್ ತಮಗೆ ನೀರೆಲ್ಲ ತಗೊಂಡು ಹೋಗಿ ಆ ಬಾಳಿ ಮರದ ಹತ್ರ ಕೂತ್ಕೊಂಡು, ಎಲ್ಲಿ ಅವ್ರ ಮನೆ ಬಾಳಿ ಮರ ಉಂಟಲ್ಲ
1: ಅಲ್ಲಿ ಕೂತ್ಕೊಂಡು
5: ಕದಿಲಿಕ್ಕೆ ಬರ್ತನಲ್ಲ ಅಂತೇಳಿ ಹೇಳಿ 2 ನಿಮಿಷಕೊಂಡೊಂದ್ ಸರಿ ಸುತ್ತ ಬ್ಯಾಟ್ರಿ ಹೊಡೆದು, ಈಗ ಬ್ಯಾಟ್ರಿ ಹೊಡಿತಾ ಇರೋದು ಅವರು ಕಾಯ್ತಾ ಇದ್ರು. ಈ ಕಳು ಒಂದು ಚಾಲೆಂಜ್ ಮಾಡ್ತಾನ ಇದ್ದಲ್ಲ, ಅವನ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದ, ಇವ್ರು ಎಷ್ಟೊತ್ತಿಗೆ ಸ್ವಲ್ಪ ಕಣ್ಣು ಬಾಡಿಸ್ತಾನೆ ಎಷ್ಟೊತ್ತಿಗೆ ಕದಿಯೋದು ಅಂತೇಳಿ. ಆ ಒಂದು ಟೈಮ್ ನಲ್ಲಿ ಏನಾಯ್ತು, ರಾತ್ರಿಯಿಂದ ಬೆಳಗ್ಗೆ ಸಾಮಾನ್ಯ 3-4 ಕಟ್ಟು ಬೀಡಿ ಬೀಡಿ ಸೇತ ಇರುವುದು, ಒಂದ ಮಾಡ್ತಾ ಇರುವುದು, ಬಾಲಿಕೊನೆಗೆ ಒಂದ್ಸಲ ಬಾಲಿಕೊನೆ ಇವ್ರ ಕಡೆ ಹಿಂಗೆ ತಲೆ ಕಡೆ ಅರ್ಗಿತ್ತಲ್ಲ, ಆ ಅರ್ಗಿ ನೋಡ್ತಾ ಇರುವುದು. ಬೆಳಿಗ್ಗೆ ಐದಕ್ಕೆ ಪಾಸ್ ಆದ್ರೆ 50 ರೂಪಾಯಿ ಚಾಲನ ಬರುತ್ತಲ್ಲ,
1: ಆಯ್ತು
5: ಆವಾಗ ಇದು ಪೂರ್ತಿ ಎಲ್ಲ ಆದ್ಮೇಲೆ ಅವ್ರು ಕಾಯೋರು ಕದಿಯೋರು ಅಲ್ಲಿ ಕುತ್ಕ ಕಾಯ್ತಾ ಇದ್ದಾರೆ ಯಾವ ಟೈಮ್ ಅಲ್ಲಿ ಮೋಸ ಮಾಡ್ಬೇಕು ಅಂತೇಳಿ. ಆವಾಗ ಈಗೆಲ್ಲ ರಾಟಿ ಬಾವಿ ಮಿಷಿನ್ ಇಂಜಿನ್ ಎಲ್ಲ ಇಟ್ಟಿದ್ದಾರೆ ಈಗ, ಆಗ ಹಂಗಿಲ್ಲ, ಬೋಳ್ ಬಾವಿ ದಂಡಿಗೆ ಹಾಕಿ ಆ ದಂಡಿಗೆಯಿಂದ ನೀರ್ ಎತ್ತು ಬಗ್ಗಿ ಬಾವಿ. ಆ ಬಾವಿ ಇರುವಾಗ ಬೆಳಿಗ್ಗೆ 5 ಗಂಟೆ ಆಯ್ತು, ಬೆಳಿಗ್ಗೆ 5 ಗಂಟೆವರೆಗೆ ಅವ್ರು ನಿದ್ದೆ ಮಾಡ್ಲಿಲ್ಲ, ಅವ್ನು ಕದಿಯೋಕ್ ಬಂದ ನಿದ್ದೆ ಮಾಡ್ಲಿಲ್ಲ, ಆಯ್ತಾ. 5 ಗಂಟೆ ಆದ ಕೂಡಲೇ ಒಳಗಡೆ ಹೆಂಗಸರಲ್ಲ ಸ್ವಲ್ಪ ಎದ್ದವರು ಈ ಪಾತ್ರೆ ಪಗಡಿನಲ್ಲ ಪಟ ಪಟ ಅಂತ ಶಬ್ದ ಮಾಡೋಕ್ ಶುರು ಮಾಡಿದ್ರು. ಶಬ್ದ ಮಾಡೋಕ್ ಶುರು ಮಾಡಿದ್ಮೇಲೆ ಇವ್ ಏನ್ ಮಾಡ್ದ, ಈ ಬೆಳಿಗ್ಗೆ 5 ಗಂಟೆ ಆಯ್ತು ಇನ್ನೆಲ್ಲ ಬರ್ತಾನೆ, ಇನ್ನೆಲ್ಲ ಆಯ್ತು ಅಂತ ಹೇಳಿ ಆದ್ರೂ ಹೋಗ್ಲಿಲ್ಲ, ತಮ್ಮ ಬೇಕಲ್ ತಂದು ಕೂತ್ಕೊಳ್ತೀನಿ ಅಂದ ಕೂತ್ಕೊಂಡು. ಅವನು ಆಚೆಂದ ಬಂದ, ಪ್ಲಾನ್ ಏನು ಗೊತ್ತಾಗ್ಲಿಲ್ಲ. ಒಂದು ಕಲ್ಲು ತೆಗೆದು ಅವ್ರ ಮನೆ ಬಾವಿ ಉಂಟಲ್ಲ ಆ ಬಾವಿ ಡೂಳುಮ್ ಅಂತ ಹಾಕದ, ಡೂಳುಮ್ ಅಂತ ಹಾಕಿ ಇವನೇ ಅಯ್ಯಯ್ಯೋ ಅಂತ ಕೂಗ್ದ. ಓ, ಹೆಂಗಸ್ರು ಯಾರೋ ನೀರ್ ಎತ್ತೋಕ್ ಬಂದ್ರು, ಎಲ್ಲ ಕೆಳಗೆ ಬಾವಿ ಬಿದ್ರು ಅಂತ ಸೀದ ಓಡಿದ್ರು ಬಾವಿ ಹತ್ರ. ಇವನು ಹಾದ ಬಾಳಿಕೊಂಡು ಕಟ್ಕೊಂಡ ಸೀದ ಮತ್ತೆ ತಗೊಂಡೋದ. ಗೊತ್ತಾಯ್ತಾ, ಹಾಗೆ ಕಳುವರ್ ಜಾಗ್ರತೆಯೋ ಕಾಯುವರ್ ಜಾಗ್ರತೆಯೋ ಅಂತೇಳಿ ಇದು ನನ್ನ ಪ್ರಾಯದಲ್ಲೇ ನಮ್ಮ ಇದ್ರಲ್ಲೇ ಆಗಿರೋದು. ಇಲ್ಲಿ ಬಂದು 36-37 ವರ್ಷ ಆಯ್ತು. ಯಾರು ಇವ್ರ ಮನೆ ಸೇರ್ಕೊಂಡು ಲತಾ ಶೆಟ್ಟಿ ಅವ್ರ ಮನೆ ಸೇರ್ಕೊಂಡು ನನ್ನ ಆದಿ ಮನೆ ಮೇರಡಿ ನನ್ನ ಹೆಂಡತಿ ಮನೆ ಟಿ ಟಿ ರೋಡ್ ಕುಂದಾಪುರ ಗೊತ್ತಾಯ್ತಾ, ಅಲ್ಲಿ ಯಾರ ಮನೆಯೂ ಬೇಡ, ನಮ್ದು ಹಳ್ಳಿ ಸಂತಾನ. ನಾವು ನಮ್ಮ ನಾವೇನಾದ್ರು ಸತ್ತ ಸಾಯುವಾಗ ಮಾಡಿ ಇಟ್ಟಿದ್ರೆ ನಮಗೆ ಅಲ್ಲಿ ಪಾಲಿಗೆ ಬರ್ತಾರೆ, ನಮ್ಮ ಅಕ್ಕ ತಂಗಿ ನಮ್ಮ ಸ್ವಸ್ಥಗಳು ಎಲ್ಲ ಪಾಲಿಗೆ ಬರ್ತಾರೆ. ಆವಾಗ ಈಗ ಎಲ್ಲ ಹಳ್ಳಿ ಸಂತಾನನೆಲ್ಲ ಕೆಲವೆಲ್ಲ ಪೂರ್ತಿ ಎಲ್ಲ ಕಾಲ ಮಿಟ್ಟಿ ತುಳಿಲಿಕ್ಕೆ ಶುರು ಮಾಡಿದ. ಯಾಕಂತ ಹೇಳಿದ್ರೆ ನಾವು ಯಾವುದೋ ಒಂದು ಪರತಾಯಿ ಮಗಳನ್ನ ಮದುವೆ ಆಗಿ ಬರ್ತೀವಿ, ಆ ಮದುವೆ ಆಗಿ ಬಂದಂತವಳು ಅವಳನ್ನ ಹೈಕೊಂಡು ಅಥವಾ ಅವಳು ಹೊಟ್ಟೆ ಕುಟ್ಟದ ಮಕ್ಕಳನ್ನ ಹೈಕೊಂಡು ಕಷ್ಟಪಟ್ಟು ಮಾಡಿರುವಂತದ್ದು, ಅದಕ್ಕೆ ಪಾಲಿ ನಮ್ಮ ಅಕ್ಕ ತಂಗಿ ಬರ್ತಾರೆ ಅಂದ್ರೆ ಇದಕ್ಕೆ ಅನ್ಯಾಯ ಅಲ್ವಾ. ಅದಕ್ಕೆ ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ ಇವ್ರ ಮನೆ ಸೇರ್ಕೊಂಡು ಇವ್ರ ಮನೆ ಸ್ವಲ್ಪ ಜಾಗ ಕೊಟ್ಟಿದ್ದು, ಆ ಜಾಗದಲ್ಲಿ ಮನೆ ಕಟ್ಟಿದ್ದು, ಆ ರೇಷನ್ ಕಾರ್ಡು ಪ್ರತಿ ಒಂದು ನಮ್ಮ ಹೆಂಡತಿನ ಅವಳನ್ನ ಯಾವ್ದೋ ಪರ ಊರಿನ ಹೆಣ್ಣನ್ನು ತಗೊಂಡ್ಬಂದು ಅವಳಿಗೆ ಅನ್ಯಾಯ ಮಾಡಬಾರ್ದು ಅಂತ ಹೇಳಿ ಯಾವ ಕಾಲಕ್ಕೂ ಇನ್ನೊಬ್ರು ಬರಬಾರ್ದು ಅಂತ ಪ್ರತಿ ಒಂದು ಅವಳ ಹೆಸರು ರಿಜಿಸ್ಟ್ರಿ ಮಾಡಿದೀವಿ ನಮ್ಮ ಹೆಂಡತಿ ಹೆಸರಲ್ಲಿ. ಇನ್ನೇನಾದ್ರು ಸಿಟ್ಟು ಬಂದ್ರೆ ನೀವು ನನ್ನ ಮನೆಗೆ ಇರಬೇಡಿ, ಹೋಗಿ ನಾನು ಹೋಗ್ಬೇಕು. ಗೊತ್ತಾಯ್ತಾ, ಆ ಒಂದು ಲೆಕ್ಕಾಚಾರದಲ್ಲಿ ಹೆಣ್ಣಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ನಮ್ಮ ಹೆಂಡತಿ ಹೆಸರಿಗೆ ಮಾಡಿಬಿಟ್ಟಿದ್ದೀವಿ.
1: ವೆರಿ ನೈಸ್, ಸೂಪರ್. ಎಲ್ಲರಿಗೂ ನಿಮ್ ಕಡೆಗಿದ್ ಗಂಡನೇ ಸಿಕ್ಲಿ.
5: ನನ್ನ ಮಕ್ಕಳಿಗೆ 3 ಜನಗೆ ನನ್ನ ಹತ್ರ ಹೆಚ್ಚಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಆಗ್ಲಿಲ್ಲ, SLC ವರೆಗೆ ವಿದ್ಯಾಭ್ಯಾಸ ಕೊಟ್ಟೆ. ಅವಾಗ ತುಂಬಾ ಕಷ್ಟ ಇತ್ತು, 30-35 ವರ್ಷದ ಹಿಂದೆ ತುಂಬಾ ಕಷ್ಟ ಇತ್ತು ಓದ್ಸೋದು. ಆದ್ರೆ ಅವ್ರು ಪ್ರೈಮರಿ ಸ್ಕೂಲ್ನಲ್ಲಿ ಓದಿಸ್ದೆ, 6-7 ಕ್ಲಾಸ್ ವರೆಗೆ ಆಯ್ತು. ಒಂದು SLC ವರೆಗೆ ಅವ್ರು ಕಳಿಸ್ಬೇಕಲ್ಲ ಅನ್ನೋದೊಂದು ತಲೆಯೊಳಗೆ ಬಂತು. ಆವಾಗ ನಾನು ನನ್ನ ಹೆಂಡತಿ ಕೂಲಿ ಮಾಡೋಕೆ ಹೋಗಿ ಅದರಲ್ಲೇ ಅವ್ರ ಮನೆಯಲ್ಲಿ ಹಣ ಕೊಡುವುದಿಲ್ಲ, ನಟ್ಟಿ ನೋಡೋಕೆ ಹೋದ್ರೆ 2 ಸೇರಕ್ಕೆ ಬೆಳಗಿಂದ ಬೇಗ ಅವ್ರು ನಟ್ಟಿ ನಟ್ರೆ, ನಾನು ಬೆಳಗಿಂದ ಸಂಜೆವರೆಗೆ ಗದ್ದೆ ಒಳಗೆ ಹೂಡಿದ್ರೆ ಹೋರಿ ಹೂಟಿ ಉಂಟಲ್ಲ ಆ ಹೋರಿ ಹೂಟಿ ಮಾಡಿದ್ರೆ ನನಗೆ 2 ಸೇರಕ್ಕೆ ದುಡ್ಡಿಲ್ಲ, ನಮಗ್ ಖರ್ಚು ಬೇಕು. ಆವಾಗ ನಾವು ಕುಶಲ ಕೈಗಾರಿಕೆ ಮಾಡ್ತಿತ್ತು, ನಮ್ಮ ಹೆಂಡತಿ ಬೀಡಿ ಕಟ್ತಾ ಇದ್ಲು, ನಾನು ಈ ಮಂಡಿ ತಲೆಗೆ ಹಾಕೋ ಮಂಡಿ ಹಳ್ಳಿನ ಕಟ್ತಾ ಇದ್ದೆ.
1: ಗೃಹ ಕೈಗಾರಿಕೆ
5: ಮಾಡ್ತಾ ಇದ್ದೆ. ಅದನ್ನ ಒಂದು ವಾರದಲ್ಲಿ 2-3 ಕಟ್ಕೊಂಡು ಅದನ್ನ ಈ ಕೋಣೆಗೆ ಅದು ಯಾರು 40-50 ಪೈಸೆ ಕೇಳ್ತಿದ್ರು, ನಮ್ಮ ಸ್ವಂತ ಖರ್ಚಿಗೆ ಅದು ಮಾಡ್ಕೊಂತಿತ್ತು. ಈ ಅಕ್ಕಿ ಅನ್ನೋದು ಹಂಗೆ ಸ್ಟಾಕ್ ಮಾಡ್ತಿತ್ತು. ಆವಾಗ ಶಾಲೆ ಒಳಗೆ ನಮಗೆ 1/2 ಫೀಸ್ ಬರ್ತಿತ್ತು ನನ್ನ ಮಕ್ಕಳಿಗೆ. ಆ ಫೀಸ್ ಕಟ್ಟಲಿಕ್ಕೆ ಈ ಅಕ್ಕಿ ಮಾರಾಟ ಮಾಡಿ 5 ರೂಪಾಯಿಗೆ 1 ಕೆಜಿ ಅಕ್ಕಿ ಇತ್ತು. ಅವಾಗ 4 ರೂಪಾಯಿಗೆ 1 ಕೆಜಿ ಅಕ್ಕಿಗೆ ಅಂಗಡಿಯಲ್ಲಿ ತಕಂತಿದ್ರು. ಆ 4 ರೂಪಾಯಿಗೆ 1 ಕೆಜಿ ಅಕ್ಕಿ ಮಾರಾಟ ಮಾಡಿ ಆ 1/2 ಫೀಸ್ ಅನ್ನ ಕಟ್ಟದೆ ಅವ್ರನ್ನ ಶಾಲೆ ಕಳಿಸುವಾಗ ಸೈಬರ್ ಕಟ್ಟಿ ಹಾಸ್ಟೆಲ್ಗೆ ಆಗದೆ ನನ್ನ ಮಕ್ಕಳನ್ನ. ಅಲ್ಲಿ 2 ಜನ SLC ಅವರಿಗೆ ಓದಿ SLC ಪಾಸ್ ಆದ್ರು. ಕೊನೆಗೆ ಅವರೇ ಹೇಳಿದ್ರು, ಅಪ್ಪಯ್ಯ ನಾವು ಇನ್ ಕಾಲೇಜಿಗೆ ಹೋದ್ರೆ ಇವತ್ತು ಹಾಕೊಂಡು ಡ್ರೆಸ್ ಅನ್ನೇ ನಾಳೆಗೆ ಹಾಕೊಂಡು ಹೋಗೋಕಾಗೋದಿಲ್ಲ, ಅದನ್ನ ನಿಮ್ಗೆ ತಂದು ಕೊಡೋದು ತುಂಬಾ ಕಷ್ಟ ಆಗತ್ತೆ. ಆದ್ರೆ ನಾವು ಏನಾದ್ರು ದುಡಿಮೆ ಮಾಡ್ತೀವಿ, ನಾವು ಏನಾದ್ರು ಉದ್ಯೋಗ ಮಾಡ್ತೀವಿ, ನಮ್ಗೆ ಶಾಲೆ ಕೈದು ಮಾಡ್ತೀವಿ ಅಂದ್ರು. ನಿಮ್ಮ ಬಾಯೊಳಗೆ ಬಂತಲ್ಲ, ಆಯ್ತು ಅವಾಗ ಅವ್ರು ಅಷ್ಟು ಹೇಳಿದ್ರೆ ಸಾಕಿತ್ತು ಅವಾಗ ನಂಗೆ ಆಯ್ತು ಅಂದೆ. ಆವಾಗ ಏನಾಗ್ಬಿಡ್ತು, ಒಬ್ಬ ಏನ್ ಮಾಡ್ದ ಹೋಟ್ಲಿಗೆ ಸೇರ್ಕೊಂಡ, ಹೋಟ್ಲಿಗೆ ಲೋಟ ತೊಳೆದಿದ್ದಕ್ಕೆ ದೊಡ್ಡವ. ಎರಡನೇವ ಈ ಮೂರು ಕೈಯಲ್ಲಿ ಪೆಟ್ರೋಲ್, ರಮಣ್ಣ ಪೆಟ್ರೋಲ್ ಬ್ಯಾಂಕ್ ಉಂಟಲ್ಲ
1: ಆ
5: ಪೆಟ್ರೋಲ್ ಬ್ಯಾಂಕಿನಲ್ಲಿ ಸೇರ್ಕೊಂಡ. ಅಲ್ಲಿ ಒಂದು 2 ವರ್ಷ ಇದ್ದವ ಕಡೆ ಸೆಟ್ಟಿಲ್ ಅಂಚಮ್ಮ ಸೇರ್ಕೊಂಡ. ಅಲ್ಲಿ ಒಳ್ಳೆ ಹೆಸರಾಗಿ ಅಲ್ಲಿ ಅವ ರಿಟೈರ್ಡ್ ಆಗೋಲ್ ತನಕ ಇದ್ದ. 1 ಲಕ್ಷ 1.5 ಲಕ್ಷ ರೂಪಾಯಿ ಕೊನೆಗೂ ಸಿಕ್ಕಿ ಅದರಲ್ಲಿ ಒಂದು ಹೋಮಿನಿ ತಗೊಂಡು

0: ಗೊತ್ತಾಯ್ತಾ? ನಾನು ಪ್ರಾಮಾಣಿಕ ಆದ್ದರಿಂದ ನನ್ನ ಮಕ್ಕಳು ಮೂರು ಜನ ನನ್ನಂತಲೇ ಪ್ರಾಮಾಣಿಕರಾಗಿ ಇಡೀ ನಾಲ್ಕು ಊರಿನಲ್ಲಿ ವೀರಭದ್ರನ ಮಕ್ಕಳು ಇರಬೇಕು, ವೀರಭದ್ರನ ಮಕ್ಕಳು ಹಂಗಿರಬೇಕು. ದುರಭ್ಯಾಸ ಇಲ್ಲ, ಕುರ್ತು ಚಟ ಇಲ್ಲ. ಈಗ ಅವರೆಲ್ಲ ಮದುವೆ ಆಗಿ ಎರಡೆರಡು ಮಕ್ಕಳು ತಂದೆ. ಒಂದು ಕಾಲದಲ್ಲಿ ಸಾಮಾನ್ಯವಾಗಿ ಇದೊಂದು 35 ವರ್ಷದ ಹಿಂದೆ ಈ ಕೊಟೇಶ್ವರದಲ್ಲಿ ಶಿವಪುರದವರು ಅಂತ ಇದ್ರು. ಅಲ್ಲಿ ಆವಾಗ ಈ ಕಳ್ಳ ಬಸರ ಆಗಿದ್ದ ಅವರು ಈ ಮಕ್ಕಳನ್ನೆಲ್ಲ ಕೆಲವೆಲ್ಲ ಬಿಟ್ಟು ಹೋಗ್ತಿದ್ರು. ಆವಾಗ ನಮ್ದೊಂದು ಹೆಣ್ಣು ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ. ನಾವೊಂದು ಹೆಣ್ಣು ಮಗು ತರುದ ಅಂತ ಹೇಳಿ ನಮ್ಮ ಹೆಂಡತಿ ಹತ್ರ ಕೇಳಿದೆ. ತರುದಾದ್ರೆ ಅಡ್ಡಿ ಇಲ್ಲ, ಅವು ಭಾಷೆ ಬಪ್ಪಕಾಗ ಮನುಷ್ಯನ ಗುರ್ತ ಇರಬಾರ್ದು ಅಂತ ಮಕ್ಕಳು ಸಿಕ್ಕರೆ ತಕಬಂದ ನಾನು ಸಾಕ್ತೀನಿ. ಭಾಷೆ ಬಂದ ಮಕ್ಕಳಾದ್ರೆ ಬೇಡ ಅಂತ ಮಂಗಳೂರು ಆಶ್ರಮಕ್ಕೆ ಹೋಗಿದ್ದೆ. ಅಲ್ಲೆಲ್ಲ ಭಾಷೆ ಬಂದವೆ. ಕೊಟೇಶ್ವರ ಶಿವಪುರದವ್ರು ಅವಾಗ ಫೋನ್ ಎಲ್ಲ ಇಲ್ಲ, ಶಿವಪುರದವ್ರ ಹತ್ರ ಹೋಗಿ ಆ ಮಗು ಇಟ್ಟ ಟೈಮ್ನಲ್ಲಿ ನಾನಿಲ್ಲ, ನಾನು ಇಟ್ಟ ಟೈಮ್ನಲ್ಲಿ ಮಗು ಇಲ್ಲ. ಈ ಥರ ಆಯ್ತು. ಒಂದು ಮಗುನ ಸಾಕ್ಬೇಕನ್ನೋ ತುಂಬ ಆಸೆ ಬಂತು, ಏನು ಮಾಡೋದು ನಮ್ಮ ಹಣೆ ಬದಕಾಗಲಿಲ್ಲ. ಕೊನೆಗೆ ನಮ್ಮ ದೊಡ್ಡ ಮಗ ಒಂದು ಈಗ ಲವ್ ಅಂತ ಒಂದು ಬಂದಿತ್ತಲ್ಲ, ಲವ್ ಆಗಿ ಒಂದು ಜಾತಿ ಹುಡುಗಿಯ ಲವ್ ಆಗಿ ಒಂದು ಹುಡುಗಿ ಮದುವೆ ಆದ. ಫಸ್ಟ್ ಹುಟ್ಟಿದ ಹೆಣ್ಣು
1: ಖುಷಿ ಆಯ್ತು.
0: ನಡುಗಿನ ಮಗ ಒಬ್ಬ ಮನೆಯಲ್ಲಿದ್ದಾನೆ. ನಮ್ದು ಇವತ್ತು ನಮ್ಮ ಜೀವನ ಸುಖ ಜೀವನದಲ್ಲಿ ಸಾಕ್ತಾ ಇತ್ತು ಮೇಡಮ್. ಯಾವ ಜೀವನದಲ್ಲಿ ಯಾವ ಕುಂದ ಕೊರತೆ ಇಲ್ಲ. ಈಗ 70 ವರ್ಷ ಪ್ರಾಯ ಆದರೂ ನಾನು ಈಗ ಮನೆಯಲ್ಲಿ ಕೂತ್ಕೊಳ್ಳೋದಂತ ಹೇಳಿದ್ರು ನನಗೆ ಅಲರ್ಜಿ. ಯಾವ್ದಾದ್ರೂ ಮಾಡ್ಬೇಕು. ಈಗ ನಿಮ್ಮಲ್ಲಿಗೆ ಈಗ 11 ಗಂಟೆ ಬರ್ತೀನಿ ಅಂದೆ. 11 ಗಂಟೆ ಮನೆಯಲ್ಲೇ ಆಗಿದೆ, ಅಷ್ಟರವರೆಗೂ ಮನೆ ಕೆಲಸ. ಅಲ್ಲಿ ಬೇಲಿ ಹೋಯ್ತು, ಇಲ್ಲಿ ಇದು ಹೋಯ್ತು ಅಂತ ಹೇಳಿ ಹೇಳಿ ಹೆಂಗ್ರು ತೋರಿಸ್ತಾ ಇರೋದು. ಒಂದೆರಡು ಬಟ್ಟೆ ತೊಳೆದು ನಮ್ಮ ಹೆಂಗ್ರಿಗೆ ಆರಾಮಿಲ್ಲ. ಸ್ವಲ್ಪ ಮಧ್ಯದಲ್ಲಿ ಬಿ ಪಿ ಡೌನ್ ಆಗಿ ಒಂದು 2 ವಾರ ಮಂಗಳೂರು ಎನ್ಲೋಕ್ನಲ್ಲಿ ಇದ್ದು ಬಂದವರು.
1: ನೀವು 70 ವರ್ಷದಲ್ಲಿ ಮನೆಯಲ್ಲಿ ಬಟ್ಟೆಯೂ ಒಗ್ದು ಬಂದ್ರಿ?
0: ಈಗ ನನ್ನ ಬಟ್ಟೆ ನಾ ತೊಳೆದು ಹಾಕೊಂಡು, ಬೇರೆ ಬಟ್ಟೆ ಏನಿಲ್ಲ, ನಂದು ಹಾಕಿದ ಬಟ್ಟೆ ಉಂಟಲ್ಲ ಅದ್ ನಾನು ತೊಳೆದೆಲ್ಲ ಒಣಸಿ ಸೀದಾ ಇಲ್ಲಿಗೆ ಬಂದು ಓಡ್ ಬಂದೆ. ನಮ್ಗೆ ಕೂಡಲೇ ನೆನಪಾಯ್ತು.
1: ಈಗ ಇದು ನೀವು ಜನಪದ ಹಾಡು ಹಾಡ್ತ್ರಿ ಅಂತ ಹೇಳಿದ್ರೆ, ಒಂದು ಜನಪದ ಹಾಡು ಹಾಡ್ತ್ರಿ?
0: ಜನಪದ ಹಾಡು ಹಾಡಬಹುದು. ಅದಕ್ಕೆ ಒಂದು ಸ್ಟೆಪ್ ತಬಲಾ ಸ್ಟೆಪ್ ಅಂತ ಉಂಟು, ಅದು ಇದ್ರೆ ನಮ್ಗೆ ಹಾಡ್ಲಿಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಮತ್ತೆ ನಮ್ಗೆ ಹಾಡ್ಲಿಕ್ಕಂತ ಉತ್ಸವನೂ ಬರುತ್ತೆ. ಅರ್ಥ ಆಯ್ತಾ? ಈಗ ಕೆಲವ ಒಂದು ಈಗ ಅತ್ತಿಗೆ ನಾದಿನಿ ಅತ್ತಿಗೆ ಮೈದೀನಿ ಎರಡು ಜನ ಊಟ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳುವಾಗ ಪೂರ್ತಿ ಬರುವುದಿಲ್ಲ, ಒಂದು 2-3 ಸೊಲ್ ಬೇಕಾದ್ರೆ ಹೇಳ್ತೇನೆ.
1: ಬಂದಷ್ಟು ಹೇಳಿ.
0: ಈಗ ಅತ್ತಿಗೆ ಮೈದೀನಿ, ಅತ್ತಿಗೆ ಮೈದೀನಿ ಅಂದ್ರೆ ಅವರೊಂದು ಫ್ರೆಂಡ್ ಲಕ್ಕ. ಹೀಗೆ ಇರುವಾಗ ಹೀಗೆ ಅತ್ತಿಗೆ ಮೈದೀನಿ ಕೂತ್ಕೊಳ್ಳೋ, ಅತ್ತಿಗೆ ಒಂದು ಹಾಡು ಹೇಳೆ. ಇಲ್ಲ ನಂಗೆ ಹಾಡು ಬರುದಿಲ್ಲ, ನೀವೊಂದು ಹೇಳು, ಹೂ ಒಂದು ಹಾಡು ಹೇಳ ಅಥವಾ ನೀನು ಸುಮ್ಮನೆ ಕೇಳಬೇಕು ಅಂತ ಹಾಡು ಹೇಳ.
1: ನಂಗೆ ಹೂ ಒಂಬ
0: ಹೂ ಹೂ ಒಂಬ ಹಾಡಲ್ಲ, ಅವ್ರವ್ರು ಮಾತಾಡ್ಕೊಂಡು ಆಗಲ್ಲ. ನಾನು ಹಾಡಿನೊಳಗೆ ನಿನ್ಗೆ ಒಂದು ಉತ್ತರ ಕೇಳ್ತೀನಿ, ನೀ ಹಾಡಿನೊಳಗೆ ಉತ್ತರ ನಂಗೆ ಹೇಳಬೇಕು ಅಂತ ಹೇಳಿ.
1: ಓಕೆ
0: ಹಾ, ಹಂಗಾಗಿ ಹೇಳು. ಅವಾಗ ಅತ್ತಿಗೆ ದೊಡ್ಡ ಸೋಲ್ತಾಳ, ಮೈದಿನಿ ಸೋಲ್ತಾಳ, ನೋಡ್ಬೇಕು ಅಂತ ಹೇಳಿ. ಅವಾಗ ಹಾ ಹೇಳು, ನಾನು ನಿನ್ನ ಹಾಡನ್ನು ಹೊಡ್ತೇನೆ, ನೀನು ಹೇಳು ಅಂತ ಹೇಳಿ. ಅವಾಗ ಹಾಡಿನೊಳಗೆ ಹೇಳು, ಬೇಲಿ ಮೇಲೆ ಹುಟ್ಟುವುದು ಬೇಲಿ ಮೇಲೆ ಬೆಳೆಯುವುದು, ಬೇಲಿ ಮೇಲೆ ಹುಟ್ಟುವುದು ಬೇಲಿ ಮೇಲೆ ಬೆಳೆಯುವುದು, ಕಾಯಿ ಕೊಯ್ದು ಬಾಯಿ ಮುಚ್ಚುವುದು ಬೆರಳ ಮಾತಾಡುವುದು, ನಾರೀನಿ ಬಲ್ಲಾರು ಹೇಳು ಬಲ್ಲಾರು ಜಾಣಿ ನಾರೀನಿ ತಿಳಿದಾರು ಹೇಳು. ಯಾರು ಕೇಳಿದ್ದು? ಇದು ಒತ್ತಿಗೆ ಮೈದೀನಿ ಕೇಳಿದ್ದು. ಆ ಮೈದೀನಿ ಕತ್ತಿಯೊಳಗೆ ಹೇಳಬೇಕು ಉತ್ತರ. ಬೇಲಿ ಮೇಲೆ ಹುಟ್ಟುವುದು ಬೇಲಿ ಮೇಲೆ ಬೆಳೆಯೋದು, ಕಾಯಿ ಕೊಯ್ದು ಬಾಯಿ ಮುಚ್ಚುವುದು ಬೆರಳ ಮಾತಾಡುವುದು ಅಂದರೆ ಸ್ವರಿ ಬುರುಡಿ ಅಲ್ಲವೇನೆ ಅಥವಾ ಕಿನ್ನಾರಿ ಅಲ್ಲವೇನೆ ಬಲರು ಜಾಣಿ ಹೌದು ಮತ್ತಲ್ಲವೇನೆ. ಇವಳು ಹೇಳಿದ್ಲು, ಏ ಜಾಣಿ ಹೌದು, ಕೆಂಪಾನ ಚುಳ್ಳಿಯವಳೆ ಹಸರ ಕುಪ್ಪಸದವಳೆ ಭತ್ತಕ್ಕೆ ಬಂದು ಹೀದಾಳೆ ಬರಿ ಕೈಯ ಬಿಟ್ಕೊಂಡು ನಾರೀನಿ ಬಲ್ಲಾರೇಳೆ ಬಲ್ಲಾರು ಜಾಣಿ ನಾರೀನಿ ತಿಳಿದಾರೇಳು. ಓಹೋ ಅದ ಕೆಂಪಾನ ಚುಳ್ಳಿಯವಳು ಹಸರ ಕುಪ್ಪಸದವಳು ಭತ್ತಕ್ಕೆ ಬಂದಿದ್ದಾಳೆ ಬರಿ ಕೈಯ ಬಿಟ್ಕೊಂಡು ಅಂದರೆ ಗಿಳಿಯೂ ಅಲ್ಲವೇನೆ ಬಲರು ಜಾಣಿ ಹೌದು ಮತ್ತಲ್ಲವೇನೆ. ದರಿ ಮೇಲೆ ಹುಟ್ಟುವುದು ದರಿ ಮೇಲೆ ಬೆಳೆಯೋದು, ದರಿ ಮೇಲೆ ಹುಟ್ಟುವುದು ದರಿ ಮೇಲೆ ಬೆಳೆಯುವುದು, ದಾರಿ ಕಾರಣ್ಣನ ಸೆರೆಗಿಡಿದು ನಿಲ್ಸೋದು ನಾರೀನಿ ಬಲ್ಲರೇಳು ಬಲರು ಜಾಣಿ ನಾರಿ.

0: ತಿಳಿದ ಹರಿಯಳು. ಓಹೋ, ಅದ ದರಿ ಮೇಲೆ ಹುಟ್ಟುವುದು, ದರಿ ಮೇಲೆ ಬೆಳೆಯೋದು, ದಾರಿಕಾರಣ್ಣಾದ ತೆರಗಿಳಿದು ನಿಲ್ಲಿಸೋದು ಎಂದರೆ ಸೂರಿ ಮುಳ್ಳಲ್ಲವೇನೆ, ಬಲರು ಜಾಣಿ ಹೌದು ಮತ್ತಲ್ಲವೇನೆ. ನೀರಲ್ಲೇ ಹುಟ್ಟುವುದು, ನೀರಲ್ಲೇ ಬೆಳೆಯೋದು, ನೀರಲ್ಲೇ ಹುಟ್ಟುವುದು, ನೀರಲ್ಲೇ ಬೆಳೆಯುವುದು, ನೀರು ಸೋಕಿದರೆ ಮಾಯವಾಗುವುದು. ನಾರಿನಿ ಬಲ್ಲರೇಳೆ, ಬಲ್ಲರು ಜಾಣಿ ನಾರಿನಿ ತಿಳಿದರೇಳೆ. ಓಹೋ, ಅದ ನೀರಲ್ಲೇ ಹುಟ್ಟುವುದು, ನೀರಲ್ಲೇ ಬೆಳೆಯುವುದು, ನೀರು ಸೋಕಿದರೆ ಮಾಯವಾಗುವುದೆಂದರು ಉಪ್ಪು ಅಲ್ಲವೇನೆ, ಬಲ್ಲರು ಜಾಣಿ ಹೌದು ಮತ್ತಲ್ಲವೇನೆ. ಇದು ಅಕ್ಕಿಗೆ ಮತ್ತು ಮೈದಿನಿ ಎರಡು ಜನರು ಗಮ್ಮತ್ತಿಗೆ ಕೂತ್ಕೊಂಡು
1: ಇನ್ನೊಂದು ಆಗ ಒಳ್ಳೇದಲ್ಲ ಒಂದು ಹೇಳ್ರಲ್ಲ, ಅದು
0: ಯಾವ್ದು
1: ಇನ್ನೊಂದು ಹಾಡು, ಜನಪದ ಹಾಡು ಆಗ ಒಂದು ಹೇಳ್ರಲ್ಲ.
0: ಕಲ್ಲಿನ ಕೊಳಪನ ಮಾಡಿ ಮುಳ್ಳಿನ ಶಿಂಬಿಯ ಮಾಡಿ ಬಾವಿ ನೀರಿಗಾಗಿ ಹೊರಟಾಳುಡುಗಿ, ಹೌದೇ ಹೌದ ನೀರೆ ಹೇ ರತ್ನಿ, ಹೌದೇ ಹೌದ ನೀರೆ. ಬಾವಿ ನೀರಿಗಾಗಿ ಹೊರಡುವ ಹೊತ್ತಿಗೆ ಬಾವಿ ದಡದ ಮೇಲೆ ಕುಂತಾನು ಹುಡುಗ, ಹೌದೇ ಹೌದ ನೀರೆ ಹೇ ರತ್ನಿ, ಹೌದೇ ಹೌದ ನೀರೆ. ಬಾವಿ ದಡದ ಮೇಲೆ ಕುಂದ್ರುವ ಹೊತ್ತಿಗೆ ಬಾಳಿ ಮೀನಾಗಿ ಬಳುಕಿದಾಳು ಹುಡುಗಿ, ಹೌದೇ ಹೌದೆ ನೀರೆ ಹೇ ರತ್ನ ನೀನೌದೇ ಹೌದೆ ನೀರೆ. ಬಾಳಿ ಮೀನಾಗಿ ಬಳುಕುವ ಹೊತ್ತಿಗೆ, ಬಾಳಿ ಮೀನಾಗಿ ಬಳುಕುವ ಹೊತ್ತಿಗೆ ಸಣ್ಣಗಾಳು ಹಾಕಿ ಸೆಳೆದನು ಹುಡುಗ, ಹೌದೇ ಹೌದೆ ನೀರೆ ಹೇ ರತ್ನ ನೀ ಹೌದೇ ಹೌದೆ ನೀರೆ. ಸಣ್ಣಗಾಳು ಹಾಕಿ ಸೆಳೆಯುವ ಹೊತ್ತಿಗೆ, ಸಣ್ಣಗಾಳು ಹಾಕಿ ಸೆಳೆಯುವ ಹೊತ್ತಿಗೆ ಕಪ್ಪಿ ಮರಿಯಾಗಿ ಓಡಿದಾಳು ಹುಡುಗಿ, ಹೌದೇ ಹೌದೆ ನೀರೆ ಹೌದೇ ಹೌದೆ ನೀರೆ. ಕಪ್ಪಿ ಮರಿಯಾಗಿ ಓಡುವ ಹೊತ್ತಿಗೆ ಉದ್ದ ಹೆಸರನಾಗಿ ತಡಿದ ಹುಡುಗ, ಹೌದೇ ಹೌದೆ ನೀರೆ ರತ್ನ ನೀ ಹೌದೇ ಹೌದೆ ನೀರೆ. ಉದ್ದ ಹೆಸರನಾಗಿ ತಡೆಯುವ ಹೊತ್ತಿಗೆ, ಉದ್ದ ಹೆಸರನಾಗಿ ತಡೆಯುವ ಹೊತ್ತಿಗೆ ಆಕಳು ಮರಿಯಾಗಿ ಓಡಿದಾಳು ಹುಡುಗಿ, ಹೌದೇ ಹೌದೆ ನೀರೆ ಹೇ ರತ್ನ ನೀ ಹೌದೇ ಹೌದೆ ನೀರೆ. ಆಕಳು ಮರಿಯಾಗಿ ಓಡುವ ಹೊತ್ತಿಗೆ, ಆಕಳು ಮರಿಯಾಗಿ ಓಡುವ ಹೊತ್ತಿಗೆ ಹುಲಿಯ ರಾಯಾಗಿ ತಡಿದಾನು ಹುಡುಗ, ಹೌದೇ ಹೌದೆ ನೀರೆ ರತ್ನ ನೀ ಹೌದೇ ಹೌದೆ ನೀರೆ. ಹುಲಿಯ ರಾಯಾಗಿ ತಡೆಯುವ ಹೊತ್ತಿಗೆ, ಹುಲಿಯ ರಾಯಾಗಿ ತಡೆಯುವ ಹೊತ್ತಿಗೆ ಎಲಿಯ ಹಂಬಾಗಿ ಹಂಬಿದಾಳು ಹುಡುಗಿ, ಹೌದೇ ಹೌದೆ ನೀರೆ ರತ್ನ ನೀ ಹೌದೇ ಹೌದೆ ನೀರೆ. ಎಲಿಯ ಹಂಬಾಗಿ ಹಂಬುವ ಹೊತ್ತಿಗೆ, ಎಲಿಯ ಹಂಬಾಗಿ ಹಂಬುವ ಹೊತ್ತಿಗೆ ಮೆಟ್ಟಿ ಒಂದು ವೀಳ್ಯ ನೆಲಿದನು ಹುಡುಗ, ಹೌದೇ ಹೌದೆ ನೀರೆ ರತ್ನ ನೀ ಹೌದೇ ಹೌದೆ ನೀರೆ. ಮೆಟ್ಟಿ ಒಂದು ವೀಳ್ಯ ಮೆಲೆಯುವ ಹೊತ್ತಿಗೆ, ಮೆಟ್ಟಿ ಒಂದು ವೀಳ್ಯ ಮೆಲೆಯುವ ಹೊತ್ತಿಗೆ ಜ್ವಾಳದ ಕಾಳಾಗಿ ಬಿಕ್ಕಿದಾಳು ಹುಡುಗಿ, ಹೌದೇ ಹೌದೆ ನೀರೆ ರತ್ನ ನೀ ಹೌದೇ ಹೌದೆ ನೀರೆ. ಜ್ವಾಳದ ಕಾಳಾಗಿ ಬಿಕ್ಕುವ ಹೊತ್ತಿಗೆ, ಜ್ವಾಳದ ಕಾಳಾಗಿ ಬಿಕ್ಕುವ ಹೊತ್ತಿಗೆ ಗಿಳಿಯು ಮರಿಯಾಗಿ ಎಕ್ಕಿದಾನು ಹುಡುಗ, ಹೌದೇ ಹೌದೆ ನೀರೆ ರತ್ನ ನೀ ಹೌದೇ ಹೌದೆ ನೀರೆ. ಗಿಳಿಯ ಮರಿಯಾಗಿ ಹೆಕ್ಕುವ ಹೊತ್ತಿಗೆ, ಗಿಳಿಯ ಮರಿಯಾಗಿ ಹೆಕ್ಕುವ ಹೊತ್ತಿಗೆ ರಾಗಿ ಕಾಳಾಗಿ ಬಿಕ್ಕಿದಾಳು ಹುಡುಗಿ, ಹೌದೇ ಹೌದೆ ನೀರೆ ರತ್ನ ನೀ ಹೌದೇ ಹೌದೆ ನೀರೆ.
1: ಸೂಪರ್ ಸರ್, ಎಷ್ಟು
0: ರತ್ನ. ರಾಗಿ ಕಾಳಾಗಿ ಬಿಕ್ಕುವ ಹೊತ್ತಿಗೆ, ರಾಗಿ ಕಾಳಾಗಿ ಬಿಕ್ಕುವ ಹೊತ್ತಿಗೆ ಅಕ್ಕಿ ಮರಿಯಾಗಿ ಹೆಕ್ಕಿದಾಳು ಹುಡುಗ, ಹೌದೇ ಹೌದೆ ನೀರೆ ರತ್ನ ನೀ ಹೌದೇ ಹೌದೆ ನೀರೆ. ಹಕ್ಕಿ ಮರಿಯಾಗಿ ಹೆಕ್ಕುವ ಹೊತ್ತಿಗೆ, ಹಕ್ಕಿ ಮರಿಯಾಗಿ ಹೆಕ್ಕುವ ಹೊತ್ತಿಗೆ ಕೋಳಿ ಮರಿಯಾಗಿ ಓಡಿದಾಳು ಹುಡುಗಿ, ಹೌದೇ ಹೌದೆ ನೀರೆ ರತ್ನ ನೀ ಹೌದೇ ಹೌದೆ ನೀರೆ. ಕೋಳಿ ಮರಿಯಾಗಿ ಓಡುವ ಹೊತ್ತಿಗೆ, ಕೋಳಿ ಮರಿಯಾಗಿ ಓಡುವ ಹೊತ್ತಿಗೆ ಗಿಡಗದ ಮರಿಯಾಗಿ ಒತ್ತಾದ ಹುಡುಗ, ಹೌದೇ ಹೌದೆ ನೀರೆ ರತ್ನ ನೀ ಹೌದೇ ಹೌದೆ ನೀರೆ. ಈಗ ಒಂದು ವಸ್ತ್ರ ಪಡ್ಕೊಳ್ಬೇಕಾದ್ರೆ ನನಗೆ ಆ ವಸ್ತ್ರ ಸಿಗಲಿಲ್ಲ ಅಂತ ಹೇಳಿ ಅವ್ರನ್ನ ಕೊಲೆ ಮಾಡೋದು ಸುಲಿಗೆ ಮಾಡೋದಿತ್ತು. ಆವಾಗ ಪ್ರಯತ್ನ, ಪ್ರಯತ್ನ ಅಂದರೆ ಮೋಸ ಇಲ್ಲ, ದಗ ಇಲ್ಲ, ಏನೂ ಇಲ್ಲ. ಅದಕ್ಕೆ ಸದಾ ಪ್ರಯತ್ನ ಮಾಡಿ ಅವರ ಮನ ಒಲಿಸಿ ಅವರು ನಮ್ಮ ಕಡೆ ತಗೊಂಡು ಬರ್ತು. ಕೊಲೆ ಸುಲಿಗೆ ಅಂತಕ್ಕದ್ದು ನಮ್ಮ ಕಾಲದಲ್ಲಿ ಭಾಳ ಕಡಿಮೆ. ನೂರಕ್ಕೆ 90% ಕಡಿಮೆ. ಈಗೆಲ್ಲ ಜಾಸ್ತಿ ಆಗಿದೆ. ಈಗ ಒಂದು ವಸ್ತ ಒಂದು ಹುಡುಗಿ ಮೇಲೆ ಇಷ್ಟ ಇದೆ ಅಂತ ಹೇಳಿದ್ರೆ ನಮಗೆ ಇಷ್ಟ ಇದ್ರೆ ಸಾಲದು, ಅವಳಿಗಿದೆಯೋ ಇಲ್ಲ ಅಂತ ನೋಡ್ಕೊಳ್ಬೇಕು. ಅದು ನೋಡ್ಕೊಳ್ಳೋದಿಲ್ಲ, ಅವಳಿಗೆ ಇಷ್ಟ ಇರೋದಿಲ್ಲ. ಅವಳನ್ನು ಮಧ್ಯ ದಾರಿಯಲ್ಲಿ ಅವಳನ್ನು ಕೊಲೆ ಸುಲಿಗೆ ಇಂಥದ್ದೆಲ್ಲ ಬೇಕಷ್ಟು ನಡೀತದೆ. ಇದು ಈ ಪಾಪಿ ಕಣ್ಣಲ್ಲಿ ನೋಡಬೇಕಂತಲ ನಾವು ಈ ಪ್ರಾಯದವ್ರಿಗೆ ಉಳಿದಿದ್ದೀವಿ. ನಮ್ಮ ಕಾಲದಲ್ಲಿ ಅದೆಲ್ಲ ಇಲ್ಲ. ಈಗ ಮದುವೆ ಮಾಡೋಕೆ ಹೋಗ್ಬೇಕಾದ್ರೆ ಹುಡುಗನೇ ಹೋಗಿ ಹುಡುಗಿ ಮನೆಗೆ ಹೋಗಿ ನೋಡ್ಕೊಂಡು ಬರು. ಆ ಹುಡುಗಿನ ನಾನು ನೋಡಿದ್ದೀನಿ, ಚೆನ್ನಾಗಿದ್ದಾಳೆ, ಅವಳನ್ನು ನಾನು ಲವ್ ಮಾಡ್ತಾ ಇದ್ದೀನಿ, ಅಪ್ಪಯ್ಯ ಮಾತಾಡಿ ಅಂತ ಕೇಳೋದು. ಅದಿಲ್ಲ, ಅವನೇ ಮದುವೆ ಮಾಡ್ಕೊಂಡು ಬರು. ನಮ್ಮ ಕಾಲದಲ್ಲಿ ಹಾಗೆಲ್ಲ. ನಾವು ಹೆಣ್ಣು ನೋಡೋಕೆ ಹೋಗೋದೇ ಇಲ್ಲ, ನಾವು ಹೆಣ್ಣು ನೋಡಿದ್ದೇ ಇಲ್ಲ. ನಮ್ಮ ತಾಯಿ ತಂದೆ ಅಕ್ಕ ಭಾವ ಅವ್ರು 4 ಜನ ಪಾಸ್ ಮಾಡ್ಕೊ ಬಂದಮೇಲೆ ನಾವು ಮದುವೆ ಆಗೋದು ಒಂದೇ ಬಾಕಿ. ಈಗ ಕಾಲ ಎಲ್ಲ ಬದಲಾಗಿದೆ ಮೇಡಮ್. ಆದ್ದರಿಂದ ಈಗ ಹೇಳಲಿಕ್ಕೆ ಬರೋದಿಲ್ಲ, ಪ್ರಕೃತಿ ನೇಮ. ಇನ್ನು ಮುಂದೆ ಯಾವ ಕಾಲ ಬರ್ತದೆಯೋ, ಯಾವ್ದು ಬರ್ತದೆ.
1: ಹೌದು, ನಿಮ್ಗೆ ಯಕ್ಷಗಾನ ಅಂದ್ರೆ ಭಾರಿ ಆಸೆ ಅಲ್ದ? ನೀವು ಅರ್ಥಗಾರಿಕೆ ಮಾಡ್ತೀರಿ, ಪದ ಎಲ್ಲ ಹೇಳ್ತೀರಿ ಅಂತ. ಈಗ ನಿಮ್ ಪದ ಹೇಳುಕ್ಕೆ ತಾಳಮೇಳ ಎಲ್ಲ ಬೇಕಾಗ್ತದೆ.
0: ತಾಳ ಏನಾದ್ರು ಒಂದು ಚೂರು ಸೌಂಡ್ ಇದ್ರೆ ಅದಕ್ಕೊಂದು ಇಂಟ್ರೆಸ್ಟ್ ಬರುತ್ತೆ. ಬೇಡ, ಅದು ಅಕಸ್ಮಂತ ಒಂದ್ 4 ಸೊಲ್ಲು ಹೇಳ ಅಂತ ಹೇಳಿದ್ರೆ
1: 4 ಸೊಲ್ಲು ಹೇಳಿಬಿಡಿ ಕಂಬ. ಹೇಗ್ ಬರ್ತ ಕಂಬ?
0: ಈಗ ಕೃಷ್ಣ ಸಂಧಾನದಲ್ಲಿ ಸಂಧಾನದಲ್ಲಿ ಒಂದು ಕೃಷ್ಣ ಅವನು ನಿತ್ಯವೇದಿ ಕಟ್ಟಳದಂತಲೇ ಒಂದು ಅರ್ಗೆ ಕೊಡುವುದು. ಆವಾಗ ಆ ಅರ್ಗೆಯನ್ನು ಕೊಡುವಂತ ಸಂದರ್ಭದಲ್ಲಿ ವಾಯು ಮಾರ್ಗವಾಗಿ ಕುವೇರನ ಪುತ್ರ ಗಯ ಗಂಧರ್ವ ಎನ್ನುವನು ವಾಯು ಮಾರ್ಗವಾಗಿ ತುರ್ಗವನ್ನು ಬಿಟ್ಟುಕೊಂಡು ಹೋದ. ಇವನು ಆ ಅರ್ಗೆಯನ್ನು ಅರ್ಗೆಗೆ ಆ ಒಂದು ತುರ್ಗದ ಬೆವರು ಬಿತ್ತು, ಅರ್ಗೆ ಭ್ರಷ್ಟವಾಯಿತು. ಆವಾಗ ಕಣ್ಣೆತ್ತಿ ನೋಡುವ, ಯಾವಾಗ ನನ್ನ ಅರ್ಗೆಯನ್ನು ಭ್ರಷ್ಟ ಮಾಡಿದವನು, ನಿನ್ನನ್ನು 8 ದಿವಸದೊಳಗೆ ತುಂಟದ 8 ದಿವಸದೊಳಗೆ ನಿನ್ನ ಗಂಟಲನ್ನು ಅರಿತೇನೆ ಅಂತ ಕೃಷ್ಣ ಶಬ್ದ ಮಾಡ್ದ. ಅದಾಯ್ತಾ? ಶಬ್ದ ಮಾಡಿ ಅಲ್ಲಿಗೆ ಯಕ್ಷಗಾನದಲ್ಲಿ ತಾರಕ ಮಂತ್ರದಿಂದ ಭಕ್ತಿಯಲ್ಲಿ ರಾಮ ರಾಮಿಪ ಚಂದ ನಾರದ ಮುನಿಪನಾಗ ತ್ವರಿತದಲ್ಲಿ ದ್ವಾರಕಿಗೆ ಬರಲು ಬೇಗ. ಈಗ ಕಂಠಗಿಂತ ಏನು ಇಲ್ಲ, ದನಿ ಇಲ್ಲ. ಆವಾಗ ನಾರದವರು ದ್ವಾರಾವತಿಗೆ ಸೀದ ಬಂದರು. ದ್ವಾರಾವತಿಗೆ ಬರುವಾಗ ಇವನು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದ. ನಾನು ಅವನು ಗಂಟಲು ಅರಿತೇನೆ ಅಂತ ಹೇಳಿದೆ, ಆಗ ಯಾವನೇ ಏನು ಅವನು ಗೊತ್ತಾ ಸಿಗ್ಲಿಲ್ಲ ಅಂತ ಹೇಳಿ ಭಾರಿ ಯತಿ ಬಿಡ್ತಾ ಇದ್ದ. ಇವನು ಹೋಗಿ ಗಂಗೆಯಲ್ಲಿ ಹೋಗಿ ಸಮುದ್ರದಲ್ಲಿ ಹೋಗಿ, ತಾಯಿ ನೀನೇ ತಾಯಿ, ನಾನೇ ಮಗ, ನನ್ನ ನಾನು ಅರ್ಗೆಯನ್ನು ದಿನನಿತ್ಯ ಪ್ರಕಾರವಾಗಿ ನಾನು ಅರ್ಗೆಯನ್ನು ಕೊಡುವಂತ ಸಂದರ್ಭ ಯಾವನ ವಾಯು ಮಾರ್ಗವಾಗಿ ಹೋದ. ಅವನ ತುರ್ಗದ ಬೆವರು ನನ್ನ ಅರ್ಗೆಗೆ ಬಿದ್ದು ಅರ್ಗೆ ಭ್ರಷ್ಟವಾಗಿ ಹೋಯ್ತು. ಯಾರಿರ್ಬೋದು ತಾಯಿ ಅಂತ ಗಂಗೆಯಲ್ಲಿ ಕೇಳಿದಲ್ಲಿ ತಾ ಮಾತೆ ಹೇಳಿದ್ಲು, ಕುವೇರನ ಪುತ್ರ ಗಯಗಂಧರ್ವ ಎನ್ನುವನು ಹೋಗಿದ್ದು ಮಹಾಮಾರ್ಗವಾಗಿ, ಅವನ ತುರ್ಗದ ಬೆವರು ನಿನಗೆ ಬಿದ್ದಿದ್ದು. ಈಗ ನಾನು ಶಬ್ದ ಮಾಡಿಬಿಟ್ಟು ಗಯನ ಗಂಟಲನ್ನು 8 ದಿವಸದೊಳಗೆ ಅರಿತೇನೆ ಅಂತೇಳಿ. ಈಗ ಸಮಯ ಕಳೀತಾ ಬಂತು, ಅವನು ಸಿಕ್ಕಲಿಲ್ಲ, ಏನ್ ಮಾಡೋದು? ಆವಾಗ ಬಂದ ನಾಡ್ದವ್ರ ಆಗಮನ ಆಯ್ತು. ಎಂದಿನಂತಲ್ಲ ಹರಿಯೇ ಸಿರಿ ಮುಖವು ಕಂದೀತೆ ಯಾಕೆಂಬುದರಿಯೇ ಕುಂದು ಕೊಸರಂಟೆ ಹೇಳು ಎಲ್ ನೋಡದೆ ಸಂದೇಹ ಬೇಡ ನಿನಗೆ. ಏನಾದರೂ ಕುಂದ ಕೊರತುಂಟು ನಿನ್ನ ಇದಕ್ಕೆ ಬರುವಾಗ ನೀನು ಸಂತೋಷದಿಂದ ಇರುವವ. ಇವತ್ತು ನಿನ್ನ ಮುಖ ಕಂದಿ ಕುಂದಿ ಬಾಡಿ ಬಸ ಬಳಿಯುತ್ತಿದೆಯಲ್ಲ, ಯಾಕಿರ್ಬೋದು ಕೃಷ್ಣ? ಇಲ್ಲ ಸ್ವಾಮಿ, ಈ ರೀತಿಯಾಗಿ ನನ್ನ ತುರ್ ಅರ್ಗೆವನ್ನು ಭ್ರಷ್ಟ ಮಾಡಿದವನು ಗಯಗಂಧರ್ವನಂತೆ ಗಂಗೆ ತಾಯಿ ಹೇಳಿದ್ದು ಮಾತು. ಅವನ ಗಂಟಲನ್ನು 8 ದಿವಸದೊಳಗೆ ಅರಿತೇನೆ ಅಂತ ನಾನು ಶಬ್ದ ಮಾಡಿದ್ದೇನೆ, ಆದ್ರೆ ಅವನು ಸಿಗಲಿಲ್ಲ. ನೀವು ಲೋಕ ಸಂಚಾರಿಗಳು, ನೀವೆಲ್ಲರೂ ಬರುವಾಗ ಅವನ್ನೆಲ್ಲರೂ ಕಂಡಿದ್ದುಂಟು ಸ್ವಾಮಿ. ಆವಾಗ ನಾರದವರು ಹೇಳ್ತಾರೆ, ನಾರದವರು ಹೇಳ್ತಾರೆ, ಹೇಳಲಾರೇನು ರಂಗ ಹೇಳದು ಉಳಿಯಲಾರೇನು, ಹೇಳಲಾರೇನು ರಂಗ ಹೇಳದು ಉಳಿಯಲಾರೇನು, ಹೇಳಿದಾರೆ ನಾಳೆ ಅವನ ಪ್ರಾಣ ಹೋಗ್ತದೆ, ಆದ್ರಿಂದ ನಾನು ಹೇಳುವುದಿಲ್ಲ.
1: ವೆರಿ ನೈಸ್. ಓಕೆ,
0: ಇಲ್ಲ ಸ್ವಾಮಿ, ಹಾಗಂತಾದ್ರೆ ಹೇಳಬಾರ್ದು ಅಂತ ಒಂದು ಮನ್ಸು, ಹೇಳಬೇಕು ಅನ್ನೋ ಇನ್ನೊಂದು ಮನ್ಸು, ಹೇಳಲಾರೇನು ಹೇಳದು ಉಳಿಯಲಾರೇನು. ನಾಳೆ ನಾನು ಹೇಳ್ದೆ ಅಂದ್ರೆ ಅವನ ಪ್ರಾಣ ಉಳಿಯುವುದಿಲ್ಲ, ಈ ಪಾಪಕ್ಕೆ ನಾನು ಗುರಿ ಆಗ್ಬೇಕಲ್ಲ. ಇಲ್ಲ ಸ್ವಾಮಿ, ನೀವು ಎಲ್ಲ ಹೇಳಲೇಬೇಕು. ಎಲ್ಲಿಗೆ ಹೋದ, ಯಾರು ಯಾವ ಬದಿಗೆ ಹೋದ? ಅವನ ಹುಡುಕಿಗೆ ಅವನ ಗಂಟಲು ಅರಿಬೇಕು.
1: ಅಲ್ಲ ಸರ್, ಇದೆಲ್ಲ ನೀವು ಸ್ಕ್ರಿಪ್ಟ್ ಇಲ್ಲ, ಏನು ಬರ್ಕೊಂಡದಿಲ್ಲ, ಹ್ಯಾಂಗ ಇಷ್ಟಪ್ಪ ನೆನ್ಪಿಟ್ಕಂತ್ರಿ ಈ ವಯಸ್ಸಲ್ಲ?
0: ಸಾಮಾನ್ಯವಾಗಿ ಈಗ ಕೆಲವು ನೆನಪು ಅಂತ ಬಂದಿತ್ತು.
1: ಹೌದಾ?
0: ಹೌದಾ? ಆವಾಗ ಎಲ್ಲಿಗೆ ಹೋದ ಹೇಳ್ಬೇಕು ಸ್ವಾಮಿ ಅಂತ. ಆವಾಗ ಅವರು ನಾಡ್ದವ್ರು ಹೇಳ್ತಾರೆ, ಹಸುವಿಗೆಂದು ಹಣ್ಣು ತರಲು ಎಸೆವ ಒನಕೆ ಹೋಗುತ್ತಿರಲು ಹಸುಳೆ ಒಬ್ಬ ಹುಡುಗ ತನ್ನ ಹೆಸರು ಗಯಗಂಧರ್ವನೆಂದ. ನೋಡಿ ಕಾರ್ಮಿಕ ಒನಕೆ, ನಾನು ಹಸು ಆಯ್ತು, ಒಂದು ಏನಾದ್ರು ಹಣ್ಣು ಸಿಕ್ಕುತ್ತ ನೋಡುವ ತಿಂತೇನೆ ಅಂತ ಹೋಗ್ತಾ ಇರುವಾಗ ಅದೇ ಒಂದು ಮಾರ್ಗವನ್ನು ಕೂಡಿ ಒಬ್ಬ ಹುಡುಗ ಹೋಗ್ತಾ ಇದ್ದ. ಅವನು ನನ್ನ ಹೆಸರು ಗಯಗಂಧರ್ವ, ಗಯಗಂಧರ್ವ ಎನ್ನುವುದಾಗಿ ಬಾಯಿಂದ ಹೇಳ್ತಾ ಅದೇ ಮಾರ್ಗವಾಗಿ ಹೋಗ್ತಾ ಇದ್ದ.
1: ಸರಿ ಸರ್, ಸಾಕು. ಓಕೆ, ಎಷ್ಟು ಲೈಕ್ ಹೇಳ್ತೀರಿ ಸರ್ ಅದನ್ನ ನೆನಪಿಟ್ಕೊಂಡು ಕಣ್ಣಿ ಕಟ್ಟುವಂತೆ ಅದು ಪದನೂ ಹೇಳ್ಕೊಂಡು ಅದ್ರ ಅರ್ಥನೂ ಹೇಳ್ತಾ ತುಂಬಾ ಲೈಕ್ ಹೇಳ್ರಿ ಸರ್, ನಂಗೆ ಭಾರಿ ಖುಷಿ
0: ಆಯ್ತು. ಈಗ ಸಾಮಾನ್ಯವಾಗಿ ತಬಲ ಕಲ್ಲ ಕೈ ಆಡ್ಸೋದು ಕಷ್ಟ. ತಬಲ ಸಂಗೀತ, ಸಂಗೀತ ಅಂದ್ರೆ ಫಸ್ಟ್ ಯಕ್ಷಗಾನದಲ್ಲಿ
1: ಕುಣಿಸೋದಿತ್ತು.
0: ಮತ್ತೆ ಪದ ಹೇಳ್ತೀನಿ, ಭಾಗವತಿಗೆ ಮಾಡ್ತೀನಿ. ಮತ್ತೆ ಈ ವಯಸ್ಸಿಗೆ ತಕ್ಕಾಗಿ ಈಗ ಭೀಷ್ಮ ವಿಜಯದಲ್ಲಿ ಭೀಷ್ಮ ಮಾಡ್ತೀನಿ.
1: ಈಗಲೂ ಮಾಡ್ತೀಯಾ?
0: ಹೌದು, ಈಗಲೂ ಮಾಡ್ತೀನಿ. ನಮ್ಮ ಊರಿನಲ್ಲಿ ಸಂಘದ ಮೇಳ ಎಲ್ಲ ಉಂಟು, ನನ್ನ ಕರೀತಾರೆ
1: ಅದಕ್ಕೆ ಖಾತ್ರಿನಿ.
0: ಈ ದ್ರೌಪದಿ ಪ್ರತಾಪದಲ್ಲಿ ದ್ರೌಪದಿ ಮಾಡ್ತೀನಿ. ಆಮೇಲೆ ಇದು ಇದರಲ್ಲಿ ಯಾವುದು ಭೂಸುರರು, ಈ ವಯಸ್ಸಾದ ನಮ್ಮ ವಯಸ್ಸೇ ತಕ್ಕಾದ ಪಾರ್ಟ್ ಇದ್ರೆ ಮಾತ್ರ ಮಾಡ್ತೇನೆ.
1: ಸೂಪರ್ ಸರ್, ಭಾರಿ ಖುಷಿ ಆಯ್ತು ಇವತ್ತು ರೇಡಿಯೋ ಕುಂದಾಪುರದ ಮಾತುಕತೆಯಲ್ಲಿ ಮಲ್ಟಿ ಟ್ಯಾಲೆಂಟೆಡ್ ಮೂಡ್ಲು ಕಟ್ಟೆಯ ವೀರಭದ್ರ ಅವರು ಎಷ್ಟು ಲೈಕ್ ಮಾತಾಡ್ರೆ. ಯಕ್ಷಗಾನ ಕೇಳಿ, ಪದ ಹೇಳುದು ಕೇಳಿ, ಅರ್ಥಗಾರಿಕೆ ಕೇಳಿ, ಧಿಮ್ಸಾಲ್ ಕೇಳಿ, ಜನಪದ ಹಾಡುಗಳನ್ನ ಕೇಳಿ, ಏನುಂಟು ಏನಿಲ್ಲ ಎಲ್ಲ ಉಂಟು ಸರ್ ನಿಮ್ ಜೊತೆ ಮಾತಾಡಿ ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್
0: ಮಾತಾಡೋದಕ್ಕೆ. ಧನ್ಯವಾದಗಳು.
1: ಓಕೆ, ಕೇಳಿದ್ರೆ ನಾವು ವೀರಭದ್ರ ಅವ್ರ ಹತ್ರ ಇಷ್ಟು ಲೈಕ್ ಅವ್ರು ಮಾತಾಡದ್ದು, ಆ ಮಾತುಗಳನ್ನ ನೆನ್ಪಿಟ್ಕೊಂಬ, ಆ ಮಾತುಗಳನ್ನ ಅವ್ರು ಮಾತಾಡಿದ ರೀತಿಯನ್ನ ಸ್ಮರಿಸ್ತಾ ಅವ್ರಿಗೆ ಇನ್ನೊಮ್ಮೆ ಧನ್ಯವಾದ ಹೇಳ್ತಾ ನಾವೆಲ್ಲ ಹೊರಡ್ತಾ ಇತ್ತು. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಎಲ್ರಿಗೂ ನಮಸ್ಕಾರ, ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಆಷಾಢಿ ಹಬ್ಬ ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳು. ಇವತ್ ನಾವು ಕುಂದಾಪುರದಲ್ಲಿತ್ತ ನಮ್ಮ ಕುಂದಾಪುರ ಜನರಿಗೆ ನಮ್ಮ ಪಂಜು ಗಂಗೊಳ್ಳಿ ಅವರು ಬರೆದ ಕುಂದಾಪುರ ಕನ್ನಡ ನಿಘಂಟಿನ ಪುಸ್ತಕದಿಂದ ಕೆಲವು ಪದಗಳನ್ನ ಹೆಕ್ಕ ಬಂದಿತ್ತು ಅವ್ರ ಹತ್ರ, ಅದರ ಅರ್ಥ ಎಂತ ಅಂತ ಕೇಂಬ. ಸೊ ಇವತ್ ನಮ್ ಜೊತೆ ಒಬ್ಬರಿದ್ದಾರೆ. ಹಲೋ ಸರ್, ನಿಮ್ ಹೆಸರು?
3: ಪ್ರಭಾಕರ್.
2: ಸರ್, ನಿಮ್ಗೆ ಒಂದೆರಡು ವರ್ಡ್ ಗಳನ್ನ ಕೇಳ್ತೀವಿ, ಅದ್ರದ್ದು ಮೀನಿಂಗ್ ಅನ್ನ ನೀವು ಹೇಳ್ಬೇಕು. ಓಕೆ, ಸೊ ಫಸ್ಟ್ ವರ್ಡ್ ನಿಮ್ದು ಹಂಬಾಕ್ ಅಂದ್ರೆ ಎಂತ?
3: ಚೀಟಿಂಗ್, ಮೋಸ.
2: ಕರೆಕ್ಟ್. ಇನ್ನೊಂದು ವರ್ಡ್ ಚೈ ಪೈ ಅಂದ್ರೆ ಎಂತ?
3: ಕಿರಿಕಿರಿ ಮಾಡು, ಕಿರಿಕಿರಿ.
2: ಥ್ಯಾಂಕ್ ಯು ಸರ್, ಕರೆಕ್ಟ್ ಆಗಿ ಹೇಳಿರೋ. ಹಿಂಗಿಂದೆ ಇನ್ನಷ್ಟು ಪದಗಳನ್ನ ಇನ್ನಷ್ಟು ಜನರಿಗೆ ಕೇಂಬ. ಅಷ್ಟೊದ್ರಿಗೂ ನೀವು ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
4: ಕುಂದಾಪುರ ಕನ್ನಡದ ಶತಕುಂದ ಪದ್ಯ, ಕನಸಿನ ಮೊದಲೇ ಮೆಟ್ಲಿದ ಸಣ್ಣ ತುಣುಕು ಕೇಣಿ.

0: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ಇವತ್ತು ನಾವು ವಿಶ್ವ ಕುಂದಾಪುರದ ಕನ್ನಡ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡ ಜನತೆಗೆ ಕುಂದಾಪುರ ಕನ್ನಡದ ಪರಿಚಯ ಮಾಡಿಸುವಂತ ಬಂತು ಕೆಲವೊಂದು ಶಬ್ದಗಳು. ಈ ಶಬ್ದಗಳು ಎಂತಂದ್ರೆ, ಪಂಚು ಗಂಗೊಳ್ಳಿ ಅವರು ಕುಂದಾಪುರ ಕನ್ನಡ ನಿಘಂಟಿಯಿಂದ ಹೆಕ್ಕ ತಕ ಬೈದು. ಈಗ ಪದಕ್ಕೆ ಅಂತೆ ನೀವು ಅದಕ್ಕೆ ಅರ್ಥ ಹೇಳ. ನೆಗ್ಗುದು ಅದಕ್ಕೆ ಕುಂದಾಪುರ ಇದ್ರಲ್ಲಿ ಎತ್ತುದು. ಆಮೇಲೆ ಬರಾಕಂತ ಅಂತಾರೆ, ಅದಕ್ಕೆ ಅಂತಂದ್ರೆ ಬರುವುದಲ್ಲ. ಬರಾಕಿಂದ ಬಾ ಬಾ ಅಂತ ಕರೀತ ನಿಮ್ಗೆ ಯಾರು ಕರೀಲ? ಥ್ಯಾಂಕ್ ಯು. ನಿಮ್ಮ ಹೆಸರಂತ?
1: ಸಂಜನಾ.
0: ಸಂಜನಾ ಅವರಿಗೆ ಧನ್ಯವಾದಗಳು. ಇದೇ ತರ ನೀವು ಕೇಂತ ಇರಿ ರೇಡಿಯೋ ಕುಂದಾಪುರ.
1: ಥ್ಯಾಂಕ್ ಯು.
2: ಮನೆಗೆ ಇಪ್ಪು ಪ್ರತಿಯೊಬ್ಬನೂ ಮೊಬೈಲ್ ಇಟ್ಕೊಂಡು ತಿಕ್ತ ಕೂತ್ಕೊಂಡ್ರೆ ಮೊಬೈಲ್ ಮುಟ್ಬೇಡ ನಾಳೆ ಬುದ್ಧಿ ಯಾರಿಗೆ ಹೇಳುದಪ್ಪಯ್ಯ?
3: ಅಲ್ಲ ನಿನ್ನ ಲಕ್ಕದಲ್ಲಿ ಅಂತ ಮಕ್ಳು ಕೈಯಿಂದ ಮೊಬೈಲ್ ಕಸ್ಕೊಂಡ್ ಕಾತಿಲ್ಲ ನೆನ್ಸ್ಕೊಂಡಿದ್ಯಾ?
2: ಇಲ್ಲಪ್ಪ, ಒಂದ್ಸಲ ಟ್ರೈ ಮಾಡಿ.
3: ಕ್ಯಾಪಿಯಾ.

0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇವತ್ ನಾವು ಕುಂದಾಪುರ ಜನರಿಗೆ ನಮ್ಮ ಪಂಜು ಗಂಗೊಳ್ಳಿ ಅವರು ಬರೆದ ಕುಂದಾಪುರ ಕನ್ನಡ ನಿಘಂಟಿನಿಂದ ಕೆಲವು ಪದಗಳನ್ನ ಹೆಕ್ಕ ಬಂದಿತ್ತು. ಅದರ ಅರ್ಥವನ್ನ ಗ್ರಾಂಥಿಕ ಭಾಷೆಯಲ್ಲಿ ಅದರ ಅರ್ಥ ಎಂತ ಅಂತ ಹೇಳಿ ನಮ್ ಕುಂದಾಪುರ ಜನತೆಗೆ ಎಂಬ. ಈಗ ನಾವು ಕುಂದಾಪುರದ ವಿಶ್ವ ಮೆಡಿಕಲ್ ಹೆಂಗಿತ್ತು ಸರ್, ನಿಮ್ ಹೆಸರು ರಾಘವೇಂದ್ರ ಅವರೇ. ರಾಘವೇಂದ್ರ ಅವರೇ, ನಿಮ್ಮ ಮೊದಲನೇ ಪದ ಏನಂದ್ರೆ ಲಕ್ತ ಅಂದ್ರೆ ಅಂತ.
1: ಲಕ್ತ ಅಂದ್ರೆ ಸರಿಯಾದ
0: ಹೊಂದಿಕೆ. ನಿಮ್ಮ ಎರಡನೇ ಪದ ಏನಂದ್ರೆ ಲಗಡಿ ಅಂದ್ರೆ ಎಂತ?
1: ಲಗಡಿ ಅಂದ್ರೆ ಹಾಳು
0: ಮಾಡುದು. ಕರೆಕ್ಟ್. ಥ್ಯಾಂಕ್ ಯು ಸರ್, ನಿಮ್ಗೆ ತುಂಬಾ ಥ್ಯಾಂಕ್ ಯು. ಹೀಗೆ ಇನ್ನಷ್ಟು ಜನರಿಗೆ ಇನ್ನಷ್ಟು ಪದಗಳನ್ನ ಕೇಂಬ ಅಲ್ಲಿವರೆಗೂ ನೀವು ಕೇಂತೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ನಾವಿವತ್ತು ರೆಡ್ ಕ್ರಾಸ್ ಇನ್ಸ್ಟಿಟ್ಯೂಷನ್ ಆಗಿತ್ತು. ನಮ್ಮ ಜೊತೆ ಇದ್ರೆ ರೇಷ್ಮಾ ಅವರು. ರೇಷ್ಮಾ ಅವರೇ ನಮಸ್ತೆ.
1: ನಮಸ್ತೆ.
0: ನಾವು ಇವತ್ತು ವಿಶ್ವ ಕುಂದಾಪುರ ಕನ್ನಡ ಅಂಗವಾಗಿ ಕೆಲವೊಂದು ಪದಗಳನ್ನು ತಕ ಬೈತ. ಇದು ಪಂಚುಗೊಂಗೊಳ್ಳಿಯವರ ಕುಂದಾಪುರ ಕನ್ನಡ ನಿಘಂಟಿಂದ ಹೆಕ್ಕ ಬಂದದ. ನಾವು ಆ ಪದಗಳನ್ನ ನಿಮಗೆ ಹೇಳ್ತೋ, ನೀವು ಅದಕ್ಕೆ ಅರ್ಥ ಹೇಳ್ರಿ ಸಾಕು.
1: ಸರಿ.
0: ಮೊದಲನೇ ಪದ ಅಂತ ಅಂದ್ರೆ ಚಂಚಕಮ್ಮದಂದ್ರಂತ.
1: ಚಂಚಕಮ್ಮದಂದ್ರೆ ಎತ್ತಿಕೊಳ್ಳುವುದು.
0: ಮತ್ತೆ ಗ್ವಾಂಕಿ ಚೀಲ ಅಂದ್ರೆ ಅಂತ.
1: ಗ್ವಾಂಕಿ ಚೀಲ ಅಂದ್ರೆ ಧ್ವನಿ ಪೆಟ್ಟಿಗೆ.
0: ಥ್ಯಾಂಕ್ಸ್ ರೇಷ್ಮಾ ಅವರೇ. ರೇಡಿಯೋ ಕುಂದಾಪುರನ ಕೇಳ್ತಾ ಇರಿ.
1: ಓಕೆ ಸರ್, ಥ್ಯಾಂಕ್ ಯು.
0: ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ.
2: ಮಾತಾಡ್ರಲ್ಲ ಮಾರ್ರೆ, ಓಕೆ ಸುಮ್ಮನ್ ಕೂತಿರಲ್ಲ ಮಾರ್ರೆ. ಓವರ್ ಬ್ಯಾಮಣ್ಣ ಕಂಡಾಗ ಬೇಡ ಬೇಡ ನಿಸ್ಕೆ ತಗೊಂಬೇಡ.

0: ಕನಸ್ ಕಂಡು ಕಣ್ಣಿಗೆ ಮತ್ತಿತ್ತ ಎಂತ ಹೇಳುದು.
1: ವಿಶ್ವಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜೆ ವೈಭವ್ ಶೆಟ್ಟಿ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಂದ ನಾವು ಪಂಜು ಗೊಂಗೊಳ್ಳಿಯವರ ಕುಂದಾಪುರ ಕನ್ನಡ ನಿಘಂಟಿನಿಂದ ಆಯ್ದುಕೊಂಡಂತ ಕೆಲವೊಂದು ಶಬ್ದಗಳನ್ನ ನಾವು ಜನರಿಗೆ ಕೇಂತಾ ಇತ್ತ. ಇವತ್ ನಮ್ಮೊಟ್ಟಿಗಿದ್ರ ಸಮರ್ ಶೆಟ್ಟಿ ಅವರು. ಸಮರ್
3: ಹೇಳಿ.
2: ಅಂದಿನ ಕಾಲು ಅಲ್ಲ ವಂಡರ್ ಕಂಬಳು ಅಲ್ಲ ಅಂದ್ರೆ ಅಂತ.
3: ಅಂದಿನ ಕಾಲು ಅಲ್ಲ ವಂಡರ್ ಕಂಬಳ ಅಲ್ಲ. ವಂಡಾರ್ ಅಂಬ ಒಂದ್ ಜಾಗ, ಅದು ಮಂದಾರ್ತಿ ಹತ್ರ ಇರತ್ತ. ಹಂಗೆ ವಂಡಾರ್ ಅಂಬ ಪ್ಲೇಸ್ ಆಗೇ ಮೊದ್ಲ ಬಾರಿ ಕಂಬಳ ಆಗ್ತಿರತ್ತ. ಕಂಬಳಕ್ಕ ಈಗ ಇವಾಗ ಕಂಬಳ ಅಲ್ಲ ತಾರ, ಅವಾಗ ಕಂಬಳ ಅಂದ್ರೆ ಬೇರೆ ತರ, ಅದೇ ಜನರಿಗೆ ಎಂಟರ್ಟೈನ್ಮೆಂಟ್. ಅಲ್ಲಿ ಫುಲ್ ಜನ ತುಂಬ್ತಿದ್ರು ಇಡೀ ಕುಂದಾಪುರ ಬದಿಯಾರಲ್ಲ. ಹಂಗೆ ಅಂದಿನ ಕಾಲದಾಗ ಆ ತರ ಅಲ್ಲಿ ಕಂಬಳ ಆತಿತ್ತ. ಅದನ್ನ ಈಗಳಿನ ಕಾಲಕ್ಕೆ ಹೋಲಿಸಿ ಹೇಳ್ತಾರ, ಅಂದಿನ ಕಾಲ ಅಲ್ಲ ವಂಡಾರ್ ಕಂಬಳ ಅಲ್ಲ ಅನ್ಕಂಡ್ ಅಷ್ಟೇ.
2: ಥ್ಯಾಂಕ್ ಯು ಸಮರ್ ಶೆಟ್ಟಿ ಅವರೇ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನಮಸ್ಕಾರ ಮರ್ರೆ, ನಾನ್ ಸಿಂಚನ. ಎಲ್ರಿಗೂ ಆಸಡಿ ಹಬ್ಬ ಹಾಗೂ ವಿಶ್ವ ಕುಂದಾಪುರ ಕನ್ನಡ ದಿನದ ಹಾರ್ದಿಕ ಶುಭಾಶಯಗಳು. ನಾವು ಕುಂದಾಪುರದ ರಂದಡಿ ಬಿನ್ಸುಕೆ, ಕುಂದಾಪುರ ಕನ್ನಡವೆ ನಮ್ ಕನ್ನಡಿ. ಅಲ್ದೆ ಕುಂದಾಪುರ ಬಿಟ್ಟು ಹೊರ್ಗೆ ಎಲ್ಲೇ ಇದ್ರು, ಎಂತದೇ ಮಾಡ್ತಿದ್ರು, ಕುಂದಾಪುರ ಕನ್ನಡ ಕೇಂದ್ರ ಕೂಡ ನಮ್ ಕೆಮಿ ಚೋರ್ ಕತ್ ಅವ್ರ ಬುಡ್ಕ್ ಹೋಯ್ ಹೋಯ್ ಊರ್ ಬದ ನಿಮ್ದ ಯಾವ ಬದಿ ಅಂದಳಿ ಕೇಂತ. ನಮ್ ಭಾಷಿ ನಮ್ಮವ್ರ ಅಂಬು ಒಂದ್ ಭಾವನೆ ಬೆಳಿ. ಇಂಥ ಭಾವನೆಗಳನ್ನ ಬೆಸಿತ ನೀವ್ ಕೇಂತೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ದೆ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಇವತ್ ನಾವು ಪಂಜುಗಂಗೊಳ್ಳಿ ಬರೆದ ಕುಂದಾಪುರ ನಿಘಂಟು, ಅದರಿಂದ ಒಂದೆರಡು ಪದಗಳನ್ನ ಹೆಕ್ಕ ತಕ್ಕ ಬಂದಿದ್ದ. ಇವತ್ ನಾವು ಇಲ್ಲಿ ಕುಂದಾಪುರ ಜನರ ಹತ್ರಗೆ ಕೇಳ್ತಿತ್ತು ಅದರದ್ದು ಅರ್ಥ ಏನಂತ. ಆಂಟಿ, ನಿಮ್ಮ ಹೆಸರೆಂತ?
3: ಸರೋಜ.
2: ಮಣ್ಮರ್ಗಿ ಅಂದ್ರೆ ಎಂತ?
3: ಅನ್ನ ಬಗ್ಸೋದು.
2: ಜಗನ್ನಾಥ್ ಅಂದೇಳ್ರಿ?
3: ದುರ್ವಾಸನೆ.
2: ಥ್ಯಾಂಕ್ಸ್ ಅಮ್ಮ. ಹೀಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ನಾವಿವತ್ತು ರೆಡ್ ಕ್ರಾಸ್ ಇನ್ಸ್ಟಿಟ್ಯೂಷನ್ ಆಗಿತ್ತು. ನಮ್ಮ ಜೊತೆ ಇದ್ರೆ ರೇಷ್ಮಾ ಅವರು. ರೇಷ್ಮಾ ಅವರೇ, ನಮಸ್ತೆ.
2: ನಮಸ್ತೆ.
1: ನಾವು ಇವತ್ತು ವಿಶ್ವ ಕುಂದಾಪುರ ಕನ್ನಡ ಅಂಗವಾಗಿ ಕೆಲವೊಂದು ಪದಗಳನ್ನು ತಕ ಬೈತ. ಇದು ಪಂಚುಗೊಂಗೊಳ್ಳಿಯವರ ಕುಂದಾಪುರ ಕನ್ನಡ ನಿಘಂಟಿಂದ ಹೆಕ್ಕ ಬಂದದ. ನಾವು ಆ ಪದಗಳನ್ನು ನಿಮಗೆ ಹೇಳ್ತೋ, ನೀವು ಅದಕ್ಕೆ ಅರ್ಥ ಹೇಳ್ರಿ ಸಾಕು.
2: ಸರಿ.
1: ಮೊದಲನೇ ಪದ ಅಂತ ಅಂದ್ರೆ ಚಂಚಿಕಂಬುದಂದ್ರಂತ.
2: ಚಂಚಿಕಂಬುದಂದ್ರೆ ಎತ್ತಿಕೊಳ್ಳುವುದು.
1: ಮತ್ತೆ ಗ್ವಾಂಕಿ ಚೀಲ ಅಂದ್ರೆ ಅಂತ.
2: ಗ್ವಾಂಕಿ ಚೀಲ ಅಂದ್ರೆ ಧ್ವನಿ ಪೆಟ್ಟಿಗೆ.
1: ಥ್ಯಾಂಕ್ಸ್ ರೇಷ್ಮಾ ಅವರ. ರೇಡಿಯೋ ಕುಂದಾಪುರನ ಕೇಂತಾ ಇರಿ.
2: ಓಕೆ ಸರ್, ಥ್ಯಾಂಕ್ ಯು.
1: ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಾಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ, ನಿಮ್ಮೊಟ್ಟಿಗೆ ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳನ್ನ ಬೆಳಗ್ಗೆ ತಿಂದಿವ ಸಾಯಂಕಾಲ ತನಕ ಅದೇ ಖುಷಿಯೇ ಖುಷಿ ನಮ್ಗೆ. ಯಾಕಂದ್ರೆ ಇವತ್ತು ಆಸಾಡಿ ಹಬ್ಬ, ಜೊತೆಗೆ ನಮ್ಮ ಕುಂದಾಪುರ ಕನ್ನಡದ ಹಬ್ಬ ವಿಶ್ವ ಕುಂದಾಪುರ ಕನ್ನಡ ದಿನ ಕೂಡ. ನಮ್ಮೊಟ್ಟಿಗೆ ಕುಂದಾಪುರ ಕನ್ನಡ ನೀರು ಕುಡ್ದಂಗೆ ಅಂದ್ರೆ ಹುಟ್ಟಿನಿಂದಲೇ ಅದನ್ನ ಮಾತಾಡ್ಕೊ ಬಂದ, ನಮ್ಗಿಂತ ಮುಂಚೆ ಮಾತಾಡೋಕ್ ಶುರು ಮಾಡಿರ. ಜೊತೆಗೆ ಇವ್ರ ಕುಂದಾಪುರ ಕನ್ನಡ ಎಷ್ಟು ಲೈಕ್ ಇತ್ತಂದ್ರೆ ಹಿಂದೆ ಒಂದು ಪದ ಇತ್ತೆ ಅಂತ ನಾವ್ ಕೇಳಕ್ ಅಷ್ಟು ಲೈಕ್ ಇತ್ತು ಹಾಕ್ತಾ ಕುಂದಾಪುರ ಕನ್ನಡ. ನಮ್ಮೊಟ್ಟಿಗೆ ನಿವೃತ್ತ ಪ್ರಾಂಶುಪಾಲರಾಗಿರುವ ಬಾಲಕೃಷ್ಣ ಶೆಟ್ಟಿ ಹಿಲಿಯಾಣ ಅವರಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
3: ಹೆಂಗಿದ್ರಿ ಸರ್?
4: ಇಪ್ಪದ ಹೆಂಗ ಹೇಳ್ತಾ ಇತ್ತ?
3: ಹಳತಾ, ನೀವೆಲ್ಲ ಹಳತಾತ್ರಿ, ಎವರ್ ಯಂಗ್, ಚಿರಾ ಯುವಕ ನೀವು. ಒಂಚೂರ್ ಮಂಡಿ ಕೂದ್ಲು ಹಣ್ಣಾಯ್ತು ಅಷ್ಟೇ.
4: ಮತ್ತೆಂತ, ಅದರೊಟ್ಟಿಗೆ ಚರ್ಮ ಎಲ್ಲ ಜೋಲತ್ತು ಒಂದ್ ಬದಿ ಹಂಗೆ
3: ಎಲ್ಲ
4: ಮೆಟ್ಲು ಹತ್ತು ಕಾತಿಲ್ಲ.
3: ಲಿಫ್ಟ್ ಇತ್ತಲ್ಲ ನಿಮ್ಗಂದಳಿ?
4: ಲಿಫ್ಟ್ ಇದ್ದರಿಗೆ ಇತ್ತು. ನಮ್ಮ ಮನೆಗೆಲ್ಲ ಲಿಫ್ಟ್ ಹಾಕೋಕತ್ತೆ, ಜೇಗಿಲಿಗೆ ಬೀಳುತ್ತೆ, ಕಾಯಿ ಎಲ್ಲ ಹಿಡ್ಕೊಂಡು ಗೋಡೆ ಇಟ್ಕೊಂಡು ಆ ಚಿತ್ತೆ ತಿರುಗತ್ತೆ, ಎಲ್ಲಿ ಜಾರತ್ತೋ ಎಲ್ಲಿ ಬೀಳುತ್ತೋ ಎಲ್ಲ ಕೈ ಕಾಲು ಮಾಡ್ಕೊಂತ ಹಾಡ್ತೀನಿ ಕಾಲ ಅಲ್ಲ ಮಾಡ್ರೆ.
3: ನಿಧಾನಕ್ ನಡಕ್, ನಿಧಾನಕ್
4: ನಿಧಾನವೇ ಪ್ರಧಾನ. ಹೌದು, ನಿಧಾನ ಮತ್ತೆ ಎಂತ ಮಾಡುದು.
3: ಆದ್ರೂ ಖುಷಿ ಅಂತ ಗೊತ್ತಾ, 86 ವಯಸ್ಸಿಗೂ ನಮ್ಮ ಬಾಲಣ್ಣ ಬಾಲಕೃಷ್ಣ ಶೆಟ್ಟಿ ಹಿಲಿಯಾಣ ಅವರು ಅವರೇ ಡ್ರೈವಿಂಗ್ ಮಾಡ್ಕೊಂಡು ಬತ್ರ ಎಲ್ಲಾ ಫಂಕ್ಷನ್. ಈಗ ಅಂದ್ರೆ ಅವ್ರಿಗೆ ಹಾಪಕ್ಕೆ ಎಲ್ಲ ಇತ್ತು, ಅಲ್ಲೆಲ್ಲ ಹೋತ್ರ. ಲಯನ್ಸ್ ಹಂಗ್ಳೂರು ಇದ್ರಲ್ಲಿ ಈಗಳು ವೆರಿ ಆಕ್ಟಿವ್ ಮೆಂಬರ್, ವೆರಿ ವೆರಿ ಯಂಗ್ ಮೆಂಬರ್ ಕೂಡ ಅಲ್ದ ನೀವು?
4: ಹೌದಪ್ಪ.
3: ಅಲ್ಲ,
4: 42 ವರ್ಷ ಆಯ್ತು ಲಯನ್ಸ್ ಕ್ಲಬ್ ಹಂಗೆ. ಈ ಕ್ಲಬ್ ಎಲ್ಲ ಮೊದಲು ಕುಂದಾಪುರ ಕ್ಲಬ್ ಆಗಿದ್ದಿದೆ. ಒಂದೆಂಟು 12 ವರ್ಷ ಆದ ಕಡೆ ಹೆಂಗಳೂರು ಕ್ಲಬ್ ಸ್ಟೂರ್ ವಾಯಿದ್ರೆ ಒಂದೇ ವರ್ಷ ಆದ ನಂತರ ಆ ಕ್ಲಬ್ ಈಸ ಕರ್ಕೊಂಡ್ರೆ ನನ್ನ ಲಯನ್ ಕ್ಲಬ್ ಹಂಗ ಏನಂತ ಹೇಳ್ರೆ ಹೋಗಿ ಸೇರೋಕಿಲ್ಲ, ಬೈ ಇನ್ವಿಟೇಷನ್ ಮಾತ್ರ ಕ್ಲಬ್ ಸೇರೋದು. ಅದೊಂದು ವಿಶೇಷ. ನನ್ನ ಸೇರ್ಸ್ಕೊಂಡೆ ಅಂದ್ರೆ ಯಾರು ಸೇರ್ಸ್ಕೊಂತಿಲ್ಲ, ಅಂದ್ರೆ
3: ಅವ್ರು ಇನ್ವೈಟ್ ಮಾಡ್ಕ.
4: ಇನ್ವೈಟ್ ಮಾಡ್ಕ, ಇವ ಅಡ್ಡಿಲ್ಲ, ಇವ ಯೋಗ್ಯ ಅನ್ನಳಿ.
3: ಯಾಕಂದ್ರೆ ನೀವು ಸಿಂಹದೊಟ್ಟಿಗೆ ಸೇರುದಲ್ದ, ಹಂಗ ಸಿಂಹಗಳು ಡಿಸೈಡ್ ಮಾಡಿ ಇವ್ರು ನಮ್ಮ ಗುಂಪಿಗೆ ಬೇಕಾ ಬೇಡ್ವಾ ಅಂತ.
4: ಲಯನ್ಸ್ ಸ್ವಲ್ಪ ಸ್ಪೆಷಲ್, ಅದೇ ಸ್ವಲ್ಪ ಅದನ್ನ ಟೈಮ್ ಪಾಸ್ ರಿಟೈರ್ ಆದ್ಮೇಲೆ ಉದ್ಯೋಗದಲ್ಲಿ ಇದ್ದಿದೆ, ಆಮೇಲೆ ಲಯನ್ಸ್ ಕ್ಲಬ್ ಒಂದು ಸೈಡ್ ಇದ್ದಿರ ಹಾಗೆ. ನನ್ನ ಟೈಮ್ ಪಾಸ್ ಆಗ್ಬೇಕಲ್ಲ, ಹಳತಾದ್ಮೇಲೆ ಮತ್ತೆ ಯಾರು ಹೇಳುವರ್ಕೆ ಮರಿಲ್ಲ, ಅದಕ್ಕೋಸ್ಕರ ದಿನ ದೂಡಕ್ಕೋಸ್ಕರ ಆ ಲಯನ್ಸ್ ಕ್ಲಬ್ ಸೇರ್ಕೊಂಡು ಟೈಮ್ ಪಾಸ್ ಆಗ್ತಿತ್ತು. ಮತ್ತೆ ಅದನ್ನ ಸ್ವಲ್ಪ ಆಕ್ಟಿವ್ ಆಗಿದ್ರೆ ನಂಗೆ ಖುಷಿ. ಅದಕ್ಕೆ ಸೇರಿದ ಮೇಲೆ ನಾನು ಎಷ್ಟೋ ಜನರ ಬಳಕೆ ಲಯನ್ಸ್ ಕ್ಲಬ್ ಅಂದ್ರೆ ಹಾಗೆ, ಹಾಗಾಗಿ ಲಯನ್ಸ್ ಕ್ಲಬ್ ಸ್ವಲ್ಪ ಹೆಚ್ಚು ಹೆಚ್ಚು ಕಾಣ್ತಾ ಇದ್ದೇನೆ.
3: ವೆರಿ ನೈಸ್, ಖುಷಿ ಆಗ್ದಂತ ಗೊತ್ತಾ. ನಾವ್ ಯಾವಾಗ ಮನ್ಸರೊಟ್ಟಿಗೆ ಇರ್ತಲ್ಲ ಅಷ್ಟೋ ದಿನ ಅವ್ರ ಹತ್ರ ಇವತ್ರ ಮಾತಾಡ್ಕೊಂಡು ಖುಷಿಯಲ್ಲಿ, ಈಗ ನಂದು ರಿಟೈರ್ಮೆಂಟ್ ಆಯ್ತು, 65 75 ಲೆಕ್ಕ ಹಾಕ್ತಾ ಕೂಕೊಂಡ್ರೆ ಮತ್ತು ಹಳತತ್. ನಾವ್ ಲೆಕ್ಕ ಹಾಕದೆ ಏಜ್ ಅನ್ನೋದು ಜಸ್ಟ್ ನಂಬರ್ ಅನ್ಕೊಂಡ್ ನಿಮ್ ಕಣಂಗೆ ಕಾಣಿ ಸರ್, ನೀವ್ ಎಷ್ಟು ಆಕ್ಟಿವ್ ಇದ್ರಿ?
4: ಹೌದು, ಅದ್ರ ಲೆಕ್ಕ ಹಾಕತ್ ಕೆಲವ್ ಸರ್ತಿ.
3: ಯಾಕೆ
4: ಪ್ರಾಯ ಅದೊಂದು ಲೆಕ್ಕ ಇಟ್ಕತ್ತ
3: ಅದ್ರ ಲೆಕ್ಕ?
4: ಸತ್ಯ ಹೇಳಿದ್ರೆ ಬೇರೆಯವ್ರಿಗೆ ಪ್ರಾಯ ಹೇಳುದಂದ್ರೆ ತುಂಬಾ ಅಂಜಿಕೆ, ನಂಗೆ ಹಂಗಲ್ಲ. ನಾನು 85 ಅಂತ ಹೇಳೋ ಖುಷಿ, ನಂಗೆ
3: ಖುಷಿ ಇದೆ, ಗರ್ವ ಇದೆ.
4: ಯಾರು ಏಜ್ ಮುಚ್ಚಿಡ್ತಿಲ್ಲ ನಾನು, ಹೆಚ್ಚು ಕಡಿಮೆ ನನ್ನ ಸೀನಿಯರ್ ಇಲ್ಲಿ ಯಾರಿದ್ರಿ ಅಂತ. ನಾನು ಇವತ್ತಿಗೂ ನಾನು ಲಯನ್ಸ್ ಕ್ಲಬ್ ನನ್ನ ಸೀನಿಯರ್ ಆಕ್ಟಿವ್ ಆಗಿ ಲಯನ್ಸ್ ಯಾರಿದ್ರ ಅಂತ ಹೇಳಿ ನಂಗೆ ಚಾಲೆಂಜ್ ಕೊಡ್ತಾ ಇದ್ದಾನೆ. ಯಾರು ಇಲ್ಲ, ಇಪ್ಪು ಸಹ ಕೆಲವರು ಇದ್ರೆ ಹೆಸರಿಗೆ ಲಯನ್ಸ್ ಕ್ಲಬ್ ಇವತ್ತಲ್ಲ ಏನಿಲ್ಲ. ನಾನು ಹಂಗಲ್ಲ, ಇಷ್ಟು ವರ್ಷದ ರೆಗ್ಯುಲರ್ ಕ್ಲಬ್ ಪ್ರತಿ ಆಕ್ಟಿವಿಟಿ ಪ್ರೋಗ್ರಾಮ್ ಸಕ್ರಿಯವಾಗಿ ಭಾಗವಹಿಸ್ಕೊಂಡಿದ್ದೆ. ಹಂಗಪ್ಪ ನಂಗೆ ಅದೊಂದು ಖುಷಿ ಇತ್ತು, ಅದರಿಂದ ನಂಗೆ ಅದು ಒಂದ್ ದಿನ ಟೈಮ್ ಪಾಸ್ ಆಗ್ಲಿ ತುಂಬಾ ಒಳ್ಳೇದಾಗ್ತದೆ.
3: ಓಕೆ, ನೀವು 85 ಅಂದ್ರೆ ಈಗ ಆಷಾಢಿ ಹಬ್ಬ, 85 ಆಷಾಢಿ ಹಬ್ಬ ಕಂಡಾಯ್ತು ನೀವು
4: ಅಂದ್ರೆ ಸಣ್ಣ ಮುದ್ಲಿದೆಲ್ಲ ಗೊತ್ತಾಗ್ತದೆ ಅಲ್ಲಿ. ಆಷಾಢಿ ಹಬ್ಬ ಅಂಬುದು ಮೊದ್ಲು ಗೊತ್ತಾಗ್ತಿರ್ಲಿಲ್ಲ, ಆಗಳಿಗೆ ಕಡಿ ಕಡಿ ಗೊತ್ತಾಯ್ತು. ಆಷಾಢಿ ಹಬ್ಬ ಅಂದ್ರೆ ಕೆಲ್ಸ ಅಂತ ಇಲ್ಲ, ಟೈಮ್ ಹೋಗ್ತೇ ಇಲ್ಲ, ಉಮ್ಮುಕ್ ತುಂಬಕ್ ಹೊರಗಿದೆ ಅಂತ ಸಿಕ್ಕುದಿಲ್ಲ. ಏನು ಒಳಗೆ ಕೂಡಿ ಇಟ್ಟಿತ್ತದ ಸಾಮ್ತಿಗಯೋ ಇನ್ನೊಂದು ಮತ್ತೊಂದು ಒಳಗೆ ಎಂತ ಇತ್ತು, ಒಣಕಟ್ಟಿ ಇದೆಲ್ಲ ಒಣಕಟ್ಟಿ ಎಲ್ಲ ಸಂಗ್ರಹ ಮಾಡಿ ಇಡ್ತೇವೆ ಎಲ್ಲ, ಅದನ್ನೆಲ್ಲ ಒಂದೊಂದೇ ತೆಗೋದು. ಎಲ್ಲಿವರೆಗೆ ಅಂದ್ರೆ ಇದು ನೀರಿಗೆ ಹಾಕದೆ ಹಬ್ಬೆಲ್ಸ್, ಆಮೇಲೆ ನೀರಿಗೆ ಹಾಕದ್ ಮಾವಿನಕಾಯಿ, ಆಮೇಲೆ ಮೇಲ್ ಇದ್ರಂಗ ಓಲಿಂಗ್ ಸುತ್ತಿ ನೇಲ್ಸದ್, ಹೊಟ್ಟೆಣ್ಣೆ ನೇಲ್ಸದ್, ಗುಂಬಳಕಾಯಿ ಮತ್ತೆ ಚೌಂತಿಕಾಯಿ, ಇದೇ ಬಿಟ್ಟು ಬೇರೆ ಗತಿಯೇ ಇಲ್ಲ. ಇನ್ ಹಾಂಗೆ ಏನಾರ್ಬೇಕಿದ್ರ ತೋಡ್ ಬದಿಗೋ ಹೊಳೆ ಬದಿಗೆ ಹೋಯ್ಕೊಂಡು ಅಂತ ಕಾಣಿಗಿಣಿ ಅಂತ ಜಾರಿಗಿರಿ ಅಂತ ಇರ್ತಾರೆ. ಮತ್ತೆ ಮಳೆಗಾಲದ ಮೀನ್ ಫಿಶಿಂಗ್ ತುಂಬಾ ಕಷ್ಟ ಅಲ್ಲದೆ, ಮತ್ತೆ ಒಣಕಟ್ಟಿ ಮೀನು ಮತ್ತೆ ಹೊರಗಿನ ಅಕಸ್ಮಾತ್ ಹೊಳೆ ಮೀನಿಂದೆಲ್ಲ ಬತ್ತತ್ತ. ಹೊಳೆ ಮೀನು ಇವಳು ಸಿಗ, ಸಮುದ್ರ ಮೀನು ಮಾತ್ರ ಸಿಕ್ಕುದೆಲ್ಲ ಬಿಟ್ರೆ ಹೊಳೆ ಮೀನು ಬತ್ತತ್ತ. ಆಮೇಲೆ ತಿಂಡಿ ತಿನ್ಸು ಅಷ್ಟೇ, ಬಹಳ ಕಷ್ಟದೆಲ್ಲ ಮುಡಿ, ಈಗೆಲ್ಲ ಗೊತ್ತಿಲ್ಲ ಆಗಳಿಗೆಲ್ಲ ಮುಡಿ, ಹೊರಳಿ ಮುಡಿ ಬೇರೆ, ಉದ್ದಿನ ಮುಡಿ ಬೇರೆ, ಹೆಸರು ಮುಡಿ ಬೇರೆ, ಅಕ್ಕಿ ಮುಡಿ ಹ್ಯಾಂಗು ಇತ್ತಲ್ಲ, ಈ ತೌಡು ಮುಡಿ ಅಂತ ಇತ್ತು ಗಂಟೆಗಳಿಗೆ, ಮುಡಿ ಕಟ್ಟಿ ಹಾಳಾಗಿದ್ದಂಗೆ ಸಗಣಿ ಸಾರಿಸಿ ಇಡ್ತಾರ ಮುಡಿ.
3: ಅದ್ರ ಮೇಲೆ ಸಗಣಿ ಸಾರಿಸೋದು ತಂಪಗಿಡತ್ತ,
4: ತಂಪಾಗಿ ಚೂರು ಹಾಳಾಗ್ತಲ್ಲ, ಮತ್ತೆ ಹುಳಗಿಳ ಅದಕ್ಕೆ ಹೊಡಿತಲ್ಲ. ಇವತ್ತಿಗೆ ಮುಡಿಯೂ ಇಲ್ಲ, ಸಗಣಿ ಕತ್ತಿ ಕೇಮಕೆ ಇಲ್ಲ ಬಿಡಿ. ನಾ ಬೀಜ ಎಲ್ಲ ಇರತ್ತಲ್ಲ ಹೆಚ್ಚದೆಲ್ಲ, ಈ ಉದ್ದಗಿದ್ದ ಹೊರಳಿಗೆಲ್ಲ ಹುಳ ಬಾಪದ್ ಬಹುಬೇಗ, ಅದಕ್ಕೋಸ್ಕರ ಸಗಣಿ ಚಂದ ಮಾಡಿ ಸಗಣಿ ಮಾಡಿ ಇಡ್ತಾರೆ, ಫಸ್ಟ್ ಕ್ಲಾಸ್ ಇರುತ್ತದೆ, ಎಷ್ಟು ಸಮಯದಲ್ಲಿ ಹಾಳಾಗ್ತಲ್ಲ.
3: ಓಕೆ, ಸೊ ಸಗಣಿ ಅನ್ನೋದು ಒಂದು ರೆಫ್ರಿಜರೇಟರ್ ತರ, ಈಗಿನ ಫ್ರಿಜ್
4: ಬಿಟ್ಟು ಆಂಟಿಬಯೋಟಿಕ್ ಇದು ಹೌದು, ಆಂಟಿಸೆಪ್ಟಿಕ್ ಕೂಡ ಹೌದು,
3: ಹೌದಲ್ಲ.
4: ಹುಳಗಳೇ ಹುಳಗಳ ಎಂತದ್ದು ಬತ್ತಿಲ್ಲ ಗಣೆ, ಅದಕ್ಕೆ
3: ಅಲ್ದ
4: ಸಗಣಿ ಇಲ್ಲಿ ಕಣ ಅಂಗಳದಕ್ಕೆ ಸಗಣಿ ಹಾಕಿಟ್ರಿ ಅಂತ ಕ್ಲೀನ್ ಇರುತ್ತೆ ಅಂತಾರೆ ಬತ್ತಾಗ.
3: ಹೌದು,
4: ಮಕ್ಕಳು ಸತ್ತೆ ಬತ್ತಿಲ್ಲ ಹೇಳ್ತಿರಲ್ಲ ಅಂದ್ರೆ ಅಷ್ಟಕ್ಕೆ ಸಗಣಿ ಹಾಕಿ ಒಂದು ಎಂತ ಬೇಕಾದ್ರೆ ಅದ್ರ ಹಾಕಿ ಇಡ್ಲಕ್ಕೆ ವೈಶಾಖ ನಮ್ದು ವೈಶಾಖ
3: ಅಲ್ಲ, ಮೊದ್ಲಿನ ಮನೆಯ ಮಣ್ಣಿನ ನೆಲ ಅಲ್ದ
4: ನೆಲ, ಚಂದ ಮಾಡಿ ಒರ್ದ್ರ ಆಮೇಲೆ ಮತ್ತು ತಂಪಾಪಕ್ಕೆ ಗೆದ್ದಿಗೆ ಹೆಸರು ಕೊಡಿ ಬೇರೆ ಅದಲ್ಲ, ಹೆಸರು ಕೊಡಿ ಎಲ್ಲ ತಗೊಂಡ್ ಬಂದ್ರೆ ತಗೊಂಡು ಸಮ ಹಿಜ್ಕಿ ಹೊಸ ನೆಲಕ್ಕೆ ಅದನ್ನ ಹಾಕಿ ನೆಲಕ್ಕೆ ಹಾಕಿ ಚಾಚು ಅನ್ನೋ ಕ್ರಮ ಇದ್ದಿತ್ತು.
3: ಹೆಸರು
4: ಕುಡಿ ಅದು ಕೊಳಗ್ ಉಟ್ಕೊಂಡು ಹೊಳಿತಿತ್ತು, ಮತ್ತೆ ಅದ್ರ ಮೊದ್ಲು ಬರುದಿತ್ತು ಎಲ್ಲ ವರು ಚಂದವೇ ಬೇರೆ.
3: ವರದ್ವಾರ ಸಾಕತ್ ಮರ್ರೆ
4: ಸಾಕತ್, ಮತ್ತೆ ಅದ್ರ ಕೂಕಂಡ ತಂಪಿತ್ ಕಣೆ, ಅಷ್ಟು ತಂಪ ಅದ್ರ ಕೂಕಂಡ್ರೆ ಆಯ್ಕೆ. ತಾಗಳಿನ ಕತೆಯೇ ಹಂಗೆ. ಮತ್ತೆ ತಿಂಡಿ ತಿನ್ಸಿನ ಕತೆ ಬಿಡಿ, ಮಾಮೂಲಾಗಿ ತಿಂಡಿ ಇಪ್ಪದೆಲ್ಲ ಹುರುಳಿ ಬೇಸೋದಿರತ್ತೆ, ಗೆಣಗ್ ಬೇಸೋದಿರತ್ತೆ, ಆಮೇಲೆ ಇಡ್ಲಿ ಇಡ್ಲಿ ಮಾಮೂಲ್ ದೋಸೆ ಗೀಸೆಲ್ಲ ಇಪ್ಪದೆ, ಹಪ್ಪಳ ಎಲ್ಲ ಮಸ್ತ್ ಸ್ಟಾಕ್ ಇರುತ್ತೆ. ಏಪ್ರಿಲ್ ಮೇ ಶುರು ಆಗ್ತದೆ ಗೆಣಗಿನ ಹಪ್ಪಳೆ ಬೇರೆ, ಹಲಸಿನ ಹಪ್ಪಳೆ ಬೇರೆ,
3: ಆಮೇಲೆ
4: ಹಪ್ಪಳ ಬೇರೆ, ಸಂಡಿಗೆ ಬೇರೆ. ಅದಕ್ಕೆ ಒಂದು ಏನದೊಂದು ಫ್ಯಾಕ್ಟ್ರಿ ಕಣೆ ಬೆಳಗ್ಗೆ ಮುಚ್ಚಿಕೊಂಡು, ಎಷ್ಟು ಜನ ಸಂಭ್ರಮವೇ ಬೇರೆ, ಎಷ್ಟು ಜನ ಇಡೀ ಮನೆಯವರಲ್ಲಿ ಓಡಾಡೋದು, ನೀರು ಕಾಸೋದು, ಅದ್ರ ತಟ್ಟಿ ಇಡೋದು ಅದ್ರ ಮೇಲೆ. ಅದಕ್ಕೆ ಈಗ ಅದಕ್ಕೆ ಬೇರೆಂತ ಹೆಸರಿತ್ತಪ್ಪ, ಎತ್ತರ ಅಕ್ಕಿ ಹಪ್ಪಳದ್ದು ಇದಕ್ಕೆ ಎಂತ ಮರ್ತೋಯ್ತು ಕಣೆ, ಸರ್ ಅಕ್ಕಿ ಹಪ್ಪಳ ಅದನ್ನ ಹಸಿಗೆ ತುಂಬ ರುಚಿ, ಅದು ಬಹಳ ಬೇಕು, ಉಪ್ಪಿನಕಾಯಿ ರಸ ಹಾಕಿ ತಿಂಬುದೊಂದು ಕ್ರಮ ಇತ್ತು, ಬಹಳ ರುಚಿ. ಬ್ರಾಹ್ಮಣರಲ್ಲಿ ಬಹಳ ಇದು ಹೆಚ್ಚು, ಅದಕ್ಕೆ
3: ಅದು ಟೇಸ್ಟ್ ಬೇರೆ,
4: ತುಂಬಾ ರುಚಿ. ಅಕ್ಕಿ ಹಪ್ಪಳ ಇದೆಲ್ಲ ಹಪ್ಪಳ ಮಾಡಿ ಸ್ಟಾಕ್ ಅದನ್ನ ಅದಕ್ಕೆ ಹಚ್ಚಿ ಮಾಡೋದ ಮಳೆಗಾಲದಲ್ಲಿ. ಪ್ರಿಫರೆನ್ಸ್ ಗೆಣಗಿನ ಹಪ್ಪಳ ಸ್ವಲ್ಪ ಸಿಹಿಸಿ ಇರತ್ತೆ, ಅಕ್ಕಿ ಹಪ್ಪಳ ಹೊರದ್ರೆ ಮತ್ತೆ ಎಣ್ಣೆ ಹಾಕಿ ಹೊರದ್ರೆ ಅದು ನಾಲ್ಕು ಪಟ್ಟು ದೊಡ್ಡದಾಗ್ತದೆ, ಅದ್ರ ರುಚಿಯೇ ಬೇರೆ. ತೆಂಗಿನಣ್ಣೆ ಹೋಗಿಕ್ಕೆ ಅಕ್ಕಿ ಹಪ್ಪಳ ತಿನ್ಕೆ, ಈಗ ತೆಂಗಿನೆಣ್ಣೆ ಇಲ್ಲ ಅಕ್ಕಿ ಹಪ್ಪಳೂ ಇಲ್ಲ ಬಿಡಿ.
3: ಕರೆಕ್ಟ್,
4: ಆ ಕಾಲ ಒಂದಿತ್ತು ದಿವ್ಯತಾನ ಆಗಿತ್ತು ಅಂತಾರಲ್ಲ ಆ ನಮೂನಿ ವ್ಯಾಪಾರ, ಬೇರೆ ಬೇರೆ ಇತ್ತು. ಮತ್ತೆ ಈ ಅದ್ರ ಮೇಲೆ ಈ ಹೊಸ ಹೊಸ ಎಲ್ಲ ಮಾಡ್ತಾರೆ, ದಾಸನ್ ಸೊಪ್ಪನ್ ಕೇಂದ್ರ ಪುಕ್ ಸಾಕು ನೀವು,
3: ದಾಸವಾಳ ಹೂವಿನ ಸೊಪ್ಪ
4: ಅದು ಯಾವ ದಾಸನ ಅಲ್ಲ, ಬಿಳಿ ದಾಸವಾಳುವೇ ಆಯ್ತು, ಬಿಳಿ ದಾಸನ ಅಪ್ಪಿನ ಸೊಪ್ಪಿನ ಕಡುಬು ಮಾಡ್ತಾರೆ, ರುಚಿ ಹತ್ಕೊಂಡ್
3: ದ್ವಾಸಿ
4: ಅದ್ರ ದ್ವಾಸಿ ಮಾಡ್ತಾರೆ, ಕಡುಬು ಮಾಡ್ತಾರೆ, ತುಪ್ಪ ಅಥವಾ ಮನೆಯಿಂದ ಏನೇನು ತುಪ್ಪ ಮನೆಯಿಂದೆಲ್ಲ ಏನೇನು ತುಪ್ಪ ಗಣಿ ಅದು ಹಾಕೊಂಡು ಅಥವಾ ತೆಂಗಿನಣ್ಣೆ ಒಳ್ಳೆ ತೆಂಗಿನಣ್ಣೆ ಹಾಕೊಂಡು ತಿಂಬುದು ಬಹಳ ಲಾಯ್ಕ ಕಣಿ. ನಾನು ಅಕ್ಕಿ ಹಪ್ಪಳ ನೆನಪಾಯ್ತು ದೊಡ್ಡ ಅಂತಾರೆ ಅದಕ್ಕೆ
3: ದೊಡ್ಡ,
4: ಅದು ಆ ರುಚಿಯೇ ಬೇರೆ. ಇದೆಲ್ಲ ಆಗಳಿ ಸಿಕ್ಕೋದು ಮಳೆಗಾಲ ನಂಗೆ ಮಾಡಿ ತಿಂಬಕಲ್ಲ, ಆಷಾಢಿಗೆ ಅಂತೂ ಬೇಕತ್ತ. ಮತ್ತೆ ಇದ್ದ ಕೆಲಸ ಎಲ್ಲ ಸಾಧಾರಣ ಬ್ಯಾಸಿ ತಿಂಗ ಅಕ್ಕೇರಿ ಆಷಾಢಿ ಬಪ್ಪಲರು ಹೂಟಿ ಸಾಗೋಳಿ ನಟ್ಟಿ ಅಂದಳೆ ಅದೇ ಗಡಿಬಿಡಿ ಆಯ್ತು, ಅದೇ ಬಿಟ್ಟು ಬೇರೆ ಎಂತ ಯೋಚನೆ ಇಲ್ಲ. ಯಾಕಂದ್ರೆ ಇಡೀ ವರ್ಷಕ್ಕೆ ಇರುವುದು ಒಂದು ಮಳೆಗಾಲ ಬಪ್ಪದು, ಇಡೀ ವರ್ಷಕ್ಕೆ ಬೇಕಾಗದು ಭತ್ತ ಬೇಯಿಸಿ ನಮ್ಮ ಇಡೀ ವರ್ಷಕ್ಕೆ ಹೊಟ್ಟೆ ತುಂಬಕ್ ಬೇಕಾಗೋದು ಬೆಳೆದೇ ಅದು ಒಂದ್ರಾಗ ನಟ್ಟಿಗಿಟ್ಟು ಪರ್ಫೆಕ್ಟ್ ಆಗಿ ಒಳ್ಳೆ ಸಾಗುವಳಿ ಆಯ್ತಾ, ಅದಕ್ಕಿಂತ ದೊಡ್ಡದ ಯಾವ್ದು ಅಂತ ಹೇಳ್ತಾರೆ ಮತ್ತೊಂದಿಲ್ಲ, ಒಳ್ಳೆ ಸಾಗುವಳಿ ಲಾಯ್ಕ ಆದ್ರೆ ಸರಿ ಅಷ್ಟೇ. ತುಂಬಾ ಬೆಳಿಗ್ಗೆ
3: ಮತ್ತೆ ಆಷಾಢಿ ತಿಂಗಳ ಮಳೆ ಬಪ್ಪುದ ಅಂದ್ರೆ ಮಳೆ, ಹೌದು
4: ಇವತ್ತಿನ ಮಳೆ. ಈಗ ಅದ್ರಂಗೆ ಮಳಿ ಫಸ್ಟ್ ಭರಣಿ ಕೃತಿಕ, ಭರಣಿ ಮಳೆ ಬಂದ್ರೆ ಸ್ವಲ್ಪ ಭರಣಿ ಮತ್ತೆ ಕೃತಿಕ ಕಾಯಕ ಅಂತರ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿ ಕಾದ್ರೆ ಮಣ್ಣು ಸಿಕ್ಕಾಪಟ್ಟೆ ಅಂದ್ರೆ ಆಗ ಭಯಂಕರ ಬಿಸಿ ಶಾಖ ಹೆಚ್ಚು ಸೂರ್ಯಂಗೆ, ಅದಕ್ಕಾದ್ರೆ ಭರಣಿ ಮತ್ತೆ ಕೃತಿಕ ಕಾಯ್ಬೇಕಂತೆ. ಆದ್ರೆ ನಂತರ ಮಳೆ ಬಂದ್ರೆ ಆ ಮಣ್ಣು ಒಳ್ಳೆ ಫಲವತ್ತ ಅಂತ ಹೇಳ್ತಾರೆ. ಕೃತಿಕ ಕಾಯ್ಬೇಕಂತ ಹೇಳ್ತಾರೆ. ಮತ್ತೆ ಕೃತಿಕ ಅಶ್ವಿನಿ ಭರಣಿ, ಕೃತಿಕ ರೋಹಿಣಿ, ರೋಹಿಣಿ ಮಳೆಗೆ ದೋಣಿ ಹಾಕೋದಂದ್ರೆ ಹೊಳೆಗಳಿಗೆಲ್ಲ, ಮತ್ತೆ ಅಗಿ ಹಾಕುದು ಸರಣ ಕೃತಿಕ ಮಳೆ ಬಂದಗಳಿಗೆ ಬೀಜ ಹಾಕಿ ನೀರ್ ಹಾಕಿ ಅಗಿ ಚೆಲ್ತಾರೆ. ನೀವು ನಂಬಲಿಕ್ಕಿಲ್ಲ, ಮೇಗೆಲ್ಲ ಅಗಿ ಹಾಕಿ ಮೇ ಹತ್ರೋದಿ ಅಗಿ ಅಂತ ಹೇಳ್ತಾರೆ. ಅದಕ್ಕೆ ಹತ್ರೋದಿ ಅಂತ ಒಂದು ಇದೇ ಇತ್ತು ಕೆಲವರು, ಅದನ್ನ ಹತ್ರವಾದಿ ಅದು ಬಹಳ ಶ್ರೇಷ್ಠ. ಆ ದಿನ ಅಗಿ ಹಾಕ್ರೆ ಅದು ಬಹುಶಃ ಹಗ್ಗಿನ ತಿಂಗಳ ಹತ್ತಿಗೆ ಏನೋ ಹಾಕೋದು, ಹಗ್ಗ ಬೆಸೋದು ಹಗ್ಗಿನ ತಿಂಗಳ ಹತ್ತಕ್ಕೆ ಸಂಕ್ರಾಂತಿ 10ನೇ ದಿವಸಕ್ಕೆ ಅಗಿ ಹಾಕ್ತದೆ. ಅದು ಸರಣ 28 ದಿನಕ್ಕೆ ಕೀಳಕ್ಕೆ, ಕೊಣ ಬೇರೆ ಹೊಳಗೆ ಬೇರೆ, ಅಂದ್ರೆ ಮುಂಬೆಳಸು ಮತ್ತೆ ಹಿಂಬೆಳಸು ಅಂದ್ ಎರಡು ಇತ್ತಾರೆ. ಮುಂಬೆಳಸು 4 ತಿಂಗಳು ಒಳಗೆ ಬೆಳೀತ, ಒಳಗೆ ಇತ್ಯಾದಿ ಎಲ್ಲ ಇತ್ತು ಜೀರ್ಸಲ ಇದೆಲ್ಲ ತಡ ಆಗೋದು, ಅದು ಮತ್ತೊಂದು ತಿಂಗಳು ಹೆಚ್ಚು ಬೆಳಿಗ್ಗೆ. ಅದಕ್ಕೆ ಕೆಲವು ಬೆಟ್ಟ ಗೆದ್ದಿಗೆಲ್ಲ ಮುಂಬೆಳಸ್ ಹಾಕ್ತಾರೆ, ಬೈಲ್ ಗೆದ್ದಿಗೆಲ್ಲ ಹಿಂಬೆಳಸ, ಯಾಕಂದ್ರೆ ನೀರ್ ಇಳಿದೆಲ್ಲ ಕೊಯ್ಯು ಕತ್ಲೆ. ಈ ರೀತಿಯಲ್ಲಿ ಆ ರೀತಿಯಲ್ಲಿ ಮುಂಬೆಳಸ ಹಿಂಬೆಳಸ ಎರಡು ಸಾಗುವಳಿ ಮಾಡ್ಕೊಂಡು ಅದೆಲ್ಲ ಆತ. ಆಮೇಲೆ ರೋಹಿಣಿ ಮಗೆ ಬಂದ್ರೆ ಮಳೆ ಬಂದಾಗಲೇ ದೋಣಿ ಹಾಕ್ತಾರೆ ಅಂತ ಹೇಳ್ತಾರೆ. ಅಶ್ವಿನಿ ಭರಣಿ ರೋಹಿಣಿ ಕೃತಿಕಾ ಕಾಯ್ಕ ಬಗಶಿರ ಆಗಳಿಗೆ ನಟ್ಟಿ ಲಯವಾದ ನಟ್ಟಿ ಆಗುವಂತ ಕಾಲ ಅದು. ಅದೇ ರೀತಿ ಮತ್ತೆ ಪ್ರತಿ ಮಳೆಗೂ ಒಂದೊಂದು ಇದೇ ಗಾದೆ ಇರುತ್ತೆ. ಈಗ ಅಶ್ಲೇಷ ಅಂತ ಗಣೆ, ಇಷ್ಟು ಮಳೆ ಬಪ್ಪಕ್ಕಾಗಲ್ಲ, ಇದು ಅಶ್ಲೇಷ ಮಳೆಗಿಂತ ಬಿಸಿಲೇ ಲೇಷ ಅಂತಾರೆ.
3: ಓಕೆ, ಅದು ನಮ್ದು ಮೊದ್ಲು ಬರ್ಕಿದ ಮಳೆ ಯಾವ್ದು ಬರ್ಲಲ್ಲ ಸಮ
4: ಬರ್ಲಿಲ್ಲ. ಭರಣಿ ಕೃತಿಕ ರೋಹಿಣಿ ಮೃಗಶಿರ ಪುನರಸು, ಪುನರಸು ಒಳ್ಳೆ ಮಳೆ ಅದು, ಅದು ಸಾಕಷ್ಟು ಬರ್ಲಿಲ್ಲ. ಪುಷ್ಯ ಲಾಯಕ್ ಬಂತು ಈ ವರ್ಷ, ತೊಂದರೆ ಇಲ್ಲ, ಆದ್ರೆ ಕೆಲವು ಸತ್ಯ ಬರ್ತಿಲ್ಲ. ಈ ರೀತಿ ಪ್ರತಿ ನಕ್ಷತ್ರ ಮಳೆಗೆ 13-14 ದಿವಸ ನಕ್ಷತ್ರ ಮಳೆ, ಪ್ರತಿ ನಕ್ಷತ್ರಕ್ಕೆ ಬದಲಾವಣೆ ಆದ್ ಗೊತ್ತಾಗ್ತು. ಯಾಕಂತ ಹೇಳಿ ಗುಡುಗು ಬರ್ತಾ ಇರೋದ್ನ, ಪ್ರತಿ ನಕ್ಷತ್ರ ಬದಲಾವಣೆ ಆಗುವಾಗ ಗುಡುಗು ಆ ಮಳೆ ಸ್ಟೈಲೇ ಬೇರೆ ಇರುತ್ತೆ. ಮತ್ತೊಂದು ಬಿಡ್ಕಟ್ಟು ಹಿಡುವುದೊಂದು ಎರಡು ಇರುತ್ತೆ,
3: ಬಿಡ್ಕಟ್ಟು ಹಿಡುವುದು ಅಂದ್ರೆ
4: ಕೆಲವು ಸತಿ ಕೆಲವು ಮಳೆ ಪ್ರಾರಂಭದ ಭತ್ತ ಮಧ್ಯ ಕೈ ಕೊಡುತ್ತೆ, ಆಮೇಲೆ ಬಿಡ್ಕಟ್ಟ ಮತ್ತೆ 4 ಮಳೆ ಬಂದವತ್ತು.
3: ಅಲ್ಲ ಲೆಕ್ಕಾಚಾರ ಹೆಂಗೆ, ಪ್ರತಿ 14 ದಿನಕ್ಕೆ
4: 13.5 27 ನಕ್ಷತ್ರ ಅಲ್ಲ, ಪ್ರತಿ ಒಂದು 27 165 ಗುಣಿಸಿ 27 ಅಂದ್ರೆ 13.5 ಚಿಲ್ಲರೆ, 13 ಚಿಲ್ಲರೆ ಬರ್ತದೆ, ಒಂದೊಂದು ನಕ್ಷತ್ರ 13 ದಿನ ಚಿಲ್ಲರೆ ಇರುತ್ತೆ. ನಕ್ಷತ್ರಕ್ಕೂ ಸಾಧಾರಣ ಯಾವುದೇ ಒಂದು ಬದಲಾವಣೆ ಆಗ್ತದೆ, ಅದಕ್ಕೆ ಸರಿಯಾದಂತ ಒಂದು ಅದರದ ಲಕ್ಷಣ ತೋರಿಸಿಯೇ ಹೋಗುತ್ತೆ ಪ್ರತಿ ನಕ್ಷತ್ರ ಆ ಮಳೆ ಬಂದಾಗ.
3: ಓಕೆ,
4: ಮಳೆ ಲೆಕ್ಕದ ಪ್ರಕಾರ ಇದು ಮಾಡಿ ಸಾಗುವಳಿ ಮಾಡ್ತಾ ಇದ್ರು. ಕೆಲವರು ಇದಾದ ನಂತರ ಕಾತದೆ ಆದ ನಂತರ ಇದು ಬತ್ತದ ಸುಗ್ಗಿ ಬತ್ತದೆ, ಅದಕ್ಕೋಸ್ಕರ ಕೆಲವರು ಬೇಗದ ಇದು ಹಾಕ್ತಾರೆ, ಮುಂಬೆಳಸಾಗೆಲ್ಲ ಹಾಕ್ತಾರೆ. ಈಗೆಲ್ಲ ಇದೇ ಭತ್ತವೇ ಬೇರೆ ಬೇರೆ ಐತಿ, ಮೊದಲು ಭತ್ತಗಳಿಲ್ಲ, ಮೊದಲು ಹೊಳಗೆ ಇತ್ತು, ಕಣುವ ಇದ್ದು, ಜೀರಸಲ ಇತ್ತು, ಮತ್ತೊಂದು ಬೇರೆ ಬೇರೆ ಇತ್ತು.
3: ಈಗ ತಳಿಗಳೇ ಬೇರೆ ಅಲ್ಲ,
4: ಈಗ PT9 ಇನ್ನೊಂದು ಮತ್ತೊಂದು ಬಂದು ಈಗ ಇರುವ ತಳಿಗಳಂದ್ರೆ
3: MOU4
4: ಅಂತ ಹೇಳ್ತಾರೆ. ತುಂಬಾ ಲಾಯಕ್ ಇದು ಹತ್ತು, ಮತ್ತೆ ಯಾವ್ದು ಕಳೆ ಇದು ಬತ್ತಲ್ಲ ಅಂತ ಸಾಗುವಳಿ ಲಾಯಕ್ ಬತ್ತ ಗಿಡ್ಡ ಇದು.
3: ಮೊದಲು ಜಯ ಜ್ಯೋತಿ ಫಲ್ಗುಣಿ ಅದೆಲ್ಲ ಇತ್ತಲ್ಲ,
4: ಫಲ್ಗುಣ ಅಂದ್ರೆ ಒಳ್ಳೆ ಸಾಗುವಳಿ ಬರೋದು, ಬಟ್ ಅದು ಇದು ತೂಕ ಇಲ್ಲ ಮತ್ತ ಕಾಯಿಲೆ ಫುಟ್ ಹಾಕುದು ಹೆಚ್ಚದು,
3: ಬಟ್ ಅದ್ರ ಭತ್ತ ಲಾಯ್ಕಲ್ಲ,
4: ಭತ್ತ ಅಂದ್ರೆ ಒಳ್ಳೆ ಇಳುವರಿ, ಫಲ್ಗುಣ ಸಿಕ್ಕಾಪಟ್ಟೆ ಇಳುವರಿ, ಆದ್ರೆ ಅದಕ್ಕೆ ಕಾಯಿಲೆ ಹೆಚ್ಚು ಹುಟ್ಟು ಹೆಚ್ಚು ಒಳ್ಳೆ ಇಳುವರಿ. ಮತ್ತೆ ಹಾಗಂದ್ರೆ ಹುಲ್ಲಿನ ಬಗ್ಗೆ ಬಹಳ ಕಾಳಜಿ ಇತ್ತು ಒಂದ್ ಕಾಲದ, ಆ ಕಾಲದಂಗಲ್ಲ
3: ದನ ಐತಲ್ಲ ಮನೆ,
4: ಗಂಟಿಗಳ ಹೋರಿ ಎಮ್ಮೆ ಎಲ್ಲ ಇತ್ತು. ಈಗ ಹೋರಿ ಇಲ್ಲ ಎಮ್ಮೆ ಇಲ್ಲ, ಗಂಟೆ ದನ ಮಾತ್ರ ಅಲ್ಲೊಂದು ಇಲ್ಲೊಂದು ಕಾಂಬ ಸಿಕ್ಕತ್ತೆ. ಹೋರಿಗಳು ಹುಡ್ಕೊಳೋರು ಸಿಕ್ಕುವುದಿಲ್ಲ ಈಗ, ಪೂರ ಅದ್ರ ಬದಲು ಟೆಲ್ಲರ್ ಬಂದಿತ್ತು, ಎಂತ ಮಾಡ್ಬೇಕಾಗ್ತದೆ. ಮತ್ತೆ ತಿಂಡಿ ಆ ಸಡಿ ಬಗ್ಗೆ ಅದ್ರ,
3: ಮತ್ತೆ ಈ ಮಳೆ ಜೋರ್ ಬದತ್ತಲ್ಲ, ತೊಡು ಜಾಸ್ತಿ,
4: ತೊಡು ಜಾಸ್ತಿ
3: ಮನೆ ಒಳಗೆ ಇಪ್ಪದ ತೊಡು
4: ಇಲ್ಲ, ಯಾರೇ ಇಲ್ಲ, ಮತ್ತೆ ಎಂತದ ಇಟ್ಟೊತ್ತಿ ತಿಂಡಿ ಎಲ್ಲಿ ಬತ್ತಂದ್ರೆ ಅದನ್ನ ಕಾಯ್ತಾ ಹೋಗ್ಬಿಟ್ಟು ಬೇರೆ ಅಂತ ಇಲ್ಲ. ನಾವು ಆಷಾಢಿ ಹಬ್ಬ ಹ್ಯಾಂಗ ಹುಟ್ಟಬದಕ್ಕೆ ಒಂದು ನಮ್ಮಲ್ಲಿ ಒಂದು ಯಾರು ನಂಬ್ತಾರ ಬಿಡ್ತಾರೋ ಗೊತ್ತಿಲ್ಲ, ನಟ್ಟಿ ಎಲ್ಲ ಆಯ್ತು, 4 ತಿಂಗಳಾಯ್ತು, ಆ ಸಡಿ ಬಂತು, ಆ ನಂತರ ಕಳಿ ಹಾಕೋದು ಬಂತು, ಕಳಿ ಆಯ್ತು, ಕಳೆ ಅದು ಕೂಡ ಒಂದು ಸ್ವಲ್ಪ ಏನಾರು ಸಿಗ್ತಾ ಇತ್ತು ಮನೆ ಬದಿ ಬಂದ್ರೆ, ಕಾರ್ಮಿಕರೆಲ್ಲ ಬಂದವ್ರಿಗೆ ಅಲ್ಲಿ ಊಟಕ್ಕೆ ಇಟ್ಟಕ್ಕೆ ಏನಾರು ಸಿಗ್ತಿತ್ತು. ನಂತರ ಅವರಿಗೆ ನಮ್ಗಿಂತ ನಮಗೂ ಅಷ್ಟೇ, ಮನೆಯಲ್ಲಿ ಸಾಗುವಳಿದಾರರಿಗೂ ಅಷ್ಟೇ, ಮತ್ತೆ ಕಾರ್ಮಿಕ ನಮ್ ಕೆಲಸ ಬರುವಂತ ಕಾರ್ಮಿಕರು ಕೂಡ ಕಷ್ಟ ಶುರು ಆಗ್ತದೆ. ಹೌದು, ಊಟ ತಿಂಡಿ ಬಗ್ಗೆ ಬಹಳ ಕಾಳಜಿ ಇರುತ್ತೆ ಅವ್ರಿಗೆ. ಆ ಸಂದರ್ಭದಂಗೆ ಒಂದ್ ಸಣ್ಣದ ಆದ್ಗತಿ ಇತ್ತು ನಮ್ಮಲ್ಲಿ, ಆದ್ಗತಿ ಅಂದ್ರೆ ಹಿಂದಿಂದ ಯಾರು ಹೇಳಿ ಎಲ್ಲಿ ಹುಟ್ಟುತ್ತೋ ಎಷ್ಟು ಸತ್ಯೋ ಸುಳ್ಳು ಅಂತ ಗೊತ್ತಿಲ್ಲ. ಮನೇದು ಹಳೆಯರೊಬ್ರು ಯಜಮಾನ್ರ ಸೀದ ಕೋಡಿ ಕೋಲ್ ಹಿಡ್ಕೊಂಡು ಮಳೆ ಬತ್ತೆ ಪತ್ತೆ ನಿಧಾನ ಗೆದ್ದಿ ಬದಿ ಹೋರಿ ಗೆದ್ದಿ ಬದಿ ಹೋಗಿ ಹಾಗೆ ಕಾರ್ಮಿಕರ ಅದೊಂದು ಕೊಲೋನಿ ಇರುತ್ತಲ್ಲ, ಪ್ರತಿ ಮನೆಗೂ ಜಮೀನ್ದಾರರ ಮನೆಗೂ ಒಂದು ಕಾರ್ಮಿಕರ ಕೊಲೋನಿ ಇರುತ್ತೆ. ಯಾವುದೋ ಒಂದು ವರ್ಗದವ್ರು ಕಂಟಿನ್ಯೂಸ್ ಒಂದೇ ವರ್ಗದವ್ರು ಇರ್ತಿದ್ರು. ಅವ್ರ ಮನೆ ಬದಿ ಮೇಲೆ ಹೊತ್ತೆ ಇಪ್ಪತ್ತಿಗೆ ಒಂದ್ ಮನೆ ಬಂದ್ರೆ ಗೊಣಗೊಣಗೋಣ ಮಾತಾಡತ್ಕೆ ಅಂತ ಒಡೆಯರಲ್ಲೇ ನಿತ್ಕೊಂಡ್ರು. ಇದೆಂತ ಮಾತಾಡ್ತಿರ್ಕ ಅಂಬ ಒಳಗಂತ ಎಂಬತ್ತಿಗೆ ಅಲ್ಲ ತಿಂಬಕ್ಕೆ ಒಂಬ ತಿಂಬಕ್ಕೆ ಎಷ್ಟು ದಿವಸ ಆಯ್ತು, ಒಂದು ತಿಂಡಿ ಇಲ್ಲೇ ಒಂದು ದೂಡ ಅಂತಂದ್ರೆ ಎಂತದ್ದು ಇಲ್ಲ, ಎಲ್ಲಾರು ಅಳಿ ಓಡ್ತಿರಲ್ಲ ಸತ್ತೀರ, ಒಂದು ಬಜ್ಜಾರ ಮಾಡ್ತಿದ್ರೇನೋ ಅಂದ್ರೆ ಒಂದು ಉಳ್ಳಕ್ಕಿತ್ತಾಕ ಅಂತ ಅಂದ ಹೇಳ್ರು. ಈಗ ಯಜಮಾನರಿಗೆ ನಾ ಎಲ್ಲ ಹೋಗಿ ಮಕ್ಕಳು ನನ್ನ ಅಬ್ಬಿ ಸಾವ ಹರಿಸ್ತುವ ಅಂದೇಳಿ ಸಿಟ್ಟು ಬಂದು ಸೀದ ಮನೆ ಬಂದ್ರು. ಮನೆ ಬಂದು ಕರ್ದ ಪಾಪ ಕೆಲಸದವರಿಗೆಲ್ಲ ತಿಂದೆ ಎಲ್ಲ ಪಾಪ ತೋಡು ನಾಲ್ಗೆಲ್ಲ ದಪ್ಪ ಆಯ್ತಕ್ಕಂತ ಎಂತಾರ ಇದ್ ಮಾಡಕ್ ಇವತ್ತೊಂದು ಆಷಾಢಿ ಹಬ್ಬ ಅನ್ನೋದು ಒಂದು ಮಾಡಿಬಿಡಿ ಕರ್ದ ಅವರಿಗೆಲ್ಲ ಒಂದು ಸಮಾ ಉಮ್ಕ್ ಹಾಕಿ ಮಾಡೋದು. ಆಷಾಢಿ ಹಬ್ಬಕ್ಕೆ ಎಂತ ಮಾಡೋದು, ಒಂದು ಕೋಳಿ ಕಡುಬು ಕಾಯಲ್ಲ ಹಿಂಗಿದೆ ಅಂತಾರ ಮಾಡಿ ಅವ್ರಿಗೊಂದು ಒಳ್ಳೆ ಊಟ ಹಾಕಿ ಅಂದಳೆ ಹೇಳ್ರಂದ್ರು. ಅದರಿಂದ ಆಷಾಢಿ ಹಬ್ಬ ಹುಟ್ಟಿದಾಳೆ ಒಂದು ಪ್ರತೀತಿ ಹಬ್ಬ. ಅದು ಎಷ್ಟು ಸತ್ಯವಷ್ಟು ಒಳ್ಳೆ ಗೊತ್ತಿಲ್ಲ, ಆಲೋಚನೆ ಮಾಡಿಕೊಂಡ್ರೆ ಹೌದು ಅಮ್ಮಂಗಿತ್ತು. ಕಾರ್ಮಿಕ ಕೊಲನಿಗೆ ಈ ಕಾರ್ಮಿಕರಿಗೆ ಕೂಡ ತುಂಬಾ ಕಷ್ಟ. ಎಷ್ಟು ಎಲ್ಲಿವರೆ ಕಷ್ಟ ಅಂತ ಹೇಳಿದ್ರೆ ಇದು ನಾನು ಹೇಳೋದೊಂದು 50-100 ವರ್ಷ ಹಿಂದಿನ ಕತೆ ಹೇಳೋದು. ಕಾರಣ ನಮ್ಮನೇನೇ ಕಟ್ಕೊಂಡ್ರು ಅಥವಾ ನಮ್ಮನೆ ಆಸ್ಪಾಸ್ ಊರಂಗೆ ಎಲ್ಲ ಹಾಗೆ ಸ್ವಲ್ಪ ದೊಡ್ಡದಂತ ಸಿಕ್ಕಾಪಟ್ಟೆ ಸಾಗುವಳಿ ಇದ್ದಾರೆಲ್ಲ. ಗಂಡಸರಿಗೆಲ್ಲ ಬೇರೆ ಉದ್ಯೋಗ ಇಲ್ಲ, ಈಗಿನ ಕಣಗೆ ಉದ್ಯೋಗ ಸಿಗ್ತಿರ್ಲಿಲ್ಲ. ಅವ್ರಿಗೆ ಉದ್ಯೋಗ ಏನಂತ ಹೇಳಿದ್ರೆ ಸೇರಿಗಾರಿಕೆ. ಅವ್ರಿಗೆ ಗಟ್ಟಕ್ಕೆ ಗಟ್ಟದ ಆಳ ಕರ್ಕೊಂಡು ಹೋಗುವಂತದ್ದು ಒಂದು ಅಭ್ಯಾಸ. ಸ್ವಲ್ಪ ಗಟ್ಟಿ ಇದ್ದಾರೆಲ್ಲ ಎಲ್ಲರಿಗಂತ ಇಲ್ಲ. ಮೇಲ್ ಹತ್ರಗಳು ಆಗುಂಬೆಯಿಂದ ಶುರು ಆದ್ರೆ ತೀರ್ಥಹಳ್ಳಿ ಆಚೆಗೆ ಮೇಘರೊಳ್ಳಿಯೋ ಆರೂರು ತುಂಬಾ ಇತ್ತು ಊರುಗಳಲ್ಲಿ. ಶಿವಮೊಗ್ಗ ಎಲ್ಲರಿಗೆ ಎಲ್ಲರಿಗೆ ಅಂದ್ರೆ ಶಿವಮೊಗ್ಗದವರಿಗೂ ಆಳುಗಳನ್ನ ಹಾಕ್ತಿದ್ರು. ಅಲ್ಲಿ ಅಲ್ಲಿ ಅಡಕೆ ತೋಟ ಮೇಯ್ನ್, ಅವ್ನು ಸ್ವಲ್ಪ ಭತ್ತದ ಗದ್ದೆ ಇರುತ್ತೆ ಅವರಿಗೆಲ್ಲ. ನಮ್ಮ ಪೈಕಿಯವರೇ ಬಹಳಷ್ಟು ಜನ ಇದ್ರೆ, ನಾವು ಮಾವಂದಿರೆ ನಮ್ಮ ಕಸಿನ್ಸ್ ಎಲ್ಲ ಕಲಿದಿದ್ದಾರೆಲ್ಲ. ಅಲ್ಪ ಸ್ವಲ್ಪ ಭತ್ತ, ಯಾಕೆ ಇವ್ರಿಗೆ ಲೆಕ್ಕಾಚಾರ ಮಾಡಿಗ ದುಡ್ಡೆಲ್ಲ ಕೊಡಬೇಕಲ್ಲ, ಅದಷ್ಟು ಲೆಕ್ಕಾಚಾರ ಬರ್ತದೆ. ಈ ಆಳ ಕಾಳನ್ನೆಲ್ಲ ಕರ್ಕೊಂಡು ಗಟ್ಟಕ್ಕೆಲ್ಲ ಹೊತ್ತಿದ್ರು. ಅಲ್ಲಲ್ಲಿ ಹಾಕಿ ಅವ್ರಿಗೊಂದು ಕಾಲೋನಿ ಮಾಡಿ ಕೊಡ್ತಾರೆ. ಒಂದೇ ವರ್ಗದವ್ರು, ಹೆಚ್ಚಿನವರವ್ರು, ಯಾಕಂದ್ರೆ ಇಲ್ಲ ಅವ್ರ ಮನೆ ಹೆಂಗಸರೆಲ್ಲ ಊರಂಗಿರ್ತಿದ್ರೆ ಗಂಡಸರೆಲ್ಲ ಅಲ್ಲಿ ಕರ್ಕೊಂಡು ಅಲ್ಲಿ ಕೆಲಸಕ್ಕೆಲ್ಲ ಬಿಡ್ತಿದ್ರು. ಈ ಬಗ್ಗೆ ನೀವು ಕೆಲವೊಂದು ನಮ್ದು ಕಾನೂರು ಸುಬ್ಬೊಮ್ಮೆ ಹೆಗ್ಗೆಡ್ ತಿಂಗಳು ಇದ್ರ ಒಂದು ಕೆಲವೊಂದು ಈ ವಿಚಾರಗಳೆಲ್ಲ ಬಂದಿತ್ತು ಅವ್ರ ಕುವೆಂಪು ಬರೋದು ಕಾದಂಬರಿ. ಯಾಕಂದ್ರೆ ಕುವೆಂಪು ಅವ್ರ ಮನೆ ಬದಿಗೂ ಇಲ್ಲಿನ ಆಳುಗಳೇ ಇದ್ದಿತ್ತು. ತಮ್ಮ ಈ ಬದಿಯವರೇ ತಣೆಯು ಹಿಲಿಯಾಣ ಬೆಳವೆ ಆಚೆ ಮಡವಕ್ಕಿ ಈಚೆ ಹಾಲಾಡಿ ಎಲ್ಲ ಈ ಬದಿಯ ಬಹಳ ಜನ ಸೇರಿಗಾರ ಇದ್ದಿರಲ್ಲ. ಅಲ್ಲೆಲ್ಲ ಹೋಗಿ ಅಲ್ಲಿ ಮತ್ತೆ ಇಲ್ಲಿ ಅಲ್ಲೇ ಇರ್ತಿದ್ರು. ಅವ್ರಿಗೆ ಮನೆ ಮಾಡಿಕೊಟ್ಟು ಅವ್ರಿಗೆ ಜಮೀನ್ದಾರ ಬ್ರಾಹ್ಮಣರು ಇರ್ಬೋದು ಗೌಡ್ರು ಇರ್ಬೋದು, ಇವರು ಸೇರಿಗಾರಿ ಒಂದು ಬೇರೆ ಒಂದು ಪ್ರತ್ಯೇಕ ಒಂದು ಬೈಟ್ ಹಾಕಿರ್ತಿತ್ತು. ಅವರಿಗೆ ಮತ್ತೆ ಅಲ್ಲಿ ಬೇಕಾದ ಸಂಬಳ ಅಡ್ವಾನ್ಸ್ ಕೊಟ್ಟು ಬರ್ತಿದ್ರು. ಮತ್ತೆ ಇವ್ರು ತಕೊಂಡು ದುಡ್ಡು ಬರ್ತಾ ಇದ್ರು. ಇಲ್ಲಿ ಈ ಕಾರ್ಮಿಕರು ಎಂತದ್ದು, ಅವ್ರ ಮನೆಗೆಲ್ಲರ ಮದಿಗಿದಿ ಆಯ್ತಂತಾರೆ, ಸೇರಿಗಾರ ಹತ್ರ ಸಾಲ ಮಾಡ್ರೆ ಅವನ್ ಜೀವಮಾನಡಿ ಅವನ್ ಸಾಲ ತೀರುವುದಿಲ್ಲ.
5: ಅದ್ಯಾಕೆ
4: ಹಂಗಂತ ಹೇಳಿ ಇವ್ರು ಕೊಡುದಿತ್ತಲ್ಲ, ಅದಕ್ಕೆ ಬಡ್ಡಿ ಹಾಕುದು ಹೆಂಗ ಹೇಳ್ರೆ,
5: ಚಕ್ರ ಬಡ್ಡಿ
4: ಒಟ್ಟಾರೆ ಹಾಕ್ತಾ ಇಕ್ಕಂದು. ಯಾಕಂದ್ರೆ ಅವ ಮತ್ತೆ ತಪ್ಪಿ ಹಪ್ಪಕ ಸಾಲ ತೀರುಕಾಗಂದು ಇವ್ರದ್ದು ಉದ್ದೇಶ. ನಮ್ಗೆ ಕೈ ತಪ್ಪಿ ಹಪ್ಪಕಾಗ ಆಳ ಅಂದಾಳೆ. ಮತ್ತೆ ಅದ್ರ ಮೇಲೆ ಆಳುಗಳನ್ನ ಕೊಳುವುದು ಅದೆಲ್ಲ ಮಸ್ತೆಲ್ಲ ಇರುತ್ತೆ ಬಿಡಿ. ಅದೆಲ್ಲ ಒಟ್ರಾಸಿ ಈ ಕಾರ್ಮಿಕರಿಗೆ ಇವ್ರು ಬಿಟ್ಟರೆ ಬೇರೆ ಗತಿಯಿಲ್ಲ. ಅವರು ಕೂಡ ಹಾಗೆ ಮದಿ ಮನ್ಕಲೆಲ್ಲ ಆಗುವಾಗ ಏನೋ ಖರ್ಚು ದುಡ್ಡು ಬೇಕು ಅವ್ರ ಹತ್ರ ದುಡ್ಡದೆ ಅಂತ ಇಪ್ಪದಲ್ಲ. ಈ ಒಡೆಯರ ಹತ್ರ ಅಥವಾ ಸೇರಿಗಾರ ಹತ್ರ ತಕೊಂಡ್ರೆ ಮದುವೆ ಮಾಡಿಸಿ ಸಾಲ ಮಾಡ್ಕೊಂಡು ಮತ್ತೆ ಅವ್ರ ಜೀವಮಾನ ಹೇಳಿ ಅಲ್ಲಿ ದುಡಿತಾ ಇಕ್ಕಣಿ. ಊರಂಗೆ ಇವ್ರು ಹೆಂಗಸರ ಮಕ್ಕಳು ಇಲ್ಲೇ ಇರ್ತಾರೆ ಊರ್ ಬದಿಂಗೆ. ಈ ರೀತಿದ ಒಂದು ಕಟ್ಟುಪಾಡು ಆಗಳಿತ್ತು. ಆಷಾಢಿ ತಿಂಗಳಿಗೆ ಇದಾಯ್ತು. ಮತ್ತೆ ಪುನಃ ನಂತರ ಬಿಡಿ, ಆಷಾಢಿ ಆದ್ಮೇಲೆ ಸವಾಣಿ ಕನ್ಯೆ ಬತ್ತ ನಡೀತತ್ತು. ಆಷಾಢಿಗೆ ಮಾತ್ರ ಕೆಲವೊಂದು ವಿಧಾನಂಗೆ ಹೊಸ ಹೊಸ ತಿಂಡಿ ತಿನಿಸೆಲ್ಲ ಬತ್ತತ್ತು. ಈ ಹೆಚ್ಚಿದೆಲ್ಲ ಗಿಡ ಮರ ಇದಕ್ಕೆ ಸಸ್ಯ ಇದಕ್ಕೆ ಸಂಬಂಧಪಟ್ಟದ್ದು. ಕೆಸುವು ನಾನು ಆಗಲ್ ಹೇಳ್ದಂಗೆ ದಾಸನ ಮತ್ತೆ
5: ಕ್ಯಾನಿಗಂಡಿ
4: ಇತ್ತು. ಕ್ಯಾನಿಗಂಡಿ ಅಂಬಕ್ಕೆ ನೆನಪಾಯ್ತು ನನಗೆ. ಸಾಧಾರಣ ನನ್ನ ಪ್ರಾಯದ ನಾನು 41 ಹುಟ್ಟದ್ದು, ಸಣ್ಣ 51-52 ಸಮಯದಂಗೆ ಬಹಳ ಇದು ಬಂತೆ, ಆಹಾರದ ಕೊರತೆ, ಬರಗಾಲ ಬಂದಂಗೆ ಬಂತು. ಬರಗಾಲ ಬಂದಾಗ ಸರಿ ನೆನಪುಂಟು. ಬರಗಾಲ ಬಂದಾಗ ಆಹಾರಕ್ಕೆ ಎಷ್ಟೋ ತತ್ವರ ಅಂತ ಹೇಳ್ರೆ, ಇಲ್ಲಿ ನಮ್ ದೇಶದಂಗೆ ಅಕ್ಕಿ ಇರ್ಲಿಲ್ಲ. ನಂಗೆ ತಿಳಿದ್ಮಟ್ಟೆ ರಂಗೂನಿಂದ ಅಕ್ಕಿ ಬರ್ತಾ ಇತ್ತು. ಅಲ್ಲಿ ರಂಗೂನ ಸಿಕ್ಕಾಪಡೆ ಬೆಳೆದ್ ಬರ್ಮದ್ದು ರಂಗೂನ ಅಕ್ಕಿ ಬಂದು ನಮ್ದು ಮನೆ ನಾನು ಹರಾಡಿಂಗ್ ಇದ್ದಿದೆ. ಮತ್ತೆ ಇಲ್ಲಿ ಹಣ ಕಮ್ಮಿ ಹೌದು, ಹರಾಡಿಂಗ್ ಹುಟ್ಟಿ ಬೆಳೆದು ಹೆಚ್ಚಲ್ಲ. ಹಂಗಾರ ಕಟ್ಟಿಗೆ ಬಂದರಿಗೆ ಇದ್ರ ಮಚ್ಚುವೆಂಗೆ ಅಕ್ಕಿ ಬಪ್ಪದ್ದು.
5: ಮಚ್ಚುವೆ ಅಂದ್ರೆ
4: ದೊಡ್ಡಿ ಮರ ಅಲ್ಲ, ಇದ್ರಂಗೆ ನಡೆಯುವಂತ ಮಚ್ಚುವೆ ದೊಡ್ಡ ಹಡಗ ಅಲ್ಲ, ಸಣ್ಣ ಹಡಗ ದೋಣಿ, ದೊಡ್ಡ ದೋಣಿಗಳು. ಈ ನಿಮ್ದು ಹಂಚಿನ ಕಾರ್ಖಾನೆ ಇದೆ, ಹಂಚಲ್ಲಿ ಹೊಪ್ಪದಿತ್ತಲ್ಲ ಪೂರ, ಅದೇ ಮಚ್ಚುವೆಂಗೆ ಹೊಪ್ಪದ ದೋಣಿ ತಕೊಂಡೆ. ಅಲ್ಲ ತೀರ ಬದಿ ಬತ್ತಲ್ಲ ಅದೇ ಬಾಯ್ಪುರ ಅಂತ ಆಗಳ ಡೀಪ್ ಇದ್ದಿತ್ತು ಅಲ್ಲಿ ಬತ್ತಿತ್ತೇನೋ, ಅಲ್ಲಿ ಇಟ್ಕೊಂಡು ತುಂಬಿಸ್ಕೊಂಡು ಮಚ್ಚುವೆ ಸ್ವಲ್ಪ ದೊಡ್ಡದೆ ಅದು. ಅದು ಇದ್ರಂಗೆ ಹಾಗೆ ಇಟ್ಕೊಂಡು ಬಹಳ ಡೀಪ್ ಸೇಲ್ ಕೂಡ ಹೋಗೊಂಡು ಬೇರೆ ಬೇರೆ ಬೇರೆ ಕಡೆ ಹೊತ್ತಿತ್ತದ ಮಚ್ಚುವೆ. ಇಲ್ಲಿಂದ ಬಾಂಬೆ ಬೊಂಬೈಗೆ ಹೋಗ್ತಾರೆ ಅದ್ರಂಗೆ ಮಚ್ಚುವೆಂಗೆ. ಅಲ್ಲೆಲ್ಲ ಎಲ್ಲೆಲ್ಲ ಬಂದಿರುತ್ತೆ ಅಲ್ಲಿ ಪೂರ ಮಚ್ಚುವಿಗೆ ಇಲ್ಲಿಂದ ನಮ್ ಹತ್ರ ಇಲ್ಲ ನಮ್ದಿದೆ. ನಂತರ ಮಲ್ಪೆಂದು ಕೂಡ ಹೋಗ್ತೈತೆ. ಅದಕ್ಕಿಂತ ಆ ಕಾಲದಂಗೆ ನಮ್ದು ಹಂಗಾರಕಟ್ಟೆ ಬಹಳ ಫೇಮಸ್ ಐತಾ.
5: ಹೌದಾ? ತುಂಬಾ ಫೇಮಸ್.
4: ಹಂಗಾರಕಟ್ಟೆ ದೊಡ್ಡ ಬಂದ್ರ ಅದು.
5: ಓ,
4: ಮತ್ತೆ ಮಂಗಳೂರು ಮತ್ತೆ ಕಾರವಾರ ಎಲ್ಲ ಆದ್ಮೇಲೆ ಬಿದ್ದು ಹೋಯ್ತೀನಿ. ಈ ಹಂಚುಗಳು ಪೂರ ಹತ್ತಿದ್ದೆ ಅದ್ರಂಗೆಲ್ಲ
5: ಹಂಗಾರಕಟ್ಟೆ ಬಂದರಿಂದ.
4: ಹೌದು, ಸಿಕ್ಕಾಪಟ್ಟೆ ಹತ್ತಿತ್ತಿಲ್ಲ.
5: ನಮ್ಗ ಹತ್ರ ಮರೆ ತುಂಬಾ ಅದು.
4: ನೀವು ಹೋಯ್ಲಿಲ್ಲ?
5: ನಾವು ಹಾತೆ ಇರುತ್ತೆ.
4: ಈಗ ತುಂಬಾ ಮತ್ ಮೂರ್ನಾಳು ಡೆವಲಪ್ ಆತೈತಿ ಈಗ ಅಲ್ಲಿಗೆ.
5: ಮತ್ ಬಂದರ ಅತ್ತ
4: ಅಲ್ಲ, ಅದೇ ಅದರಿಂದ ಸ್ವಲ್ಪ ಚುರುಕು ಆತೈತಿ ಅದ್ರಂಗೆ.
5: ಓಕೆ, ಸೊ ಅಲ್ಲಿಗೆ ಬಂದು ಅದ್ರ ಮೂಲಕ ನಿಮ್ಗೆ ರಂಗೂನಿಂದ ಅಕ್ಕಿ ಬತ್ತಿ
4: ಎಲ್ಲ ಬಂದ್ರೆ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ,
0: ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: जान सभी को प्यारी है पर जान से प्यारा देश।
1: धन्य धन्य बुंदेलखंड।

पर ये संदेश, जान सभी को प्यारी है पर जान से प्यारा देश। धन्य धन्य।

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವ್ರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಇವತ್ತು ನಮ್ಮ ರೇಡಿಯೋ ಕುಂದಾಪುರದ ಕುಂದಾಪುರ ಮಾತುಕತೆ ಸಾಕ್ಷರತಾ ಕಾರ್ಯಕ್ರಮದ ಮಾತುಕತೆ. ಈಗಾಗಲೇ 2 ವರ್ಷ ನಾವು ಈ ಸಾಕ್ಷರತೆ ಬಗ್ಗೆ ಮಾತಾಡಿತ. ಸಾಕ್ಷರತೆ ಅಂದ ಕೂಡಲೇ ಯಾರಿಗೆ, ಸಣ್ಣರಿಗ? ಸತ್ಯವಾಗ್ಲೂ ಅಲ್ಲ, ನಿಮ್ಗೆ ಗೊತ್ತಿತ್ತಲ್ಲ, ಸಾಕ್ಷರತೆ ಅಂದ್ರೆ ವಯಸ್ಕರಿಗೆ. ವಯಸ್ಕರಾಗಿಯೂ ಓದಲು ಬರೆಯಲು ಬರೋದಿಲ್ಲ ಅಂತವರಿಗೆ ಹೇಳಿಕೊಡೋದನ್ನ ಸಾಕ್ಷರತೆ ಅಂತ ಹೇಳ್ತಾರೆ. ಇದನ್ನ ನಮ್ಮ ಜಿಲ್ಲಾ ಪಂಚಾಯತ್ ಉಡುಪಿ ಇದರ ಅಡಿಯಲ್ಲಿ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆ ಬಹಳ ಸಾಂಗವಾಗಿ ಮಾಡ್ಕೊಂಡು ಬರ್ತಿತ್ತು, ವಯಸ್ಕರ ಸಾಕ್ಷರತಾ ಕಾರ್ಯಕ್ರಮ. ಪ್ರತಿದಿನ ಇದಕ್ಕೊಂದು ಪ್ರಯತ್ನ ಆಗ್ತಾ ಇರುತ್ತೆ ಅವರದ್ದು. ಅದಕ್ಕೆ ಸಲುವಾಗಿ ಈ ಸಲ September 1 to September 14 ಸಾಕ್ಷರತಾ ಪಾಕ್ಷಿಕ ಕಾರ್ಯಕ್ರಮ ಮಾಡ್ತಾ ಇದ್ರು. ಹಾಗೆ September 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇದು ಇವತ್ತು ಶುರು ಮಾಡದಲ್ಲ, ಶುರು ಮಾಡಿ ತುಂಬಾ ಟೈಮ್ ಆಯ್ತು. ಇದ್ರ ಬಗ್ಗೆ ಎಲ್ಲ ಮಾತಾಡೋಕೆ ನಮ್ಮೊಟ್ಟಿಗೆ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳಾಗಿರುವ ಯೋಗ ನರಸಿಂಹ ಸ್ವಾಮಿ KM ಇವರಿದ್ದಾರೆ. ಅವರ ಜೊತೆಗೆ ಕಾರ್ಯಕ್ರಮ ಸಹಾಯಕರಾಗಿರುವಂತಹ ಉಮೇಶ್ ಆಚಾರ್ಯ ಅವರು ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ
2: ಸರ್. ಹೆಂಗಿದ್ರಿ, ಹುಷಾರಿದ್ರಿಯಾ?
3: ಹುಷಾರಿದ್ದೀವಿ ಮೇಡಮ್.
2: ಭಾರಿ ಖುಷಿ ನಂಗೆ. ನೀವು ತುಮಕೂರವರಾಗಿ ನಮ್ಮ ಕುಂದಾಪುರನ, ನಮ್ಮ ಉಡುಪಿ ಜಿಲ್ಲೆಯ ಎಲ್ಲಾ ಭಾಗಗಳನ್ನ ತುಂಬಾ ಪ್ರೀತಿ ಮಾಡಿದ್ರಿ, ಇಲ್ಲಿ ಜನರನ್ನು ತುಂಬಾ ಅರ್ಥ ಮಾಡ್ಕೊಂಡಿರಿ, ವಯಸ್ಕರ ಶಿಕ್ಷಣಕ್ಕೆ ತುಂಬಾ ಒತ್ತು ಕೊಟ್ಟು ನಿಮ್ಮ ಹಾರ್ಟ್ ಅಂಡ್ ಸೋಲ್ ಇಟ್ಟು ಕೆಲಸ ಮಾಡ್ತಾ ಇದ್ದೀರಿ. ಮತ್ತೆ ಖುಷಿ ಆದ್ಯ ಅಂತಂದ್ರೆ ನಮ್ದು 100% ಲಿಟ್ರೇಟ್ ಡಿಸ್ಟ್ರಿಕ್ಟ್ ಅಂತ, 100% ಸಾಕ್ಷರತಾ ಜಿಲ್ಲೆ ಅಂತ ಅನೌನ್ಸ್ ಆಗಿತ್ತು. ಅದು ಹ್ಯಾಂಗ್ ಸರ್ ಅನೌನ್ಸ್ ಮಾಡ್ತಾರೆ, ನಾವು ಅಷ್ಟು 100% ಆಗಿ ಲಿಟ್ರೇಟ್ ಆಗಿದೀವ? ನನ್ನೊಂದು ಪ್ರಶ್ನೆ ನಿಮ್ಗೆ.
3: ಅದು ಹಾಗಾಗೋದಿಲ್ಲ ಮೇಡಮ್. ನಮ್ಮ ಸಾಕ್ಷರತೆ ಅಂತಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ನಿಯಮಾನುಸಾರ ಹೇಳ್ಬೇಕು ಅಂತಂದ್ರೆ 95% ಅಂದ್ರೆ ಪ್ರತಿಶತ 100 ಜನಕ್ಕೆ 95 ಜನರು ಸಾಕ್ಷರತೆಯನ್ನ ಹೊಂದಿದ್ರೆ ಅದನ್ನ ಸಂಪೂರ್ಣ ಸಾಕ್ಷರತಾ ಜಿಲ್ಲೆ ಅಥವಾ ತಾಲೂಕು ಅಥವಾ ಪ್ರಾಂತ್ಯ ಅಂತ ಇದನ್ನ ನಾಮಾಂಕಿತ ಮಾಡಬಹುದು. ಅದರ ಆಧಾರದ ಮೇಲೆ ನಾವು ಸಂಪೂರ್ಣ ಸಾಕ್ಷರತೆ ಅಂತ ಘೋಷಣೆ ಮಾಡಬಹುದು ಮೇಡಮ್.
2: ಕರ್ನಾಟಕದಲ್ಲಿ ನಮ್ದು ಒಂದೇ ಜಿಲ್ಲೆಯ
3: ಪ್ರಸ್ತುತ ನಮ್ಮ ಜಿಲ್ಲೆ ಒಂದ್ ಪ್ರಸ್ತಾವನೆಯನ್ನ ಮಾನ್ಯ ಪ್ರತೀಕ್ ಬಾಯಲ್ ಸರ್ ಅವರು ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇನಿದ್ದಾರೆ ಮಾನ್ಯರ ಮೂಲಕ ಪ್ರಸ್ತಾವನೆಯನ್ನ ನಮ್ಮ ರಾಜ್ಯ ಕಚೇರಿಗೆ ಸಲ್ಲಿಸಿದ್ದೆ ಮೇಡಮ್. ನಂತರ ನಮ್ಗೆ ಪೈಪೋಟಿ ನಮ್ಮ ಏನು ಅಖಂಡ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತು, ಸೊ ನಮ್ಮ ಮಾತೃ ಜಿಲ್ಲೆ
2: ಮಂಗಳೂರು
3: ಕೂಡ ನಮ್ಮ ಹಿಂದೆನೆ ಕೂಡ ಬರ್ತಾ ಇದೆ ಮೇಡಮ್.
2: ಒಟ್ಟೊಟ್ಟಿಗೆ
3: ಅಣ್ಣ ತಮ್ಮಂದಿ ಇರ್ತಾರೆ.
2: ಹೌದು. ಸೊ ಹಂಗಾಗಿ ಇವರಿಬ್ರು ಇದ್ದಾರೆ ಈಗ ಉಡುಪಿ ಮತ್ತು ಮಂಗಳೂರು. ಸರಿ, ವಯಸ್ಕರ ಶಿಕ್ಷಣ ಇಲಾಖೆ ಅಡಿಯಲ್ಲಿ ವಯಸ್ಕರ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ನೀವು

0: ಆ ಒಂದು ವ್ಯವಸ್ಥೆ ಇರ್ತದೆ. ಸೊ ಇಂಥ ಸಂದರ್ಭದಲ್ಲಿ ನಾವ್ ಎಷ್ಟು ಸಾಕ್ಷರರು ಅಂತ ಅಂದ್ರೆ, ಅನುಭವದೊಂದಿಗೆ ಓದು ಅದು ಸಾಕ್ಷರತೆಗೆ ಎಡ ಮಾಡಿಕೊಡ್ತದೆ. ನಾವೆಲ್ಲರೂ ಅಕ್ಷರಸ್ಥರು, ಆದ್ರೆ ಸಾಕ್ಷರತೆಗೆ ಇನ್ನೊಂದಷ್ಟು ಅನುಭವ ಮತ್ತೆ ಒಂದಷ್ಟು ಏನು ಕೌಶಲಗಳ ಅಗತ್ಯತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತ ವತಿಯಿಂದ, ಜಿಲ್ಲಾ ಪಂಚಾಯತ್ ವತಿಯಿಂದ ಇದನ್ನ ಮುಂದುವರೆದ ಭಾಗವಾಗಿ ಜೀವನ ಕೌಶಲ, ಅದರ ಜೊತೆಗೆ ವೃತ್ತಿ ಕೌಶಲಗಳು ಮತ್ತೆ ಏನು ಸಾಫ್ಟ್ ಸ್ಕಿಲ್ ಬೇಕಾಗ್ತದೆ ಜನಕ್ಕೆ. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ವಯಸ್ಕರ ಶಿಕ್ಷಣ ಇಲಾಖೆಯನ್ನ ಮುಂದುವರಿಸೋದಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ ಮೇಡಮ್. ಆ ನಿಟ್ಟಿನಲ್ಲೇ ನಾವು ಕೂಡ ಸಾಕ್ತಾ ಇದ್ದೇವೆ.
1: ದಿಸ್ ಇಸ್ ಇಂಟ್ರೆಸ್ಟಿಂಗ್ ಸರ್. ನೀವು ಜಸ್ಟ್ ಅಕ್ಷರ ಹೇಳ್ಕೊಡೋದಲ್ಲ, ಈಗ ಕೌಶಲಗಳನ್ನು ಹೇಳ್ಕೊಡಕ್ ಹೊರಟಿದ್ದೀರಿ ಅಂತ ಆಯ್ತು. ಲೈಫ್ ಸ್ಕಿಲ್ ಮತ್ತೆ ಪ್ರೊಫೆಷನಲ್ ಸ್ಕಿಲ್ಸ್, ಆಮೇಲೆ ಇನ್ನೊಂದು
0: ಇದರಲ್ಲಿ ನಮ್ಗೆ ಸಾಫ್ಟ್ ಸ್ಕಿಲ್ ಅಂತ ಬರ್ತದೆ.
1: ಸಾಫ್ಟ್ ಸ್ಕಿಲ್ಗಳು. ಸೊ ಶುರು ಮಾಡಿದ್ರೆ ಅಥವಾ ಮಾಡ್ಬೇಕಂತ ಇನ್ನು ಪ್ಲಾನ್ ಯೋಜನೆ?
0: ಹೌದು ಮೇಡಮ್, ಪ್ರಸ್ತುತವಾಗಿ ನಾವು ಮೆರಿನಾಪುರ ಕಾರ್ಕಳ ವಲಯದಲ್ಲಿ 41 ಜನ ಮಹಿಳೆಯರನ್ನೇ ನಾವು ಅಂದ್ರೆ ಒಂದೆಡೆ ಸೇರಿಸ್ಕೊಂಡು ಅವ್ರಿಗೆ ಮೊದಲು ನಾವು ಡಿಜಿಟಲ್ ಲಿಟ್ರೆಸಿ ಅಂದ್ರೆ ಪ್ರಸ್ತುತ ಏನು ಈ ಜನಕ್ಕೆ ಮೊಬೈಲ್ ಬಳಕೆ ಮತ್ತೆ ಮೊಬೈಲ್ ನಿಂದ ಅಂದ್ರೆ ಅವರು ಮೊಬೈಲ್ ಚೆನ್ನಾಗಿ ಬಳಸ್ತಾರೆ, ಆದ್ರೆ ಬೇರೆಯವರು ಇವರ ಮೊಬೈಲ್ನೊಂದಿಗೆ ಯಾವ ರೀತಿ ಎಲ್ಲ ಏನು ಅವಘಡಗಳು ಉಂಟಾಗ್ಬೋದು ಅಥವಾ ಆಗ್ಬೋದು ಫಾರ್ಚುನೇಟ್ಲಿ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನಾವು ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಅನ್ನೋ ದೃಷ್ಟಿನಲ್ಲಿ ನಾವು ಮಾಹಿತಿ
1: ಕೊಟ್ಟಿದ್ದೀವಿ.
0: ಯೆಸ್ ಮೇಡಮ್, ಹಾಗೂ ಆಗ್ತದೆ. ಅದ್ರ ಜೊತೆಗೆ ನಾವು ಅಲ್ಲಿ ಇರ್ತಕ್ಕಂಥವ್ರಿಗೆ ಬಹುಪಾಲು ಅಲ್ಲಿ ಓದ ಹುಡುಗರು ಬಂದಿದ್ರು. ಸೊ ಅಲ್ಲಿ ಸ್ವಲ್ಪ ಏನು ಅಂತಾರೆ, ಅದು ಹಿಂದುಳಿದ ಪ್ರದೇಶವಾಗಿತ್ತು ಅಂದ್ರೆ ಅಷ್ಟು ಕಮ್ಯುನಿಟಿ ಮೆಸೇಜಸ್ ಆಗಿರ್ಬೋದು ಅಥವಾ ಅವ್ರು ಮುಂದೆ ಬರೋದಕ್ಕೆ ಅಂದ್ರೆ ಅವರು ವ್ಯಕ್ತಿಗತವಾಗಿ ಒಂದಷ್ಟು ಸ್ಟೇಟಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ರೀತಿನಲ್ಲಿ ಸಹಾಯ ಮಾಡಬಹುದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅಲ್ಲಿ ಬಹುಪಾಲು ಸ್ಟೂಡೆಂಟ್ಸ್ ಇದ್ರು. ಆ ಸ್ಟೂಡೆಂಟ್ಗಳಿಗೆ ಇವರನ್ನ ನಾವು ಎಜುಕೇಟ್ ಮಾಡಿದ್ರೆ ಒಂದಲ್ಲ ಒಂದು ಜಾಬ್ ಓರಿಯೆಂಟೆಡ್ಗೆ ಹೇಗೆ ನಾವು ಸಹಾಯ ಮಾಡಬಹುದು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಲೈಕ್ ಕರಿಯರ್ ಗೈಡೆನ್ಸ್ ಆಗಿರ್ಬೋದು ಅದನ್ನು ಕೂಡ ಆ ನಿಟ್ಟಿನಲ್ಲಿ ಕೊಟ್ಟು ತುಂಬಾ ಖುಷಿ ಪಟ್ರು. ನಮ್ಗಿಂತ ಮಾಹಿತಿ ಕಾರ್ಯಾಗಾರಗಳು ಬೇಕು ಸರ್, ಮುಂದೊಮ್ಮೆ ನಾವು ಮತ್ತೆ ಅವಕಾಶ ಸಿಕ್ಕಿದಾಗ ಇಂಥ ಕಾರ್ಯಕ್ರಮಗಳು ನಂಬ್ಕೊಳ್ಬೇಕು, ಮಾಡಿಕೊಡಿ ಸರ್ ಅಂತಾನು ಕೇಳಿದ್ದಾರೆ. ಇದು ಒಂದಾಯ್ತು ಮೇಡಮ್. ಎರಡನೇದು ಇದಕ್ಕೆ ಪೂರ್ವಭಾವಿಯಾಗಿ ಮತ್ತೊಂದು ಕೆಲಸವನ್ನು ಕೂಡ ನಮ್ಮ ಕುಕ್ಕಂದೂರು ಗ್ರಾಮ ಪಂಚಾಯತಿ ಅಗೇನ್ ಕಾರ್ಕಳದಲ್ಲಿ ನಾವು ಮಾಡಿದೊ. ಅಲ್ಲಿ ಸುಮಾರು 31 ಜನ ಇದೆ ಏನು ಸ್ತ್ರೀಶಕ್ತಿ ಸಂಘದವರು ಮತ್ತೆ ಅವರ ಏನು ಪ್ರತಿನಿಧಿಗಳು ಎಲ್ಲ ಒಟ್ಟಾಗಿ ಅದರಲ್ಲಿ ನಮ್ಮ ನವಸಾಕ್ಷರರು ಕೂಡ ಇದ್ರು ಮೇಡಮ್. ಸೊ ಅವ್ರಿಗೆಲ್ಲ ಒಟ್ಟಿಗೆ ನಾವೇನ್ ಮಾಡ್ದು ಒಂದು ಈ ಮುಂಚೆ ಹೇಳ್ದಾಗೆ ಸಾಫ್ಟ್ ಸ್ಕಿಲ್ ಆಗಿರ್ಬೋದು ಅಥವಾ ಅವ್ರ ವೃತ್ತಿಯಲ್ಲಿ ಅವರ ಏನೇಳಿ ಸೆಲ್ಫ್ ಡಿಪೆಂಡೆಂಟ್ ಆಗೋ ನಿಟ್ಟಿನಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಅಂದ್ರೆ, ನಾವು ಬೇಸಿಕ್ ಆಗಿ ಮೊದಲ ಪ್ರಯತ್ನ ಇರೋದ್ರಿಂದ ನಾವು ಅವ್ರಿಗೆ ಫಸ್ಟ್ ಪೇಪರ್ ಬ್ಯಾಗು ಪೇಪರ್ ಕವರ್ಸ್ ಮಾಡೋದು ಬೆಳಗಿನ ಅವಧಿನಲ್ಲಿ. ಆಕ್ಚುಲಿ ಅದು ಒಂದೇ ಪ್ರೋಗ್ರಾಮು, ಬೆಳಗಿನ ಅವಧಿನಲ್ಲಿ ಆ ಒಂದು ಕಾರ್ಯಕ್ರಮ, ಮಧ್ಯಾಹ್ನದ ಅವಧಿನಲ್ಲಿ ನಾವು ಅವ್ರಿಗೆ ಈ ಸೀರೆ ಹೆಮ್ಮಿಂಗ್ ಮಾಡೋದು, ಕುಚ್ಚ ಹಾಕೋದು ಮತ್ತೆ ಮಣಿಯನ್ನ ಹಾಕಿ ಅದು ಡಿಸೈನ್ ಅಂದ್ರೆ
1: ಅಲಂಕಾರ.
0: ಎಸ್ ಮೇಡಮ್. ಸೊ ಆ ನಿಟ್ಟಿನಲ್ಲಿ ನಾವು ಒನ್ ಡೇ ವರ್ಕ್ಶಾಪ್ ಅನ್ನ ಮಾಡಿದ್ದು, ಅಲ್ಲೂ ಕೂಡ ಆ ಮಹಿಳೆಯರಿಂದ ಬಂದಂತ ಫೀಡ್ಬ್ಯಾಕ್ ಕೂಡ ಪಾಸಿಟಿವ್ ಆಗಿತ್ತು. ಇದೇ ರೀತಿನಲ್ಲಿ ನಮ್ಮ ಸಾಕ್ಷರತಾ ಇಲಾಖೆಯನ್ನ ಏನು ಸ್ಕಿಲ್ಫುಲ್ ಆಗಿ ಅಥವಾ ಸ್ಕಿಲ್ ಓರಿಯೆಂಟೆಡ್ ಆಗಿ ನಾವು ಎನ್ರಿಚ್ ಮಾಡ್ಕೊಳ್ಬಹುದು ಮತ್ತೆ ನಮ್ಮ ವ್ಯಾಪ್ತಿನೂ ಕೂಡ ದೊಡ್ಡದ್ ಮಾಡ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದ್ದೀವಿ ಮೇಡಮ್. ಇದಕ್ಕೆ ಮುಖ್ಯವಾಗಿ ನಮ್ಮ ಸಿಇಒ ಸರ್ ಆದಂತಹ ಪ್ರತೀಕ್ ಬಾಯಲ್ ಸರ್ ಅವರು ನಮ್ಗೆ ಎಜುಕೇಟ್ ಮಾಡಿದ್ರು ಮೇಡಮ್. ಅವ್ರು ಯಾವಾಗ್ಲೂ ಹೇಳ್ತಾರೆ, ಸೊ ನೀವು ಈ ಒಂದು ಸಾಕ್ಷರತಾ ಇಲಾಖೆಯನ್ನ ಸ್ಕೋಪ್ ದೊಡ್ಡದ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಬೇರ್ ಫುಟ್ ಕಾಲೇಜಸ್ ಅನ್ನ ಶುರು ಮಾಡಿ ಅಂತ. ಬೇರ್ ಫುಟ್ ಕಾಲೇಜಸ್ ಅಂತ ಅಂದ್ರೆ ಎಲ್ಲಿ ಅನಕ್ಷರಸ್ಥರಿರ್ತಾರೆ ಅಥವಾ ಎಲ್ಲಿ ಆ ಸಮಾಜ ಹಿಂದುಳಿದಿದೆ ಅವ್ರಿಗೆ ನಮ್ಮ ಸಾಂತ್ವನ ಅಥವಾ ಏನೇನು ಮಾಹಿತಿಯ ಕೊರತೆ ಇದೆ ಅಥವಾ ಅವ್ರು ಮುಂದೆ ಬರೋದಕ್ಕೆ ಅಪಹಪಿಸ್ತಾ ಇದ್ದಾರೆ, ಅವ್ರಿಗೆ ನಮ್ದೊಂದು ಸಹಾಯದ ಹಸ್ತ ಬೇಕು ಅನ್ನೋ ಸಲುವಾದ್ರೆ ನೀವು ಅಲ್ಲಿ ಹೋಗಿ ಅವ್ರಿಗೆ ಯಾವ ತರ ತರಬೇತಿ ಬೇಕು, ಯಾವ್ದ್ರ ಮಾಹಿತಿ ಬೇಕು, ಯಾವ್ದರ ಕೌಶಲದ ಅಗತ್ಯತೆ ಇದೆ ಅವರು ಸೆಲ್ಫ್ ಡಿಪೆಂಡೆಂಟ್ ಆಗೋದಕ್ಕೆ, ಸೊ ಅಂತ ನಿಟ್ಟಿನಲ್ಲಿ ನೀವು ಅಲ್ಲೊಂದು ಆರ್ಗನೈಸ್ ಮಾಡಿ, ಒಂದು ಕ್ಯಾಂಪ್ ಮಾಡಿ ಅಥವಾ ತರಬೇತಿ ಕೊಡಿ, ಅದು ಒನ್ ಡೇ ಆಗ್ಲಿ ಟೂ ಡೇ ಆಗ್ಲಿ. ಸೊ ಈ ತರದ್ದು ಏನೇಳಿ ವೃತ್ತಿಗೆ ವೃತ್ತಿ ಕೌಶಲವನ್ನು ಅಭಿವೃದ್ಧಿ ಪಡಿಸೋ ಸಲುವಾಗಿ ನೀವು ಒಬ್ಬರು ಸಂಪನ್ಮೂಲ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಅವ್ರಿಗೆ ಆ ರೀತಿಯ ತರಬೇತಿಯನ್ನು ಕೊಡಿ ಅಂತ ಹೇಳಿದ್ದಾರೆ ಮೇಡಮ್. ಸೊ ಖಂಡಿತವಾಗಿಯೂ ಆ ನಿಟ್ಟಿನಲ್ಲಿ ನಾವು ಧನಾತ್ಮಕವಾಗಿ ಮುನ್ನುಗ್ತಾ ಇದ್ದೇವೆ ಮೇಡಮ್.
1: ಇದೊಂದು ಒಳ್ಳೆ ಕಾನ್ಸೆಪ್ಟ್ ಆಕ್ಚುಲಿ. ಅಕ್ಷರ ಬರಕ್ ಬಂದ್ರೆ ಸಾಕ ಬದುಕು ಬಪ್ಪದ್ ಬೇಡ.
0: ಎಸ್ ಮ್ಯಾಮ್.
1: ಸೊ ಆ ಬದುಕು ಕಲಿಯೋದಿದೆಯಲ್ಲ ಅಥವಾ ಕಲ್ಸೋದು, ಈಗ ನೀವು ಕುಗ್ರಾಮಗಳಿಗೆಲ್ಲ ಹಾತಿದ್ರಿ ಅಂತ ಹೇಳಿ, ಅಲ್ಲಿರೋ ಯುವಕರಿಗೆ ಎಲ್ಲಿ ಆಕ್ಸಸ್ ಆಯ್ಕ, ಎಲ್ಲಿ ಕೆಲಸ ಹುಡ್ಕಕ್, ಹ್ಯಾಂಗ್ ಹುಡ್ಕಕ್, ಇವತ್ತೆ

0: ಇವತ್ತೆಲ್ಲ ಡಿಜಿಟಲ್ ಮೀಡಿಯಾ, ಇವತ್ತೆಲ್ಲರೂ ಸೋಷಿಯಲ್ ಮೀಡಿಯಾ, ಇವತ್ತೆಲ್ಲರೂ ಲಿಂಕ್ಡ್ಇನ್ ಅಲ್ಲೇ ಕೆಲಸ ಹುಡುಕುವಂತ ಪರಿಸ್ಥಿತಿ. ಅವ್ರಿಗೆ ಅದ್ರ ಗಂಧ ಗಾಳಿ ಗೊತ್ತಿಪ್ಪೋದಿಲ್ಲ. ಸೊ ಅಂತದಕ್ಕೆ ನೀವು ರೀಚ್ ಮಾಡಿಸ್ತಾ ಇದ್ದೀರಿ ಅಂದ್ರೆ ಇಟ್ಸ್ ಅ ಗ್ರೇಟ್ ಜಾಬ್. ಅಂಡ್ ಆಲ್ಸೋ ಈ ವಯಸ್ಕರಲ್ಲಿ ವಯಸ್ಕರ್ ಇರ್ತಾರೆ, ಅವರಿಗೆ ಮೊಬೈಲ್ ಹ್ಯಾಂಗ್ ಯೂಸ್ ಮಾಡೋದಂತ ಗೊತ್ತಿಲ್ಲ. ರೀಲ್ಸ್ ಕಂಬತ್ತು, ಧಾರಾಬಾಯಿ ಕಂಬತ್ತು, ಅದ್ರ ಆಚೆಗೆ ಫ್ರಾಡ್ಗಳು ಹೆಂಗತ್ತಂತ ಅವ್ರಿಗೆ ಗೊತ್ತಿಪ್ಪೋದಿಲ್ಲ. ಯಾವ್ದೋ ಒಂದ್ ಲಿಂಕ್ ನ ಒತ್ತಿ ಅಂದ್ರೆ ಇವ್ರು ಒತ್ತತ್ರ, ಅದು ಇವ್ರ ಅಕೌಂಟ್ ಇಂದ ಎಂತದೋ ದುಡ್ಡಿದ್ದೆಲ್ಲ ಯಾರ್ಯಾರ ಅಕೌಂಟ್ಗೂ ಹೋಗ್ಬಿಡುತ್ತೆ, ಹ್ಯಾಂಗ್ ಹೋಯ್ತಿ ಅಂತ ಇವ್ರಿಗೆ ಗೊತ್ತಿಪ್ಪುದಿಲ್ಲ. ಸೊ ಗೊತ್ತಿಲ್ಲ ಯಾವ್ದಾದ್ಕು ಸಬ್ಸ್ಕ್ರೈಬ್ ಆಗಿ ಹಣ ಕಳ್ಕೊಂತಾ ಇರ್ತಾರೆ. ಸೊ ಇಂತ ಲಿಟ್ರಸಿಗಳು ಇವತ್ ಅಗತ್ಯವಾಗಿರುವಂತದ್ದು. ಒಂದು ಬದುಕು ಕಲುದು, ಇನ್ನೊಂದು ಬದುಕನ್ ಜಾಗೃತಿ ಮಾಡು. ಸೊ ಇವೆರಡ ನೀವು ನಿಮ್ಮ ಈ ವಯಸ್ಕರ ಶಿಕ್ಷಣ ಇಲಾಖೆ ಮೂಲಕ ಮಾಡ್ತಿದ್ದೀರಾ ಅಂದ್ರೆ ಇಟ್ ಇಸ್ ಅ ಗ್ರೇಟ್ ಲಿಟ್ರಸಿ ಯು ಆರ್ ಗಿವಿಂಗ್. ಆಕ್ಚುಲಿ ಅಕ್ಷರ ಬರೀ ಹೇಳ್ಕೊಡೋದಲ್ಲ, ಅಕ್ಷರ ದೊಟ್ಟಿ ಬದುಕೋದನ್ನ ಕಲಿಸ್ಬೇಕಲ್ಲ, ದಾಟ್ ಈಸ್ ಅ ಗ್ರೇಟ್ ಜಾಬ್. ಸೊ ಈ 14 ದಿನ, 1 ಸೆಪ್ಟೆಂಬರ್ 1 ಸೆಪ್ಟೆಂಬರ್ 14 ತನಕ ನೀವು ಇಂಥದೇ ಲಿಟ್ರಸಿ ಜಾಬ್ ಗಳನ್ನ ಮಾಡ್ತಾ ಇದ್ದೀರಿ, ಅಂದ್ರೆ ಲಿಟ್ರಸಿ ಹೇಳ್ಕೊಡುವಂತದ್ ಮಾಡ್ತಾ ಇದ್ದೀರಿ. ನಾವು ಕುಂದಾಪುರ ಬದೆಗಳ ಎಂತೆಲ್ಲ ಮಾಡ್ತಿದ್ವಿ ಸರ್, ಅದನ್ನ ಒಂಚೂರು ಹೇಳಿ ಕಂಬ.
1: ಕುಂದಾಪುರದಲ್ಲಿ ಪ್ರಸ್ತುತವಾಗಿ ನಾವು ಪ್ಲಾನ್ ಮಾಡಿದ್ದೇವೆ ಮೇಡಮ್, ಬೈಂದೂರು ಮತ್ತೆ ಕುಂದಾಪುರ ವಲಯದಲ್ಲಿ ನಾವು, ಯಾಕೆಂದ್ರೆ ನಮ್ಮ ಇಲಾಖೆ ಆಸ್ ಫಾರ್ ಮೆನ್ ಅಂಡ್ ಮೆಟೀರಿಯಲ್ ನಲ್ಲಿ ವ್ಯಾಪ್ತಿ ತುಂಬಾ ದೊಡ್ಡದು. ನಾನು ಮತ್ತೆ ಉಮೇಶ್ ಆಚಾರ್ಯ ಅವರು ಇಬ್ರೆ ನಮ್ಮ ಆದಾಗ್ಯೂ ಕೂಡ ನಾವು ಶಾಲಾ ಶಿಕ್ಷಣದೊಂದಿಗೆ ನಿರಂತರವಾದಂತ ಸಂಪರ್ಕ ಮತ್ತೆ ಸಹಾಯ ಹಸ್ತನ್ನ ಅವರೊಂದಿಗೆ ನಾವು ನಡೆಸ್ತಾನೆ ಪ್ಲಾನ್ ಮಾಡಿದ್ದೇವೆ ಮೇಡಮ್. ಸೊ 8ನೇ ತಾರೀಕು ಏನು ಸಾಕ್ಷರ ದಿನಾಚರಣೆ ಇದೆ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ. ಸೊ ಆ ಒಂದಿನ ಇಲ್ಲಿ ಉಡುಪಿ ವಲಯದ ಬದಲು ನಾವು ದೂರದ, ಅಂದ್ರೆ ನಿಮ್ಮ ಮತ್ತೆ ನನ್ನ ವೈಯಕ್ತಿಕ ನೆಚ್ಚಿನ ತಾಣ ಕುಂದಾಪುರ, ಸ್ಲ್ಯಾಂಗೆ ನನ್ಗೆ ಬಹಳ. ಸೊ ಇಲ್ಲಿ ಈ ಭಾಗದಲ್ಲೇನೆ ನಾವೊಂದು ಪ್ರೋಗ್ರಾಮ್ ಮಾಡೋಣ, ಅದರಲ್ಲೂ ಕೂಡ ನೀವ್ ಹೇಳ್ದಾಗೆ ಬಹಳ ಇಂಟೀರಿಯರ್ ಇರುವಂತಹ ಆ ಜಾಗವನ್ನೇ ಗುರುತಿಸಿ ಅಲ್ಲೇ ನಾವು ಈ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಅಲ್ಲೇ ಹೋಗಿ ಈ ತರಬೇತಿ ನೀಡುವುದರೊಂದಿಗೆ ಈ ಒಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ಕಾರ್ಯಕ್ರಮವನ್ನ ಒಂದು ಅರ್ಥಪೂರ್ಣವಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಪ್ಲಾನ್ ಮಾಡಿದ್ದೇವೆ. ಕಳೆದ ವರ್ಷ ನಾವು ಇನ್ನೊಂದು ಹೆಜ್ಜೆ ಮುನ್ನುಗ್ಗಿ ಏನ್ ಮಾಡಿದ್ದು ಅಂತಂದ್ರೆ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಯೂಶಲಿ ಬೇರೆ ಬೇರೆ ಜಿಲ್ಲೆನಲ್ಲೆಲ್ಲ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಮಾಡ್ತಾರೆ ಮೇಡಮ್. ಮತ್ತೆ ನಮ್ಮ ಮಾನ್ಯ ಸಿಇಒ ಸರ್ ಅವರು ಯಾವಾಗ್ಲೂ ಅಷ್ಟೇ ನಮ್ಗೆ ಬಹಳ ಪೂರಕವಾಗಿ ಹೇಳ್ತಾ ಇರ್ತಾರೆ. ಅವರೇನು ಅಂತಂದ್ರೆ, ನೀವು ಏನ್ ಪ್ರೋಗ್ರಾಮ್ ಮಾಡ್ತೀರಾ ಅದು 4-5 ಜನಕ್ಕೆ ರೀಚ್ ಆಗ್ಬೇಕು, ಆ ನಿಟ್ಟಿನಲ್ಲಿ ಮಾಡಿ. ಸೊ ನೀವು ವೈ ನಾಟ್ ಯು ಟೇಕ್ ದಿಸ್ ಪ್ರೋಗ್ರಾಮ್ ಇನ್ ಟು ಇಂಟೀರಿಯರ್ ಪ್ಲೇಸಸ್, ಅವರ ಅಂತ ಜಾಗಕ್ಕೆ ಹೋದಂತ ಸಂದರ್ಭದಲ್ಲಿ ನಿಮಗೆ ರೀಚ್ ಆಗ್ತಾರೆ ಮತ್ತೆ ಅಕ್ಸೆಸ್ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ನಮ್ಗೆ ಎಜುಕೇಟ್ ಮಾಡಿದ್ದಕ್ಕೆ ಮತ್ತೆ ಹಾಗೆ ನಮ್ಗೆ ಗೈಡೆನ್ಸ್ ಕೊಟ್ಟಿದ್ದಕ್ಕೆ ನಾವು ದೂರದ ಕೆರಾಡಿಯಲ್ಲಿ ನಾವು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಮಾಡಿದ್ವು. ಅಲ್ಲಿರ್ತಕ್ಕಂಥ ಸಾಕ್ಷರರನ್ನ, ಅಂದ್ರೆ ಹೊಸ ನವ ಸಾಕ್ಷರರನ್ನ ಗುರುತಿಸಿ ಅವ್ರಿಗೆ ಶಾಲನ್ನ ಹಾಕಿ ಗೌರವಿಸಿ ಮತ್ತೆ ಅವರ ಗ್ರಾಮ ಪಂಚಾಯತಿ ವತಿಯಿಂದ ಅಧ್ಯಕ್ಷರು, ಸದಸ್ಯರು ಮತ್ತೆ ಶಾಲಾ ಮುಖ್ಯಸ್ಥರು, ಶಿಕ್ಷಕರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡಿದ್ದು ಬಹಳ ಖುಷಿ ಆಯ್ತು. ಮೀರಿದ್ದಕ್ಕೆ ನಾವು ಕೆರಾಡಿ ಬಹಳ ದೂರ, ಯಾರು ಬರೋದಿಲ್ವೇನೋ ನಮ್ಮ ಕಾರ್ಯಕ್ರಮಕ್ಕೆ ಅಂತಂದ್ರೆ ತುಂಬಾ ಒಳ್ಳೆ ಸಕ್ಸಸ್ ಸಿಕ್ತು ಮೇಡಮ್. ಎಲ್ಲೇ ಕಾರ್ಯಕ್ರಮವನ್ನು ಮಾಡ್ಲಿ ಸಕ್ಸಸ್ ಸಿಗ್ಬೇಕು ಅಂತಂದ್ರೆ ಅದರ ಒಂದು ಪ್ಲಾನ್ ಮತ್ತೆ ಏನ್ ಯೋಜನೆ ಚೆನ್ನಾಗಿದ್ರೆ ಆಗುತ್ತೆ ಅಂತ. ಸೊ ಅದು ನಿಜಕ್ಕೂ ನಮ್ಗೆ ಖುಷಿ ಕೊಡ್ತು. ಹಾಗೆಯೇ ಈ ವರ್ಷನೂ ಕೂಡ ಅದೇ ರೀತಿನಲ್ಲಿ ವಿಭಿನ್ನವಾಗಿ ಮಾಡ್ಬೇಕು ಅನ್ನೋದು ಒಂದು ಯೋಜನೆಯಲ್ಲಿ ಇದೆ ಮೇಡಮ್.
0: ವಿಭಿನ್ನ ಅಂದ್ರೆ ಎಂತಂದಳಿ ಸರ್?
1: ಹಾಗೆ ನಮ್ಮ ಈ ಒಂದು ಏನು ವೃತ್ತಿಯನ್ನ ಕೌಶಲ್ಯಾಭಿವೃದ್ಧಿ, ನಾವೀಗ ಥೀಮ್ ಇಟ್ಕೊಂಡಿರೋದೇ ನಮ್ಮ ಜಿಲ್ಲೆನಲ್ಲಿ ಸಂಪೂರ್ಣ ಸಾಕ್ಷರತೆ ಆದ ನಂತರ ಒಂದಷ್ಟು ಏನು ಜ್ಞಾನದ ಹರಿವನ್ನು ಹೆಚ್ಚಿಸಬೇಕು. ಮುಖ್ಯವಾಗಿ ನಮ್ಮ ಏನು ಜಾಬ್ ಓರಿಯೆಂಟೆಡ್ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೂ ಕೂಡ ನಾವು ಜಾಬ್ ಎಲ್ಲೆಲ್ಲಿ ಅವಕಾಶಗಳಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಏನು ಮಾಹಿತಿ ಕೊಡುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಇಂಟೀರಿಯರ್ ಜಾಗದಲ್ಲಿ ಅತಿ ಅಗತ್ಯವಾಗಿ ಬೇಕಿರ್ತಕ್ಕಂತಹ ವೃತ್ತಿಯನ್ನು, ಅಂದರೆ ಏನಲ್ಲಿ ಅವರ ವೃತ್ತಿಯನ್ನೇ ಅವರೇ, ಅಂದರೆ ಹತ್ತಿರದಲ್ಲಿ ಯಾವುದೆಲ್ಲ ಅವಕಾಶಗಳು ಸಿಗ್ತವೆ ಅಂಥ ವೃತ್ತಿಯನ್ನು ನಿರ್ವಹಿಸೋದಕ್ಕೆ ನಮಗೊಂದು ಸಾಫ್ಟ್ ಸ್ಕಿಲ್ಲನ್ನು ಕೊಡುವಂಥ ಏನು ನೈಪುಣ್ಯತೆಯನ್ನು ಅನುಭವವನ್ನು ಕೊಡ್ತಕ್ಕಂಥ ತರಬೇತಿಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಅದನ್ನು ಕೌಶಲ್ಯಾಭಿವೃದ್ಧಿ ತರಬೇತಿ ಅಂತಾನೆ ಇಟ್ಕೊಂಡಿದ್ದೇವೆ. ಸೊ ಇದನ್ನ ನಾವು ಪ್ರತಿ ವಲಯದಲ್ಲೂ ಫಸ್ಟ್ ಇನಿಷಿಯಲೈಸ್ ಮಾಡ್ತೇವೆ ಮೇಡಮ್. ಅದರ ಸಕ್ಸಸ್ ಆಧಾರದ ಮೇಲೆ ಎಲ್ಲೆಲ್ಲಿ ಅಗತ್ಯವಾಗಿ ಅತಿ ಅಗತ್ಯವಾಗಿ ಬೇಕು ಆ ಒಂದು ಜಾಗಕ್ಕೆ ನಾವೇ ಭೇಟಿ ಕೊಟ್ಟು ಅಲ್ಲೇ ತರಬೇತಿಯನ್ನು ನಿರ್ವಹಿಸಿ ಅಲ್ಲಿ ಜನಕ್ಕೆ ಇದರ ಮಾಹಿತಿ ಮತ್ತೆ ಉಪಯೋಗ ಮತ್ತೆ ಅವ್ರು ಹೇಗೆ ಬಳಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಎಜುಕೇಟ್ ಮಾಡ್ತೀವಿ ಮೇಡಮ್. ಅದು ನಮಗೂ ಕೂಡ ಕನಸು, ಯಾಕೆಂದ್ರೆ ವಯಸ್ಕರ ಶಿಕ್ಷಣ ಕೇವಲ ಅಕ್ಷರ ಕಲಿಸೋದು, ಓದಿಸೋದು, ಬರ್ಸೋದು, ಒಂದಷ್ಟು ಲೆಕ್ಕಾಚಾರ ಮಾಡಿಸೋದು, ಅದನ್ನು ಹೊರತಾಗಿ ನೀವು ಹೇಳ್ದಾಗೆ ಅತಿ ಮುಖ್ಯವಾಗಿ ಜನರಿಗೆ ಬೇಕಾಗಿರ್ತಕ್ಕಂತಹ ಅವರು ಅವ್ರ ಕಾಲ ಮೇಲೆ ನಿಲ್ತಕ್ಕಂತಹ ಒಂದು ಸ್ವಾವಲಂಬಿ ಬದುಕನ್ನು ನಡೆಸೋದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂತಹ ಕೌಶಲವನ್ನು ನೀಡೋದು ನಮ್ಮ ಆದ್ಯ ಕರ್ತವ್ಯ ಗುರಿ ಕೂಡ ಹೌದು. ಆ ನಿಟ್ಟಿನಲ್ಲಿ ನಡೀತೀವಿ ಮೇಡಮ್.
0: ನಂಗೆ ಇಲ್ಲೊಂದು ಡೌಟ್ ಇದೆ ಅಂತ ಕೇಂದ್ರೆ, ನೀವೀಗ ಲೈಫ್ ಸ್ಕಿಲ್ಗಳನ್ನ ಹೇಳ್ಕೊಡೋದು, ಸಾಫ್ಟ್ ಸ್ಕಿಲ್ಗಳನ್ನ ಹೇಳ್ಕೊಡೋದು ಎಲ್ಲ ಹೇಳ್ರಿ, ನೀವು ಒಂದ್ಸಲ ಹೋಗಿ ಒಂದ್ ದಿನಕ್ಕೆ ಹೇಳಿಕೊಟ್ರೆ ಅದಕ್ಕೆ ಫಾಲೋ ಅಪ್ ಇಲ್ದೇದ್ರೆ ಅವ್ರು ಅದನ್ನ ಬಿಡುದಿಲ್ಲ, ಅದು ಕಂಟಿನ್ಯೂ ಮಾಡ್ತಾರೆ. ಅದು ಕಂಟಿನ್ಯೂ ಮಾಡೋಕೆ ನೀವೇನಾದ್ರೂ ಕಾರ್ಯಕ್ರಮ ಹಾಕೊಂಡಿರಿ ಹೆಂಗೆ?
1: ಅದೇ ನೆಕ್ಸ್ಟ್ ನಾವು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಸ್ತ್ರೀ ಶಕ್ತಿ ಸಮಾವೇಶಗಳ ಸಂದರ್ಭದಲ್ಲಿ ನಾವು ಹೋಗ್ಬೇಕು, ಅವ್ರನ್ನ ಈ ತರ ಕೊಟ್ಟಿದ್ದೇವೆ ಅದನ್ನ ಎಷ್ಟು ಫಾಲೋಅಪ್ ಆಗ್ತಾ ಇದೆ ಮತ್ತೆ ಎಷ್ಟು ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ರೀತಿನಲ್ಲಿ ನಾವು ಅವರನ್ನ ಕ್ರಾಸ್ ಚೆಕ್ ಮಾಡೋದು, ಫೀಡ್ಬ್ಯಾಕ್ ತಗೊಳ್ಳೋದು, ಮತ್ತೆ ನಾವು ಎಲ್ಲ ಪಿ ಡಿ ಓ ಅವರನ್ನ ಸಂಪರ್ಕ ಮಾಡಿ ಅವರ ಮೂಲಕನೂ ಕೂಡ ಈ ತರ ತರಬೇತಿ ಎಲ್ಲಿ ಅಗತ್ಯತೆ ಇದೆ ಮತ್ತೆ ತರಬೇತಿ ನೀಡಿದ್ಮೇಲೆ ಏನ್ ಫಾಲೋಅಪ್ ಆಗ್ತಾ ಇದೆ ಅನ್ನೋ ಒಂದು ಫೀಡ್ಬ್ಯಾಕ್ ಕೂಡ ಅವರಿಂದನೂ ಪಡಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಮೇಡಮ್. ಯೋಜನೆನೂ ಕೂಡ ಇದೆ, ಕ್ರಿಯಾ ಯೋಜನೆಯಲ್ಲಿ ಇದು ಆಗಿದೆ ಮೇಡಮ್.
0: ಓಕೆ, ನಿಮಗೆ ಸಾಕ್ಷರತಾ ಕಾರ್ಯಕ್ರಮ ಅಂದ್ರೆ ಈಗ ಓದಕ್ ಬಾರು ಕಲೆ ಹೇಳಿಕೊಡು, ಸೈನ್ ಹಾಕೋಕ್ ಹೇಳಿಕೊಡುದು ಅಂತೆಲ್ಲ ಹೇಳ್ರಿ. ಈ ಸೈನ್ ಹಾಕೋಕ್ ಹೇಳಿಕೊಡುದು ಈಗ ನಾನ್ ಕಂಡಂಗೆ ಸೈನ್ ಹಾಕೋಕೆ ಸೀಮಿತ ಆಗಿಬಿಡುತ್ತೆ ಕೆಲವ್ಸಲ, ಅದ್ರ ಆಚೆಗೆ ಈಗ ನೀವು ಹೇಳಿಕೊಟ್ಟಾಗ ಅವ್ರಿಗೆ ಒಂದು ಕೂಡುದು ಕಳಿಯುದು ಮತ್ತೆ ಸೇರಿಸಿ ಕಾರು ಬಾರು ಎಲ್ಲ ಸೇರಿಸಿ ಓದು ಬತ್ತತ್ತು ಬಿಟ್ರೆ ನೀವು ಅಲ್ಲಿ ಹಾರ್ ಮೇಲೆ ಅವರಿಗೆ ಪ್ರಾಕ್ಟೀಸ್ ಇಲ್ಲ, ಅವ್ರಿಗೊಬ್ರಿಗೆ ಅವ್ರ ಜೊತೆ ನಿಂತ್ಕಂತಿಲ್ಲ ಅಂದ್ರೆ ಅದು ಕೂಡ ಕಂಟಿನ್ಯೂ ಆತಿಲ್ಲ. ಕೆಲವರು ಪಾಪ ಪೇಪರ್ ಎಲ್ಲ ಇಟ್ಕೊಂಡು ಕೂಡಿಸಿ ಕೂಡಿಸಿ ಓದಕ್ ಟ್ರೈ ಮಾಡ್ತಾರ, ಬಟ್ ಅಲ್ಲೂ ಅವ್ರಿಗೆ ಸಪೋರ್ಟ್ ಬೇಕಾಗ್ತ ಈ ಸಣ್ಣ ಮಕ್ಕಳು ಕಲ್ತಂಗೆ. ಇದನ್ನ ನೀವ್ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಜಸ್ಟ್ ಅನೌನ್ಸ್ ನಾವು 100% ಲಿಟ್ರೇಟ್ ಡಿಸ್ಟ್ರಿಕ್ಟ್ ಅಂತ ಹೇಳುಕೆ ಅಂದ್ರೆ ಅವ್ರ ಎಕ್ಸಾಮ್ ಅಲ್ಲಿ ಪಾಸ್ ಕಾಣೆ ನಮ್ ಥಿಂಕಿಂಗ್ ಅಂತ ರಿಸಲ್ಟ್ ಡೇಟಾದಲ್ಲಿ ತೋರಿಸೋದಾ ಅಥವಾ ಆಕ್ಚುಲಿ ಅಲ್ಲಿ ಆಗ್ತಾ ಇದೆಯಾ, ಹೆಂಗ್ ಮಾಡ್ತಾ ಇದೀರ ಅದನ್ನ ಅಂತ?
1: ಹೌದು ಮೇಡಮ್, ಇದು ಎಲ್ಲಾ ಕಡೆ ಕಾಣ್ತಕ್ಕಂತ ಒಂದು ನೆಗೆಟಿವ್ ಪಾಯಿಂಟ್ ನಮ್ಮ ಇಲಾಖೆಯ ಬಗ್ಗೆ. ಆದ್ರೆ ನಾನು ನಮ್ಮ ಜಿಲ್ಲೆನಲ್ಲಿ ಮತ್ತೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೇಳ್ಬೇಕು ಅಂತ ಅಂದ್ರೆ, ಏನ್ ಬೋಧಕರು ಈ ನಮ್ಮ ಕಲಿಕಾರ್ಥಿಗಳಿಗೆ ಪಾಠ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಬೋಧಕರ ತರಬೇತಿ ಅಂತ ಮಾಡ್ತೀವಿ ಮೇಡಮ್. ಪ್ರತಿ ಬೋಧಕರ ತರಬೇತಿಗೆ ನಾನು ಮತ್ತೆ ನಮ್ಮ ಕಾರ್ಯಕ್ರಮ ಸಹಾಯಕರು ಕಡ್ಡಾಯವಾಗಿ ವಿಸಿಟ್ ಮಾಡಿ ಅಲ್ಲಿ ನಾವು ಅವ್ರಿಗೆ ಎಜುಕೇಟ್ ಮಾಡೋದೇ ಹೀಗೆ, ನೀವು ಕೇವಲ ಕಲಿಸೋದು ಇಂಪಾರ್ಟೆಂಟ್ ಎಷ್ಟೋ ಹಾಗೆ ಅವ್ರು ಕಲಿತ ನಂತರ ಅವ್ರು ಅದನ್ನು ಬಳಕೆ ಮಾಡೋದು, ಜೀವನಕ್ಕೆ ಪೂರಕವಾಗಿ ಉಪಯೋಗಿಸ್ಕೊಳ್ಳೋದು ಕೂಡ ಅಷ್ಟೇ ಮಹತ್ವ. ಆ ನಿಟ್ಟಿನಲ್ಲಿ ನಾವು ಪ್ರತಿ ಪಿ ಡಿ ಓ ಅವ್ರಿಗೂ ಕೂಡ ನಾವು ಈ ಮೂಲಕ ಕೇಳ್ತೀವಿ, ಯಾಕೆಂದ್ರೆ ನಾವು ಈ ವೇದಿಕೆಯನ್ನ ಬಳಸ್ಕೊಳ್ಳೋದೇ ಹಾಗೆ ನಾವು ಕೇವಲ ಅಂದ್ಕೊಂಡದ್ದಲ್ಲ, ಅದಾಗಬೇಕು ಅಂತಂದ್ರೆ ಮಾಹಿತಿ ಪ್ರಸಾರನೂ ಕೂಡ ಅಷ್ಟೇ ಮುಖ್ಯ. ಸೊ ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಮತ್ತೆ ಈ ತರ ಮಾಹಿತಿ ಸಿಕ್ಕಿದಾಗ ಈ ನವಸಾಕ್ಷರೇನಿದ್ದಾರೆ ನಾವು ಬೋಧಕರಿಗೂ ಕೂಡ ಹೇಳಿದ್ದೇವೆ, ಇವ್ರು ಕಲಿತ ನಂತರ ಕಡ್ಡಾಯವಾಗಿ ಅವರ ಸಮೀಪದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಏನು ಲೈಬ್ರರಿ ಇದೆ, ಈಗ ಡಿಜಿಟಲ್ ಲೈಬ್ರರಿ ಇದೆ, ನಮ್ಮ ಉಡುಪಿಯ ಬಗ್ಗೆ ಹೇಳಬೇಕು ಅಂದರೆ ಬಹಳ ಹೆಮ್ಮೆ, ಪ್ರತಿ ಗ್ರಾಮ ಪಂಚಾಯತಿನಲ್ಲೂ ಕೂಡ ಡಿಜಿಟಲ್ ಲೈಬ್ರರಿ ಇದೆ, ಮತ್ತೆ ನಮ್ಮ ಅನಕ್ಷರಸ್ಥರು ಬಳಕೆ ಮಾಡೋದಕ್ಕೆ ಯೋಗ್ಯವಾದ ಪುಸ್ತಕಗಳು ಮತ್ತೆ ಅವರ ಏನು ಓದುವ ಪ್ರಮಾಣಕ್ಕೆ ಅನುಗುಣವಾದಂತಹ ಪುಸ್ತಕಗಳೇ ಇದ್ದಾವೆ. ಸೊ ಅದನ್ನು ಬಳಸ್ಕೊಳ್ಳಿ ಅಂತ ನಾವು ಪ್ರಮುಖವಾಗಿ ಹೇಳಿದ್ದೆ ಮೇಡಮ್. ಮತ್ತೆ ನ್ಯೂಸ್ ಪೇಪರ್ ಅನ್ನ ಓದೋದನ್ನ ಮರಿಬೇಡ್ರಿ, ಮತ್ತೆ ಆನಂತರ ಅವರ ಮನೆಯಲ್ಲಿ ಯಾರಾದ್ರೂ ಮಕ್ಕಳಿದ್ರೆ, ಓದೋ ಮಕ್ಕಳಿದ್ರೆ, ದಯಮಾಡಿ ಆ ಮಕ್ಕಳು ಓದುವ ಸಂದರ್ಭದಲ್ಲಿ ನೀವು ಕೂತ್ಕೊಂಡು ಅಟ್ಲೀಸ್ಟ್ ಕೇಳಿಸ್ತಾ ಹೋಗಿ, ಆಲಿಸಿದಾಗ್ಲೂ ಕೂಡ ಕೆಲವು ಸ್ಮರಣೆ ಆಗ್ತದೆ, ಆ ನಿಟ್ಟಿನಲ್ಲಿ ಆಗ್ತಾ ಇರ್ಲಿ. ನಾನು ನಿಮ್ಮ ನೆಚ್ಚಿನ ರೇಡಿಯೋ ಕುಂದಾಪುರದ ಮೂಲಕ ಕೇಳ್ಕೊಳ್ಳೋದೇನು ಅಂತಂದ್ರೆ, ಎಲ್ಲ ಏನು ನವಸಾಕ್ಷರರಿದ್ದಾರೆ ಅಥವಾ ನವಸಾಕ್ಷರರು ಅಕ್ಕಪಕ್ಕ ಇದ್ದಂತಹ ನಾವು ಸಾಕ್ಷರರು ಕೂಡ ಈ ನಿಟ್ಟಿನಲ್ಲಿ ಅವರಿಗೆ ನಾವೊಂದು ಸಾಂತ್ವನದ ಮಾತುಗಳನ್ನ ಏನ್ ಹೇಳ್ಬೇಕು ಅಂತಂದ್ರೆ, ನೀವು ಈಗ ಓದೋದಕ್ಕೆ ಶುರು ಮಾಡಿದ್ದೀರಾ, ಓದಿ ಅನ್ನೋ ಒಂದು ಸಪೋರ್ಟಿಂಗ್ ಮಾತು ನಾವು ಖಂಡಿತವಾಗಿಯೂ ಎಲ್ಲರೂ ಹೇಳಬೇಕು ಅಂತವ್ರಿಗೆ. ಅಂಥವ್ರು ಮುಂದೆ ಬಂದರೆ ಖಂಡಿತವಾಗಿಯೂ ನಾವು ಬೆಳೆಯೋದಲ್ಲದೆ ನಮ್ಮ ಸಮಾಜನೂ ಕೂಡ ಬೆಳೆಯೋದಕ್ಕೆ ಸಾಕ್ಷಿಭೂತವಾಗ್ತದೆ. ಅದಕ್ಕೆ ಎಲ್ಲರ ಒಂದು ಸಹಾಯ ನಾನು ಈ ಮೂಲಕ ಕೋರ್ತೇನೆ ಮೇಡಮ್.
0: ಈಗ ನಮ್ಮ ಈ ಸಾಕ್ಷರತಾ ಕಾರ್ಯಕ್ರಮ ಶುರುವಾಗಿ ಸುಮಾರು ವರ್ಷ ಆಯ್ತು, ನೀವು ಸುಮಾರು ಜನರ ಸಾಕ್ಷರನಾಗಿ ಮಾಡಿದ್ದೀರಿ, ನವ ಸಾಕ್ಷರರು ಅಂತಾನು ಹೇಳ್ತಾರೆ. ಸೊ ಇವರದ್ದು ಈಗ ನೀವು ಮತ್ತೊಮ್ಮೆ ಹೋದಾಗ, ಫಾರ್ ಎಕ್ಸಾಂಪಲ್ ನಮ್ಮ ಕುಂದಾಪುರ ಬೈಂದೂರು ಇಲ್ಲಿಗೆ ಹೋದಾಗಳಿಗೆ ಅವ್ರು ನಿಮ್ಗೆ ಸಿಕ್ಕಿದಾಗ ನಿಮ್ಗೆ ಯಾವ ತರ ಪ್ರತಿಕ್ರಿಯಿಸ್ತಾರ ಅವರು? ಖುಷಿಯಾಗಿಯಾ, ಹೆಂಗೆ ಎಲ್ಲ ಕಲ್ತು ನೆನ್ಪೋಯ್ತಂತ್ರ, ಅಥವಾ ಇವಂದ್ ಹೇಳಿಕೊಟ್ಟದ್ ಒಳ್ಳೆ ಆಯ್ತು, ಇವತ್ ನಾ ಕೂಡ್ಸಿ ಕೂಡ್ಸಿ ಒಂಚೂರಾದ್ರು ಓದ್ತಿ ಅಂತರ, ನಂಗೆ ಸೈನ್ ಹಾಕೋಕೊಂದ್ ಬಪ್ಪಂಗಾಯ್ತು ನಿಮ್ಮಿಂದ ಅಂತ ಎಂತಂದ್ರೆ ಸರ್, ಹೆಂಗಿದೆ ಅವರ ಪ್ರತಿಕ್ರಿಯೆಗಳು?
1: ಖುಷಿಯಾಗುತ್ತೆ ಮೇಡಮ್. ನಾವು ಬೋಧಕರೊಂದಿಗೆ ನಮ್ಮ ಏನು ಅನುಪಾಲನಾಧಿಕಾರಿಗಳು ಮತ್ತೆ ಪಿಡಿಒ ಅವರ ಸಹಕಾರದಲ್ಲಿ ನಾವು ಎಲ್ಲೆಲ್ಲಿ ಕಲಿಸಿದ್ರು, ಮತ್ತೆ ಈ ನವ ಸಾಕ್ಷರರ ಪ್ರಮಾಣ ಪತ್ರ ವಿತರಣೆಗೆ ಹೋಗುವಂತ ಸಂದರ್ಭದಲ್ಲಿ ಅವರ ಹತ್ರ ಅಭಿಪ್ರಾಯ ತಗೊಂಡಾಗ, ನನಗೆ ನನ್ನ ಮಗ ಎಕ್ಸಾಮ್ ಬರೆಯೋದು ಕಳಿಸ್ತಿರ್ಲಿಲ್ಲ, ಆದ್ರೆ ನಾನು ಬಿಡ್ಲಿಲ್ಲ ಕಣಪ್ಪ, ನಾನು ಹೊಂಟಿದ್ದೆ, ನಾ ಹೋಗಿದ್ದೆ ಅಂತ ಅಂದ್ಬಿಟ್ಟು ಒಂದು ಅಜ್ಜಿ ಸುಮಾರು 83 ವರ್ಷದ್ದು, ಅವ್ರು ಬಂದು ಎಕ್ಸಾಮ್ ನಲ್ಲಿ ಕೂತು ಯಾರ ಸಹಾಯ ಇಲ್ದೇನು ಕೂಡ ಅವರು ಅವ್ರದೇ ಆದ ಕಲ್ತಿದ್ದ ಆಧಾರದ ಮೇಲೆ ನೆನ್ಪು ಮಾಡ್ಕೊಂಡು ಬರಿತಾ ಇದ್ದಿದ್ದು ನಿಜಕ್ಕೂ ಸೋಜಿಗ. ನನ್ಗಾಗ್ಲೇ ಅನ್ಸ್ತು ನಮ್ಮ ಇಲಾಖೆ ನಿಜಕ್ಕೂ ಅರ್ಥಪೂರ್ಣವಾಗಿ ಕೆಲಸ ನಿರ್ವಹಿಸ್ತದೆ ಅನ್ನೋದು ಆ ಅಜ್ಜಿಯ ಒಂದು ಶಿಷ್ಟಾಚಾರ ಮತ್ತೆ ಬದ್ಧತೆಯ ಆ ಒಂದು ಪರೀಕ್ಷೆ ಬರಿತಾ ಇರ್ತದ ನಿದರ್ಶನ ಅನ್ಸ್ತು. ಹೌದು ಮೇಡಮ್, ನೀವು ಹೇಳ್ದಾಗೆ ತುಂಬಾ ಕೆಲಸಗಳು ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತ ಕಮ್ಯುನಿಟಿ ಅವೇರ್ನೆಸ್ ನಮ್ಮ ಉಡುಪಿಯ ಬ್ಲಡ್ ಅಲ್ಲೇ ಹಾಗಿದೆ ಅನ್ನೋ ಅನ್ಸುತ್ತೆ. ಬಹಳ ಖುಷಿ ಏನು ಅಂತಂದ್ರೆ, ಈ ತರ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಇದೆ ಅಂತಂದ್ರೆ ಅದು ಇಳಿ ವಯಸ್ಸಿನಲ್ಲೂ ಕೂಡ ಬಂದಿದ್ದುಂಟು, ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದುಂಟು, ಅವರದೇ ಆದಂತಹ ಇಂಟ್ರೆಸ್ಟ್ ತೋರಿಸಿದ್ದು ಉಂಟು. ನಾನು ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಚಿಕನ್ ಸಾಲ್ನಲ್ಲಿ ಒಬ್ಬ ಮಹಿಳೆಯವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಯರ್ ಬೈ ನಮ್ಮ ಶಾಲೆಗೆ ಹೋಗಿ ಶಾಲೆಯ ಶಿಕ್ಷಕಿಯೊಂದಿಗೆ ನೋಟ್ಬುಕ್ ಅಲ್ಲಿ ಪ್ರತಿದಿನ ಬರೆಸಿ ಅವರು ಟೀಚರ್ ಏನ್ ಹೇಳ್ಕೊಟ್ರು ಅದನ್ನ ಪ್ರತಿದಿನ ಬರೆಯೋದ್ರ ಜೊತೆಗೆ ನವ ಸಾಕ್ಷರರಾಗಿದ್ದಾರೆ. ಅದ್ರ ಜೊತೆಗೆ ಆಕೆಗೆ ಇಬ್ರು ಮಕ್ಕಳು, ಒಂದು ಅಂಗನವಾಡಿಗೆ ಹೋಗ್ತದೆ, ಇನ್ನೊಂದು ನಮ್ಮ ಪ್ರೈಮರಿ ಸ್ಕೂಲಿಗೆ ಹೋಗ್ತದೆ. ಅಂಗನವಾಡಿ ಮಗುಗೆ ಆಕೆಯೇ ಶಿಕ್ಷಕಿ ಮನೆಯಲ್ಲಿ. ನಾವು ಹಾಗೆ ಅನ್ಕೊಂಡು, ನಮ್ಮ ಕಾಲದಲ್ಲಿ ಅಜ್ಜಿ ಅಮ್ಮ ಯಾರು ಹೇಳ್ಕೊಡ್ತಿರ್ಲಿಲ್ಲ, ಆದ್ರೆ ಈಗಿನ ಕಾಲದಲ್ಲಿ ಆ ಅಮ್ಮ ಆದ್ರೂ ಕಲ್ತು ಮಕ್ಳಿಗೆ ಹೇಳ್ಕೊಡ್ತಾ ಇದ್ದಾರಲ್ಲ, ಆಗ್ಲೇ ಅನ್ಸ್ತು ನಮ್ಮ ಇಲಾಖೆಯ ಕಾರ್ಯ ಸಾರ್ಥಕವಾಗ್ತದೆ. ಜನರ ಪ್ರತಿಕ್ರಿಯೆ ಹೀಗೆ ಇದ್ದಾಗ ಖಂಡಿತವಾಗಿಯೂ ನಮ್ಮ ಈ ರೀತಿಯ ಕಾರ್ಯಕ್ರಮಗಳು ಮತ್ತಷ್ಟು ಜನಕ್ಕೆ ರೀಚ್ ಆಗ್ಬೇಕು, ಮತ್ತೆ ಅದೇ ಹುರುಪು ನಮ್ಗೆ ಇನ್ನೊಂದಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಖುಷಿ ಆಗುತ್ತೆ ಮೇಡಮ್.
0: ಓಕೆ, ಕಾರ್ಯಕ್ರಮ ಸಹಾಯಕರು ಉಮೇಶ್ ಆಚಾರ್ಯ ಅವರು, ನೀವು ಬೈಂದೂರಿನವರಲ್ಲ ಸರ್?
1: ಓಕೆ,
0: ಈಗ ನಮ್ಮ ಉಡುಪಿ ಬೈಂದೂರು ಕುಂದಾಪುರ ಈ ಬದಿ ಕೆಲಸ ಮಾಡೋತಿಗೆ ವಯಸ್ಕರ ಸಾಕ್ಷರತೆಗಾಗಿ ನಿಮ್ಗೆ ತುಂಬಾ ಟಫ್ ಅನ್ಸೋದು ಯಾವ್ದು ಸರ್, ತುಂಬಾ ಕಷ್ಟ ಅನ್ಸೋದು ಯಾವ್ದದು ಅವರಿಗೆ ಅರ್ಥ ಮಾಡ್ಸೋದು? ಈಗ ಸಣ್ಣ ಮಗಿಗಾರೆ ಪಟ್ಟೆ ಹೇಳಿದ್ರು ಕೂಡ ಅದು ಗ್ರಾಸ್ಪ್ ಅತ್ ಫ್ರೆಶ್ ಇರುತ್ತೆ. ಈ ವಯಸ್ಕರಾದ್ಮೇಲೆ ಈ ವಯಸ್ಕರ ಹಬ್ಬದ ಬೇಡ, ಒಂದ್ 25 ವರ್ಷ ಆಪತ್ತಿಗೆ ಮಂಡ್ಯಗಿಂದ ಇಷ್ಟು ತುಂಬಿ ಅಂತ ಹೇಳಿದ್ರು ಆತಿಲ್ಲ, ಅದು ಮಂಡಿ ಒಳಗೆ ಹಾಕಿಲ್ಲ. ಹೆಂಗ್ ಹ್ಯಾಂಡಲ್ ಮಾಡ್ತೀರಿ ಇದನ್ನೆಲ್ಲ ಅಂತ ನೀವು?
2: ಇಲ್ಲಿ ಹ್ಯಾಂಡಲ್ ಮಾಡೋದಕ್ಕಿಂತ ಮೊದಲು ಈಗ ನಮ್ದು ಕೆಲವೊಂದು ಪ್ರೊಸೀಜರ್ ಇತ್ತು. ಈಗ ನಮ್ಮಲ್ಲಿ ಈಗ ಫಸ್ಟ್ ಸರ್ವೆ ಮಾಡ್ಕೆ, ಈಗ ಅವ್ರನ್ನ ಅಂದ್ರೆ ಎಲ್ಲೆಲ್ಲ ಅನಕ್ಷರಸ್ತ್ರ ಇದ್ರು ಅಂತೇಳಿ ಒಂದ್ ಸರ್ವೆ ಮಾಡ್ ನಮ್ಮ ಮೊದ್ಲ ಕಷ್ಟದ ಕೆಲಸನೇ ಅದು. ಸರ್ವೆ ಅನಕ್ಷರಸ್ತ್ರ ಹುಡುಕುದೇ ಕಷ್ಟ ನಮ್ಗೀಗ, ಎಂತಕ್ಕಂತೇಳಿ ಹೇಳಿದ್ರೆ ನಮ್ಗೆಲ್ಲ ಗೊತ್ತಿತ್ತು. ನಾವು SLC PUC ರಿಸಲ್ಟ್ ಅಲ್ಲೇ ನಾವು ಎಷ್ಟು ಸಾಕ್ಷರ ಅಂತ ಹೇಳಿ ಎಲ್ಲರಿಗೂ ಗೊತ್ತಿತ್ತು, ನಮ್ಮ ಇಡೀ ರಾಜ್ಯಕ್ಕೆ ಗೊತ್ತಿತ್ತು. SLC PUC ನಾವು ಫಸ್ಟ್ ಬಪ್ಪರೆ ಯಾವಾಗ್ಲೂ. ಸೊ ಹಾಂಗಾಗಿ ನಮ್ದು ಇಂಟೆನ್ಷನ್ ಅಂತೇಳಿ ಹೇಳಿದ್ರು, ಬರೀ ಮಕ್ಕಳು ಮಾತ್ರ ಈಗ ಕಲ್ತ್ರೆ ಸಾಕಾತಿಲ್ಲ, ಅವರ ಪೋಷಕರು ಏನಿದ್ರು ಆಚೀಚೆ ಮನೆಯವರು ಎಂತ ಇದ್ರು, ಸೊ ಎಲ್ಲರೂ ಕಲಿಕ್ ಸಾಮಾನ್ಯ ನಮ್ಮಲ್ಲಿ ಸಿಕ್ಕುದೇ ಕಷ್ಟ ಅಂತವ್ರು. ಸೊ ಹಾಂಗಾಗಿ ನಮ್ದು ಹೆಂಗು ಈಗ ನಮ್ಮ ಸಿಟಿಯಲ್ಲಿ ಒಂದಿಷ್ಟು ಸುಮಾರು ಜನ ಸಿಕ್ಕತ್ರೆ ಬಿಟ್ಟರೆ, ಸಿಟಿಯಿಂದ ನಾವು ಒಂಚೂರು ಇಂಟೀರಿಯರ್ ಹೋದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ಕರಾವಳಿ ಮತ್ತೆ ಮಲೆನಾಡು ತಪ್ಪಲ ಪ್ರದೇಶ ನಮ್ದು. ಇಲ್ಲಿ ದೂರ ಹೋದ ಕೂಡಲೇ ಮನೆನೂ ದೂರ ದೂರ ಎಲ್ಲ ಒಂದೊಂದು ಕಿಲೋಮೀಟರ್ ಹಾಗೆ ಒಂದಿಷ್ಟು ಮನೆ ಸಿಕ್ಕತ್ತೆ. ಹಾಂಗಾಗಿ ಮನೆ ಸಂಖ್ಯೆ ಕಡಿಮೆ, ಅನಕ್ಷರಸ್ಥರ ಸಂಖ್ಯೆನೂ ಕಡಿಮೆ ನಮ್ಮಲ್ಲಿ. ಸೊ ಹಾಗಾಗಿ ಇರುವಂತ ಅನಕ್ಷರಸ್ಥರನ್ನ ಹುಡುಕುವಂತದ್ದೇ ನಮ್ಗೆ ಮೊದಲನೇ ದೊಡ್ಡ ಸವಾಲು ನಮ್ಗೆ. ಸೊ ಅದಾದ್ಮೇಲೆ ಅನಕ್ಷರಸ್ಥರ ಸಿಕ್ಕದ್ಮೇಲೆ ಅವರಿಗೆ ಹೇಳಿಕೊಡೋಕೆ ಜನ ಬೇಕಲ್ಲ ಕಡೆಗೆ. ಸೊ ಹಾಂಗ ಈಗ ಹೇಳಿಕೊಡಕೊಂದ್ ಬೇಕು ನಮ್ದು. ಈಗ ಸಾಮಾನ್ಯವಾಗಿ ನಮ್ಗೀಗ ಇಡೀ ನಮ್ಮ ರಾಜ್ಯಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಉಡುಪಿ ಜಿಲ್ಲೆ ವಿಶೇಷ ಏನಂತ, ಈಗ ಬೇರೆ ಜಿಲ್ಲೆಲ್ಲ ಹೇಗಂತೇಳಿ ಹೇಳಿದ್ರೆ, ಒಂದ್ ಹೇಳಿಕೊಡಕ್ಕೆ ಒಬ್ರು ಬೋಧಕರ್ ಅಂತೇಳಿ, ಟ್ಯೂಟರ್ಸ್ ಅಂತೇಳಿ ಇರ್ತಾರೆ. 20 ಜನಕ್ಕೆ ಒಬ್ರು ಟ್ಯೂಟರ್ಸ್ ಅಂತೇಳಿ ನೇಮಕ ಮಾಡೋದು ಅವರು. ಈಗ ಒಬ್ಬ ಬೋಧಕರನ್ನ ನೇಮಕ ಮಾಡ್ಕಿದ್ರೆ ಅವ್ನು 20 ಜನರನ್ನ ಹುಡುಕಿ ಹೇಳಿಕೊಡ್ಕ. ಬಟ್ ನಮ್ಮ ರಾಜ್ಯ ಕಚೇರಿ ಏನಿತ್ತು ನಮ್ಗೆ, ಅವ್ರಿಗೆ ಉಡುಪಿ ಜಿಲ್ಲೆ ಕಂಡ್ರೆ ಒಂಚೂರು ಪ್ರೀತಿ ಜಾಸ್ತಿ. ಹಾಂಗಾಗಿ ನಮ್ಮಲ್ಲಿ ಒಂದು ವಿಶೇಷ ನಮ್ಗೊಂದು ಎಕ್ಸ್ಕ್ಯೂಸ್ ಕೊಟ್ಟಿರು, ನೀವು ಒಬ್ಬ ಅಕಸ್ಮಾತ್ ಎಲ್ಲೋ ದೂರದಲ್ಲಿ ಒಬ್ರು ಸಿಕ್ಕರು, ನೀವು ಒಬ್ಬ ಅವ್ರನ್ನ ಹೇಳಿಕೊಡಕ್ ಒಬ್ಬರ ನೇಮಕ ಮಾಡಿ ಅಂತೇಳಿ ನಮ್ಗೊಂದು ಅವಕಾಶ ಕೊಟ್ಟಿರು. ಸೊ ಹಾಂಗಾಗಿ ನಾವು ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಒಬ್ರು ಸಿಕ್ಕಿದ್ರು ಕೂಡ ನಾವು ಆ ಸರೌಂಡಿಂಗ್ಸ್ ಅಲ್ಲಿ ಯಾರಾದ್ರೂ ಕಲ್ತವ್ರಿದ್ರೆ ಅಥವಾ ಅಂಗನವಾಡಿ ಕಾರ್ಯಕರ್ತರು ಯಾರಾದರೂ ಇದ್ರೆ ಆ ತರ ಹೇಳಿಕೊಡೋಕೊಂದು ವ್ಯವಸ್ಥೆ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಸಿಕ್ಕಿತ್ತು. ನಾವು ಅದನ್ನ ಬಳಸ್ಕೊಂಡಿತ್ತು ಅದನ್ನ ಅದರೊಟ್ಟಿಗೆ. ಸೊ ಹಂಗಾಗಿ ಒಟ್ಟಾರೆ ಎಲ್ಲ ಎಲ್ಲ ಒಂದು ಅನುಪಾಲನಾ ಅಧಿಕಾರಿಗಳೇನಿದ್ರು ನಮ್ಮಲ್ಲಿಗ. ಸೊ ಕೇವಲ ನಮ್ಮ ಒಂದು ಇಲಾಖೆ ಮಾತ್ರ ಅಲ್ಲ, ಅಂದ್ರೆ ನಮ್ಮ ಕಚೇರಿ ಒಂದೇ ಅಲ್ಲ, ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಅಧಿಕಾರಿಗಳು ಕೂಡ ನಮ್ಗೆ ಸಪೋರ್ಟ್ ಮಾಡಿರೋದ್ರಿಂದ ನಾವು ಜಿಲ್ಲೆಯಲ್ಲಿ ನಾವು ಇಷ್ಟೊಂದು ಸಕ್ಸಸ್ ಆಗೋದಕ್ಕೆ ಆಯ್ತು.
0: ನಿಮ್ಗೆ ತುಂಬಾ ಚಾಲೆಂಜಿಂಗ್ ಅದು ಹೆಕ್ಕಿ ತೆಗೆದು
2: ಅನಕ್ಷರ.
0: ಈಗ ನಿಮ್ಗೆ ಹುಡುಕಕ್ಕೆ ಎಲ್ಲೇ ಈಗ
2: ಹುಡುಕಕ್ಕಿಲ್ಲ ಅಂತೇಳಿ ಏನಿಲ್ಲ. ನಮ್ಮಲ್ಲಿಗ ಸಾಮಾನ್ಯ ಸಿಕ್ಕ್ರಿ ಯಾರು ಅಂತೇಳಿ ಹೇಳ್ರೆ ಎರಡ್ ರೀತಿಯಲ್ಲಿ ನಮ್ಗೀಗ ಸಿಕ್ಕತ್ರು. ಒಂದು ತುಂಬಾ ವಯಸ್ಸಾದವ್ರು, 80+ 80 ಮೇಲಿದ್ದವ್ರು ಒಂದು ಸಿಕ್ಕತ್ರ. ಇಲ್ಲದೆ ಇದ್ರೆ ಬೇರೆ ಕಡೆಯಿಂದ ವಲಸೆ ಈ ಕೆಲ್ಸಕ್ಕಾಗಿ ಬಂದಿರ್ತಾರಲ್ಲ, ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಕಡೆಯಿಂದ ಉತ್ತರ ರಾಜ್ಯಗಳಿಂದಲ್ಲ ಬಂದಿರ್ತಾರಲ್ಲ, ಅಂಥವ್ರು ಸಿಕ್ಕತ್ರ ಅಷ್ಟೇನೆ. ಸೊ ಹಾಗಾಗಿ ನಮ್ಗೀಗ ನಮ್ಮಲ್ಲಿ 80 ವರ್ಷಕ್ಕಿಂತ ಮೇಲಿದ್ದವರಿಗೆ ನಾವು ಹೇಳಿಕೊಡ್ತೇವೆ ಅಂದ್ರೆ ಅವ್ರು ಮನ್ಸ್ ಮಾಡ್ಕೆ ಈಗ ಮತ್ತೆ ಅದು ಆ ಕೆಲ್ಸನೂ ಮಾಡ್ತಿತ್ತು ನಾವು ಅವ್ರಿಗೆ, ಅಂದ್ರೆ ಅವರಿಗೆ ಸಪೋರ್ಟ್ ಮಾಡಿ ಅವರಿಗೆ.
0: ಅವ್ರಿಗೆ ನೀವು ಹೋಗಿ ಅಜ್ಜ ನೀವು ಇದೊಂದು ಬರುಗು ಓದು ಕಲಿಕಂದ್ರೆ ಮಗ ನಾನು ಹಳಿಗ್ ವರ್ಗದ
2: ನಮ್ಮದು ಕಾಮನ್ ಕೇಂದ್ರ ಕೇಂದ್ರ ಕೇಂದ್ರ ಹೌದು. ನಾವು ಅವಾಗ ಅವ್ರಿಗೆ ಮೋಟಿವೇಟ್
0: ಮಾಡ್ಕೊಂಡ್ರೆ
2: ಹೌದು ಕಲ್ತ್ಕೊಂಡು ಹೋಗಿ ನಿಮ್ ಮಕ್ಕಳ ಮುಂದೆ ನೀವು ಮತ್ತೆ ಈಗಿನ ಮಕ್ಕಳೆಲ್ಲ ಮೊಬೈಲ್ ಅದೆಲ್ಲ ಯೂಸ್ ಮಾಡ್ತಿರೋತ್ತಿಗೆ ನೀವು ಅದೆಲ್ಲ ಕಲೋದ್ ಬೇಡ, ಒಂದೊಂಚೂರು ಬರುಕ್ ಇದಕ್ಕೆ ಕಲ್ತ್ರು ಅವು ಎಂತ ಓದ್ನ ಬರೀತ್ನ ಅಂದೇಳಿ ಒಂದ್ ನಿಮ್ಗೆ ಓದತ್ತಲ್ಲ ಅಂದೇಳಿ ಆ ಹಂಗೆ ಒಂಚೂರು ಆ ಕೆಲಸ ಮಾಡಿ ಅಂದೇಳಿ ಹೇಳ್ತ. ಇನ್ನೊಂದು ನಮ್ಗೆ ಮತ್ತೊಂದು ಈಗ ಉತ್ತರ ಕರ್ನಾಟಕದಿಂದ ಉತ್ತರ ಬೇರೆ ಬೇರೆ ರಾಜ್ಯಗಳಿಂದ ಬಂದವರಿಗೆ ಕಲ್ಸು ಸಮಸ್ಯೆ ಅಂತಂತೇಳಿ ಹೇಳ್ರೆ, ಸಾಮಾನ್ಯವಾಗಿ ಅದೊಂದು ಪ್ರೊಸೆಸ್ ಅದು. ಈಗ ನಾವು ಸರ್ವೆ ಮಾಡಿದ್ಮೇಲೆ ಅವರಿಗೊಬ್ರು ಬೋಧಕರನ್ನ ನೇಮಕ ಮಾಡಿ ಕಲ್ಸಕ್ ಶುರು ಮಾಡಿ ಒಂದು ಸರ್ ಹೇಳ್ದಂಗೆ 200 ಗಂಟೆ ಕಲ್ಸ್ಕ ಅವರಿಗೆ, ಅಂದ್ರೆ ಸಾಮಾನ್ಯವಾಗಿ 200 ದಿನ ಅಂದಾಜು. ಕಡೆಗೆ ಅವರಿಗೊಂದು ಪರೀಕ್ಷೆ ಮಾಡ್ಕೊ, ಸುಲಭದ ಪರೀಕ್ಷೆ, ಸರ್ಟಿಫಿಕೇಟ್ ಕೊಡ್ಕೊ. ಆದ್ರೆ ಪ್ರಾಬ್ಲಮ್ ಅಂತಂತ ಹೇಳಿ ನಾವೀಗ ಸರ್ವೆ ಮಾಡ್ತಾರ ಮಾಡುವ ಕಲ್ಸೋತ್ತಿಗೆ ಅವ್ರು ಸಾಮಾನ್ಯವಾಗಿ ವಾಪಸ್ ಅವ್ರವ್ರ ಇದಕ್ಕೆ ಹೋತ್ರ, ಊರಿಗೆ ಹೋತ್ರ, ಹೋದ್ಮೇಲೆ ಮತ್ ಪುನಃ ನಮ್ಗೆ ಸಿಕ್ಕುದ್ ಕಷ್ಟ. ಸೊ ಹಾಂಗಾಗಿ ಅದು ಕಂಪ್ಲೀಟ್ ಆತಿಲ್ಲ ಅದು, ಹಾಂಗಾಗಿ ನಮ್ಗೆ ಅದೊಂದು ಸ್ವಲ್ಪ ಕಷ್ಟ ಆತು ಬಿಟ್ರೆ. ಆದ್ರೆ ಇಲ್ಲಿರುವಂತ ಮೂಲ ನಿವಾಸಿಗಳು ಎಂತ ಇದ್ರೆ ನಮ್ಮ ಉಡುಪಿ ಜಿಲ್ಲೆಗೆ ಅವರೆಲ್ಲರೂ ಆಲ್ಮೋಸ್ಟ್ ಸಾಕ್ಷರರೆ, ಎಲ್ಲ ಕಲ್ತವ್ರೆ ನಮ್ಗೆ. ಸೊ ಹಾಗಾಗಿ ಆ ವಿಷಯದಲ್ಲಿ ನಾವು ಹೆಮ್ಮೆ ಪಡ್ಬೇಕು ನಾವು.
0: ಒಂದು ಜನರೇಷನ್
2: ಹೌದೌದು
0: ಸ್ವಲ್ಪ ಸಾಕ್ಷರ ಅಲ್ದೇ
2: ಹೌದು, ಬಟ್ ಆ ಜನರೇಷನ್ ಅನ್ನ ನಾವೀಗ ಕವರ್ ಮಾಡಿತ್ತೀಗ
0: ನಾವು ಸಾಕ್ಷರತೆ
2: ಕವರ್ ಮಾಡಿತ್ತು ಅವ್ರನ್ನೆಲ್ಲ.
0: ಹಂಗ ಎಂತಲ್ಲ ಅಂದ್ರೆ ಒಂದ್ ಸೈನ್ ಹಾಕೋಕರು
2: ಬದತ್ತೀಗೆ ಸಾಮಾನ್ಯಕ್ಕೆ ಬೇರೆ ಜಿಲ್ಲೆಲ್ಲೆಲ್ಲ ಬರೀ ಸೈನ್ ಹಾಕೋಕಷ್ಟೇ ಬಿಟ್ಟಿರ ಅಂತೇಳಿ ಹೇಳ್ಬೋದು. ಬಟ್ ನಮ್ ಜಿಲ್ಲೆ ನಾವು ಅಷ್ಟಕ್ಕೆ ನಿಲ್ಸ್ಲಿಲ್ಲ ನಾವೀಗ. ನಾವು ಮತ್ತೆ ಸರ್ ಹೇಳ್ದಂಗೆ ನಮ್ಮ ಸಿಇಒ ಸರ್ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮ ಸರ್ ಕೂಡ ಯೋಗ ನರಸಿಂಹಸ್ವಾಮಿ ಸರ್ ಅವರ ಮುತುವರ್ಜಿಯಿಂದ ನಾವು ಅಲ್ಲಿಗೆ ಬಿಡ್ಲಕ್ಕೆ ಇದ್ದಿತ್ತು. ಈ ಒಂದು ಕೌಶಲ್ಯ ಅಭಿವೃದ್ಧಿ ನಮ್ಮ ನೀವು ಕೇಳ್ರಿ ನಮ್ದು ಒಂದು ಟ್ಯಾಗ್ ಲೈನ್ ಇತ್ತು ಈಗ, ಸಾಕ್ಷರತೆಯಿಂದ ಸ್ವಾವಲಂಬನೆ ಎಡೆಗೆ ಅಂತೇಳಿ. ಹಂಗಾಗಿ ಸ್ವಾವಲಂಬನೆ ಎಡೆಗೆ ಈಗ ಸಾಕ್ಷರನಾಗಿ ಮಾಡಿತ್ತು. ನೆಕ್ಸ್ಟ್ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಬಕ್ಕೆ ಅವ್ರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಒಂದು ಕೌಶಲ್ಯವನ್ನ ಕೊಟ್ಟು ಅವರಿಗೆ ಖರ್ಚಿಗೆ ಅವ್ರಿಗೆ ಕಾಣಬಂಗ ಒಂದು ವ್ಯವಸ್ಥೆ ಮಾಡುವಂತ ಕೆಲಸ ನಾವೀಗ ನಮ್ಮ ಇಲಾಖೆಯಿಂದ ಮಾಡ್ತಾ ಇತ್ತು ಅದನ್ನ.
0: ಓಕೆ, ಈಗ ಮುಂದಿನ ಕಾರ್ಯಕ್ರಮಗಳೆಲ್ಲ ಎಂತ ಇಟ್ಕೊಂಡಿರಿ ನೀವು
1: ಮುಂದೆ? ಮೇಡಮ್, ನಮ್ಮ ಕಾರ್ಯಕ್ರಮದ ಜೊತೆ ಜೊತೆಯಾಗಿ ಅದೇ ಆಗ್ಲೇ ಹೇಳ್ದಾಗೆ ನಾವು ಸ್ಕಿಲ್ ಓರಿಯೆಂಟೆಡ್ ಅನ್ನೇ ಮಾಡಬೇಕು. ಇದಕ್ಕೆ ಪೂರಕವಾಗಿ ಬೇರೆ ಬೇರೆ ಇಲಾಖೆಗಳ ಸಹಕಾರವನ್ನ ಪಡೆಯೋದ್ರ ಜೊತೆಗೆ ಮತ್ತೆ ಮೂಲ ನಮ್ದು ಶಾಲಾ ಶಿಕ್ಷಣದ ಜೊತೆ ಜೊತೆಯಾಗಿ ನಾವು ಮಾಡ್ತಾ ಹೋಗ್ತೀವಿ ಮೇಡಮ್. ಬಹುಮುಖ್ಯವಾಗಿ ಅದೇ ಸ್ವಾವಲಂಬಿಗಳು ಆಗ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಪ್ರತಿ ತಾಲೂಕಿನಲ್ಲೂ ಏನು ಬ್ಯಾಕ್ವರ್ಡ್ ಏರಿಯಾ ಏನಿದೆ ಮತ್ತೆ ಅತಿ ಅಗತ್ಯವಾಗಿ ಜನಕ್ಕೆ ಅಂದ್ರೆ ಈ ಪ್ರದೇಶದ ಜನಕ್ಕೆ ಈ ಮಾಹಿತಿ ಬೇಕು ಅಥವಾ ಈ ಒಂದು ವೃತ್ತಿ ಕೌಶಲ ಬೇಕು ಮತ್ತೆ ಇಲ್ಲಿ ಜನ ಇದರ ನೀಡ್ ಅಗತ್ಯತೆ ಇದೆ ಅನ್ನೋದು ನಾವು ಫಸ್ಟ್ ಸರ್ವೆ ಮಾಡಿ ಆ ನಂತರ ಆ ಒಂದು ಪ್ರದೇಶಕ್ಕೆ ನಾವೇ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಹೋಗಿ ಅಲ್ಲಿ ಒಂದಿನದ ತರಬೇತಿ ಕೊಟ್ರೆ ಆ ಅಗತ್ಯ ಆಗ್ತದ, ಅನುಕೂಲ ಆಗ್ತದ, ಅಥವಾ ಇದನ್ನ 2 ದಿನಕ್ಕೆ ತೆಗೆದುಕೊಂಡೋದ್ರೆ ಆ ಅನುಕೂಲ ಆಗ್ತದ. ಸೊ ಹಾಗೆ ಯೋಚನೆ ಮಾಡಿದ್ದೀವಿ ಮೇಡಮ್. ಸೊ ನಮ್ಗೆ ಬಹುಮುಖ್ಯವಾಗಿ ಹೆಣ್ಮಕ್ಳಿಗೆ ಈ ಒಂದು ತರಬೇತಿಯನ್ನ ಕೊಟ್ರೆ ಅವರು ಸ್ವಾವಲಂಬಿ ತನಕ್ಕೆ ಒಂದು ನಿಜವಾದ ಅರ್ಥವನ್ನ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಉದ್ದೇಶನೂ ಹಾಗೆ ಮೇಡಮ್. ಬಹುಪಾಲು ಈಗ ಇದು ಪೇಪರ್ ಬ್ಯಾಗ್ ಮಾಡೋ ಅಂತದ್ದು, ಮತ್ತೆ ಸೀರೆ, ಮತ್ತೆ ಈಗ ಆರಿ ವರ್ಕ್ ಅಂತ ಬೇರೆ ಬಂದಿದೆ. ಎಸ್ ಮ್ಯಾಮ್. ಅದು ಮತ್ತೆ ಮೆಹಂದಿ ಹಾಕುವಂತಹ ಕೆಲಸ, ಮತ್ತೆ ಅದೇ ಇತ್ಯಾದಿ ಆ ಸಾಫ್ಟ್ ಸ್ಕಿಲ್ ಅನ್ನ ಒನ್ಸ್ ನಾವು ಅವ್ರಿಗೆ ಡೆವಲಪ್ ಮಾಡಿ ಅದು ಒಂದಿನದಲ್ಲಿ ಮುಗಿದ್ರೆ ಸಂತೋಷ, ಇಲ್ಲ ನಮ್ಗೆ ಇನ್ನೊಂದಿನ ಹೇಳ್ಕೊಡಿ ಅಂತ ಅಂದ್ರೆ ಇನ್ನೊಂದಿನ. ನಮ್ಮ ಸಿಒ ಸರ್ ಹಾಗೆ ಹೇಳೋದು, ಕೆಲವು ಒಂದಿನ ಕಲಿಸ್ಬೋದು, ಕೆಲವು ಎರಡು ದಿನ ಬೇಕಾಗ್ತದೆ, ಕೆಲವೊಂದು ವಾರ ಬೇಕಾಗ್ತದೆ. ಸೊ ಅದನ್ನ ನೀವು ಪ್ಲಾನ್ ಮಾಡಿಕೊಂಡು ಆ ಭಾಗದಲ್ಲಿ ನಿಜಕ್ಕೂ ಅರ್ಥಪೂರ್ಣವಾಗಿ ಮಾಡಿ ಅಂದಿದ್ದಾರೆ. ಖಂಡಿತವಾಗಿಯೂ ನಾವು ಅದನ್ನ ಎಕ್ಸಾಕ್ಟ್ ಹೇಗೆ ಅದಕ್ಕೆ ಅನ್ವರ್ಥವಾಗಿದೆಯೋ ಅದೇ ರೀತಿಯಲ್ಲಿ ನಾವು ಮಾಡೋದಕ್ಕೆ ಕಟಿಬದ್ಧವಾಗಿದ್ದೇವೆ ಮೇಡಮ್.
0: ವೆರಿ ನೈಸ್,
1: ಪ್ರಯತ್ನ ಪಡ್ತೇವೆ.
0: ಸೂಪರ್ ಸರ್, ತುಂಬಾ ಖುಷಿ ಆಯ್ತು. ಸೆಪ್ಟೆಂಬರ್ 1 ರಿಂದ ಸೆಪ್ಟೆಂಬರ್ 14 ತನಕ ಪಾಕ್ಷಿಕ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆಯಿಂದ ವಯಸ್ಕರ ಸಾಕ್ಷರತಾ ಕಾರ್ಯಕ್ರಮದ ಅಡಿಯಲ್ಲಿ ಪಾಕ್ಷಿಕ ಕಾರ್ಯಕ್ರಮಗಳನ್ನೆಲ್ಲ ನೀವು ಹಮ್ಮಿಕೊಂಡಿರಿ. ಅದ್ರ ಒಟ್ಟಿಗೆ 8ನೇ ತಾರೀಕು ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಸೆಲೆಬ್ರೇಟ್ ಮಾಡಲೇಬೇಕಾಗಿರೋ ದಿನ ಇದು, ಯಾಕಂದ್ರೆ ಅಕ್ಷರ ಅನ್ನೋದು ನಮ್ಮ ಬದುಕಿಗೊಂದು ದೀವಿಗೆ ಇದ್ದಂಗೆ. ಸೊ ಅಂಥದ್ದೊಂದು ಕಲಿತಾಗ ಆಗುವ ಖುಷಿಯೇ ಬೇರೆ. ನಾನು ಅನ್ಕೊಂತಿದ್ದೇನೆ ವಯಸ್ಕರ ಶಿಕ್ಷಣ ಅಂದಾಗ ಈ ಹಳೆಯರೆಲ್ಲ ಎಷ್ಟೋ ಜನ ಕಲಿಕೊಂದು ಆಸೆ ಇದ್ದಾರೆ, ಕಲು ಕಾಯ್ದಿದ್ದಾರೆ, ಆಮೇಲೆ ಎಷ್ಟೊಂದು ಸಂದರ್ಭದಲ್ಲಿ ನಾನು ಒಂದು 7 ಅಕ್ಷರ ಕಲ್ತಿರ ಆತಿತ್ತು. ಯಾಕಂದ್ರೆ ನಮ್ಮ ಅಜ್ಜರ ಬಾಯಲ್ಲಿ ನಾ ಕೇಳಿದೆ, ನಾನು ಎಂತ ಕಾತೆ ಎಂತ ಕರೋ ಆತ್ನ ಮಕ್ಕಳೇ ನಾನು ಅಂತ ಕೇಂಬರ್ ನಮ್ಗೆ ಓದು ಬತ್ತಿಲ್ಲ ಅನ್ನೋ ಕಾರಣಕ್ಕೆ. ಆದ್ರೆ ಅದೊಂದು ಕಲಿಬೇಕನ್ನೋ ಒಂದು ಆಸೆ ಅವರಲ್ಲಿ ಇದ್ದು ಅವತ್ತಿನ ಪರಿಸ್ಥಿತಿ ಕಲಿದೆ ಇದ್ದವರು ಇವತ್ತವ್ರಿಗೆ ಒಂದು ಅವಕಾಶ ಸಿಕ್ಕಿ ನಂಗೊಂದು ಇಷ್ಟಾರು ಬರೋಕಾಯ್ತಲ್ಲ ಅನ್ನೋ ಒಂದು ಸಂತೃಪ್ತಿಯನ್ನು ನೀವು ಅವ್ರಿಗೆ ಕೊಡ್ತಾ ಇದ್ದೀರಿ ನಿಮ್ಮ ಇಲಾಖೆ ಕಡೆಯಿಂದ. ಗುಡ್ ಜಾಬ್. ಹಂಗೇನೆ ಈಗ ಅದನ್ನ ಸ್ಕಿಲ್ಗಳಿಗೆಲ್ಲ ನೀವು ಬದಲಾಯಿಸ್ಕೊಂಡ್ರಿ, ಸಾಕ್ಷರತೆಯಿಂದ ಸ್ವಾವಲಂಬನೆ ಅಡಿಗೆ ಅಂತ ಒಳ್ಳೆ ಕಾನ್ಸೆಪ್ಟ್ ಇದು. ಬಹುಶಃ ನಿಮ್ಮ ಸಾರಥ್ಯದಲ್ಲಿ ತುಂಬಾ ಚಂದ ಎಕ್ಸಿಕ್ಯೂಟ್ ಆತೈತಿ ಕಾರ್ಯಯೋಜನೆಗಳೆಲ್ಲ ಅಂತ ಅನ್ಕೊಂತ. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಇನ್ನಷ್ಟು ಒಳ್ಳೆ ಕಾರ್ಯಗಳು ನಿಮ್ಮ ಇಲಾಖೆಯಿಂದ ಆತೇ ಇರಲಿ. ಧನ್ಯವಾದಗಳು.
1: ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದಗಳು.
0: ಪ್ರಿಯ ಕೇಳಿದ್ರೆ ಕೇಳ್ರಿ ಅಲ್ಲ, ನಮ್ಮ ಸಾಕ್ಷರತಾ ಕಾರ್ಯಕ್ರಮ, ವಯಸ್ಕರ ಸಾಕ್ಷರತಾ ಕಾರ್ಯಕ್ರಮ ಯಾವ ಮಟ್ಟಕ್ಕೆ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಹೆಂಗೆ ಅಭಿವೃದ್ಧಿ ಹೊಂತಾ ಇದೆ ಅಂತ ಹೇಳಿ ಅದಕ್ಕೆ ನಮ್ಮೆಲ್ಲರೂ ಸಪೋರ್ಟ್ ಇರಕ್ಕೆ ನಾವು ಮನೆಗೆ ಬಂದಾಗ ಬೆರೆಸೋದಲ್ಲ, ಬನ್ನಿ ಸರ್ ಅಂತ ಕೂಕೊಂಡು ಮಾತಾಡಿಸಿ ಇನ್ನಷ್ಟು ಸಪೋರ್ಟ್ ಮಾಡ್ಕೆ, ಯಾಕಂದ್ರೆ ಸ್ವಾವಲಂಬನೆ ಅಡಿಗೆ ನಮ್ಮ ನಡೆ. ಸೊ ಮತ್ತೆ ಸಿಕ್ವ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ್ಕ, ಬಾಯ್.
3: ಸಾಕ್ಷರತಾ ಜಾಗೃತ ಗೀತೆ ಪ್ರಕಟಣೆ, ಜಿಲ್ಲಾಡಳಿತ ಉಡುಪಿ, ಜಿಲ್ಲಾ ಪಂಚಾಯತ್ ಉಡುಪಿ, ವಯಸ್ಕರ ಶಿಕ್ಷಣ ಇಲಾಖೆ ಉಡುಪಿ, DSERT ಬೆಂಗಳೂರು, ಡಯಟ್ ಉಡುಪಿ ರವರಿಂದ. ರಚನೆ ಯೋಗ ನರಸಿಂಹಸ್ವಾಮಿ KM, ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ. ಗಾಯನ ವಿದುಷಿ ಹೇಮಲತಾ ಏರಾವ್ ಉಡುಪಿ.

ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಪ್ರಿಯ ಕೇಳುಗರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ ಅಲ್ಲಲ್ಲ ಕೇಳಿ.

0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಬಂಡಾಸ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ಪ್ರತೀಕ್ಷಾ. ಮಕ್ಕಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಂದ್ರೆ ಅವರ ತಂದೆ ತಾಯಿ ಬಿಟ್ಟರೆ ಅವರ ಫ್ರೆಂಡ್ಸ್, ಇನ್ನು ಅವರ ಶಿಕ್ಷಕರು ಸಹ. ಆದರೆ ಇವತ್ತು ನಮ್ಮ ಜೊತೆ ಇರುವಂಥವರು ಹಾಸ್ಟೆಲ್ ವಾರ್ಡನ್. ಅವರು ಮಕ್ಕಳನ್ನ ತಂದೆ ತಾಯಿ ಫ್ರೆಂಡ್ಸ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಅನ್ನೋ ಥರ ಹೆಚ್ಚು ಅರ್ಥ ಮಾಡ್ಕೊಂಡಿರ್ತಾರೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿರ್ಬೋದು ಅಥವಾ ಶಿಕ್ಷಣ ಮತ್ತು ಅವರಿಗೆ ಶಿಸ್ತು ಕಲಿಸೋದ್ರಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾದದ್ದು. ಮಕ್ಕಳು ಕಾಲೇಜ್ ಶಾಲೆಯಿಂದ ಎಷ್ಟು ವಿದ್ಯಾಭ್ಯಾಸ ಕಲಿತಾರೋ ಗೊತ್ತಿಲ್ಲ, ಆದರೆ ಹಾಸ್ಟೆಲಿಂದ ಮಾತ್ರ ತುಂಬ ಜೀವನ ಮೌಲ್ಯವನ್ನು ಕಲಿತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಅಂಥದ್ದೇ ಹಾಸ್ಟೆಲ್ ವಾರ್ಡನ್ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಇವರು ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ನೋಡಿ ಮಿಡಲ್ ಕ್ಲಾಸಲ್ಲಿ ಹುಟ್ಟಿ ಇವತ್ತು ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೆದು ಟೀಚರಾಗಿ ಎಷ್ಟೋ ಪುಟಾಣಿಗಳ ಮನಸ್ಸಿನಲ್ಲಿ ಉಳಿದು ಇವತ್ತು ನಮ್ಮ ಮುಂದೆ ತಾಲೂಕು ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಯಾಗಿ ನಮ್ಮ ಜೊತೆ ಇರುವಂಥವರು ಶ್ರೀಮತಿ ಆಶಾದೇವಿ ನಾಯಕ್ ಅವರು. ಮ್ಯಾಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು.
1: ನನ್ನ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ನಿಮ್ಗೆ ಅನ್ಸೋ ಪ್ರಕಾರ ಹಾಸ್ಟೆಲ್ ವಾರ್ಡನ್ನ ಕ್ವಾಲಿಟೀಸ್ ಏನು? ಫ್ರೆಂಡ್ಲಿ ಆಗಿರೋದ ಅಥವಾ ಸ್ಟ್ರಿಕ್ಟ್ ಆಗಿರೋದ, ಯಾವ ಥರ?
2: ನಿಲಯ ಮೇಲ್ವಿಚಾರಕರು ಹೇಳುವಂತಹ ಹುದ್ದೆಯೇ ಒಂದು ಭಾವನಾತ್ಮಕವಾದದ್ದು. ಅಲ್ಲಿ ನಾವು ಸ್ಟ್ರಿಕ್ಟ್ ಆಗಿರ್ತೇವೆ ಅಥವಾ ಮಕ್ಕಳಿಗೆ ಅವರ ಮನೋಸ್ಥಿತಿಗೆ ತಕ್ಕ ಹಾಗೆ ಅರ್ಥ ಮಾಡಿಕೊಂಡು ಅವರನ್ನು ಮುನ್ನಡೆಸ್ತೇವೆ ಹೇಳುವಂತಹ ಜವಾಬ್ದಾರಿ ಹಿರಿದಾಗಿರ್ತದೆ. ನಿಲಯ ಮೇಲ್ವಿಚಾರಕರು ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಅವರದ್ದೇ ಆದ ಪಾತ್ರವನ್ನು ನಿರ್ವಹಿಸಬೇಕಾಗ್ತದೆ. ಭಾವನಾತ್ಮಕವಾಗಿ ಆಗಿರ್ಬೋದು ಅಥವಾ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಕಡೆಗೆ ಆಗಿರ್ಬೋದು, ಒಟ್ಟಲ್ಲಿ ಆ ಮಕ್ಕಳನ್ನು ಶೈಕ್ಷಣಿಕವಾಗಿ ಅಥವಾ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿ ರೂಪಿಸುವಲ್ಲಿ ನಿಲಯ ಮೇಲ್ವಿಚಾರಕರ ಪಾತ್ರ ಹಿರಿದಾಗಿರ್ತದೆ. ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆಯುವಂತಹ ಗುಣ, ಪೋಷಕರಾಗಿ ಅವರೊಟ್ಟಿಗೆ ಬೆಳೆಯುವಂತಹ ಗುಣ, ಸ್ನೇಹಿತರಾಗಿ ಅವರನ್ನು ಮುನ್ನಡೆಸುವಂತಹ ಗುಣ ಖಂಡಿತ ನಿಲಯ ಮೇಲ್ವಿಚಾರಕರಲ್ಲಿ ಬೇಕು. ಉತ್ತಮ ನಿಲಯ ಮೇಲ್ವಿಚಾರಕ ಏಕಮುಖಿಯಾಗಿ ಯಾವತ್ತೂ ವರ್ತಿಸೋದಿಲ್ಲ. ಮಕ್ಕಳೊಟ್ಟಿಗೆ ಬೆರೆಯೋದು, ಮಕ್ಕಳೊಟ್ಟಿಗೆ ಸೇರೋದು ಅಥವಾ ಮಕ್ಕಳಿಂದ ಆದಂತಹ ತಪ್ಪುಗಳನ್ನು ತಿದ್ದೋದು, ಒಟ್ಟಲ್ಲಿ ಆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಅವರ ಪಾತ್ರ ಹಿರಿದಾಗಿರ್ತದೆ ಹೇಳೋದು ನನ್ನ ಅನಿಸಿಕೆ.
1: ಈಗ ಹಾಸ್ಟೆಲ್ ಅಂತಂದರೆ ಒಂದೇ ಊರಿನವರಿಗಾಗಲಿ ಒಂದೇ ಭಾಷೆ ಮಾತಾಡೋರಿಗಾಗಲಿ ಸೀಮಿತ ಆಗಿರಲ್ಲ. ಬೇರೆ ಬೇರೆ ಗುಣಗಳಿರುವಂಥವ್ರು, ಬೇರೆ ಬೇರೆ ಭಾಷೆ ಮಾತಾಡುವಂಥವ್ರು ಒಗ್ಗೂಡುವಂತಹ ಜಾಗ. ಅವರನ್ನು ನೀವು ಯಾವ ಥರ ಅರ್ಥ ಮಾಡಿಕೊಂಡು ಅವರು ಏನಾದರೂ ತಪ್ಪು ಮಾಡಿದರೆ ಅವರುಗಳ ಮಧ್ಯೆನೇ ಏನಾದರೂ ಜಗಳ ಕಾನ್ಫ್ಲಿಕ್ಟ್ಸ್ ಆದರೆ ನೀವು ಅದನ್ನು ಯಾವ ಥರ ಸಾಲ್ವ್ ಮಾಡ್ತೀರಾ?
2: ಹೌದು, ನೀವು ಹೇಳಿದ ಹಾಗೆ ಒಂದು ವಸತಿ ನಿಲಯ ಅಂತಂದರೆ ಅದು ಒಂದೇ ಊರಿಗೆ ಏನಾಗಿರೋದಿಲ್ಲ, ಸೀಮಿತವಾಗಿರೋದಿಲ್ಲ. ಹಲವಾರು ಕಡೆಗಳಿಂದ, ಹಲವಾರು ಜಿಲ್ಲೆಗಳಿಂದ, ಹಲವಾರು ತಾಲೂಕುಗಳಿಂದ ಮಕ್ಕಳು ಇಲ್ಲಿ ಶಿಕ್ಷಣಕ್ಕಾಗಿ ಬರ್ತಾರೆ. ನೀವು ಹೇಳಿದ ಹಾಗೆ ಅವರ ಭಾಷೆ ಬದಲಾವಣೆ ಇರ್ತದೆ, ಅವರ ಬಿಹೇವಿಯರಲ್ಲಿ ಚೇಂಜಸ್ ಇರ್ತದೆ. ಉತ್ತರ ಕರ್ನಾಟಕದ ಮಕ್ಕಳು ಬಂದರೆ ಸ್ವಲ್ಪ ರಫ್ ಆಗಿ ಬಿಹೇವ್ ಮಾಡ್ತಾರೆ, ಅದೇ ಈ ಕಡೆ ಉತ್ತರ ಕನ್ನಡಕ್ಕೆ ಅಂತ ಹೋದರೆ ಸ್ವಲ್ಪ ಸಾಫ್ಟ್ ನೇಚರಿನ ಮಕ್ಕಳು ಬರ್ತಾರೆ. ಅವರನ್ನು ಭಾವನಾತ್ಮಕವಾಗಿ ಒಟ್ಟುಗೂಡಿಸುವಂಥದ್ದು, ಮಕ್ಕಳನ್ನು ಕನ್ವಿನ್ಸ್ ಮಾಡುವಂಥದ್ದು, ಕೂಡಿ ಬಾಳೋದು, ಕೂಡಿ ಇರೋದು, ಕೂಡಿ ತಿನ್ನುವಂಥದ್ದು, ಸಹಬಾಳ್ವೆ, ಸಹ ಭೋಜನ, ಇದೆಲ್ಲವನ್ನು ಮಕ್ಕಳಲ್ಲಿ ರೂಢಿಸಬೇಕಾಗಿದ್ದು ನಿಲಯ ಮೇಲ್ವಿಚಾರಕರ ಆದ್ಯ ಕರ್ತವ್ಯ. ಅದರ ಜೊತೆಗೆ ಮಕ್ಕಳು ಕಿತ್ತಾಡಿದಾಗ, ಜಗಳ ಮಾಡಿದಾಗ ಅವರನ್ನು ಒಂದೇ ಸಲ ದಂಡಿಸೋದಲ್ಲ, ಯಾವ ಕಾರಣಕ್ಕೆ ಆ ರೀತಿ

0: ಕೊಡೋದು ಅಲ್ಲಿನ ಅಡುಗೆ, ಅಲ್ಲಿನ ಶುಚಿತ್ವ, ಹಾಗೇನೆ ಮಕ್ಕಳ ಸುರಕ್ಷತೆ. ಇದಕ್ಕೆ ಖಂಡಿತ ಇದಿಷ್ಟು ಅಂಶಗಳ ಬಗ್ಗೆ ನಾವು ನಿಗಾ ಇಡಲೇಬೇಕಾಗ್ತದೆ. ನಮ್ಮಲ್ಲಿ ನಿಲಯ ಮೇಲ್ವಿಚಾರಕರ ಕೊರತೆ ಇರೋದ್ರಿಂದ ಹೆಚ್ಚಿನ ಜವಾಬ್ದಾರಿ ಅಲ್ಲಿರುವಂತಹ ಅಡುಗೆ ಸಿಬ್ಬಂದಿಗಳಾಗಿರ್ಬೋದು, ರಾತ್ರಿ ಕಾವಲುಗಾರರಾಗಿರ್ಬೋದು, ಅವ್ರ ಮೇಲೇ ಇರ್ತದೆ. ನಮ್ಮ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ನಾವು ಅಡುಗೆ ಸಿಬ್ಬಂದಿಗಳು ಬೇರೆ, ರಾತ್ರಿ ಕಾವಲುಗಾರರು ಬೇರೆ, ನಿಲಯ ಮೇಲ್ವಿಚಾರಕರು ಬೇರೆ ಹೇಳುವಂಥ ಥಿಯರಿಯಲ್ಲಿಲ್ಲ. ನಾವು ದಿನಕ್ಕೊಬ್ಬರು ನಿಲಯ ಮೇಲ್ವಿಚಾರಕರು ಹಾಸ್ಟೆಲ್ಗಳಲ್ಲಿ. ಇವತ್ತು ಒಬ್ಬರಿದ್ದರೆ ನಾಳೆ ಇನ್ನೊಂದು ಅಡುಗೆ ಸಿಬ್ಬಂದಿ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗ್ತದೆ. ಅವರು ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಕೆಲವೊಮ್ಮೆ ಖಂಡಿತ ತಪ್ಪುತ್ತಾರೆ. ಆಗ ಎಲ್ಲಿ ಅವರಿಂದ ತಪ್ಪಾಗಿದೆ, ಮುಂದೆ ಅವರಿಂದ ಆ ರೀತಿ ತಪ್ಪಾಗದಾಗಿ ಹೇಗೆ ನೋಡ್ಕೊಳ್ಬೋದು ಹೇಳೋದ್ರ ಬಗ್ಗೆ ಖಂಡಿತ ನುರಿತ ತಜ್ಞರಿಂದ ಅವರಿಗೆ ಮಾನಸಿಕವಾಗಿ, ದೈಹಿಕವಾಗಿ ಅಥವಾ ಅವರ ಮಕ್ಕಳ ಸುರಕ್ಷತೆ ಬಗ್ಗೆ ಹಲವಾರು ಕಾರ್ಯಾಗಾರಗಳನ್ನು ಮಾಡಿ ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಖಂಡಿತ ಮಾಡ್ತೇವೆ. ಸಿಬ್ಬಂದಿಗಳಿಂದ ತಪ್ಪಾದಾಗ ಅವರನ್ನು ದೂಷಿಸೋಕ್ಕೂ ಮೊದಲು ಯಾಕೆ ತಪ್ಪಾಗಿದೆ, ಏನಾಗಿದೆ ಹೇಳೋದನ್ನು ಅವಲೋಕನ ಮಾಡಿ ಆ ತಪ್ಪುಗಳು ಮರುಕಳಿಸದ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋದೇ ವಸತಿ ನಿಲಯ ಅಂತ ಅಂದ್ಕೊಳ್ತೇವೆ.
1: ಹೆಣ್ಣಾಗಿ ಮನೆ ನಿಭಾಯಿಸೋದಲ್ಲದೆ 14 ಹಾಸ್ಟೆಲ್ ನಿಮ್ಮ ಅಂಡರಲ್ಲಿ ಇಟ್ಕೊಂಡು ಅಲ್ಲಿ 4 ಹಾಸ್ಟೆಲಲ್ಲಿ ನಿಲಯ ಮೇಲ್ವಿಚಾರಕರಾಗಿ ಕೆಲಸ ಮಾಡೋದು ಸಣ್ಣ ವಿಷಯ ಅಲ್ಲ. ನೀವು ಯಾವ ಥರ ಟೈಮ್ ಮ್ಯಾನೇಜ್ ಮಾಡ್ತೀರಾ? ಈ ಕಡೆ ಮನೇಲೂ ನೋಡಬೇಕು, ಈ ಕಡೆ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಿರ್ಬೋದು, ನಿಮ್ಮ ಸಹ ಕೆಲಸಗಾರಿರ್ಬೋದು, ಅವ್ರ ಬಗ್ಗೆನೂ ಕಾಳಜಿ ವಹಿಸ್ಬೇಕು, ಮನೇಲೂ ಕೆಲಸ, ಮಕ್ಕಳು, ಅವ್ರದ್ದನ್ನು ಸಹ ಕಾಳಜಿ ವಹಿಸ್ಬೇಕು. ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಎರಡನ್ನು?
0: ನಂದು ಡೈಲಿ ಇದು ಸ್ಟಾರ್ಟ್ ಆಗೋದು ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. ನಾನು 8 ಗಂಟೆ ಅಂದರೆ ಮನೆಗೆ ಬಿಡ್ತೇನೆ. ನಾನು ತಾಲೂಕು ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಯಾಗಿ ಪ್ರಮೋಷನ್ ಆಗಿ ಈ ತಿಂಗಳಿಗೆ 3 ವರ್ಷ ಆಯಿತು. ನಿಲಯ ಮೇಲ್ವಿಚಾರಕ್ಕೆ ಹೇಳುವಂತಹ ಆ ಏನು ಟೈಟಲ್ ಇದೆ, ನನಗೆ ವಿಸ್ತರಣಾಧಿಕಾರಿ ಅಂತ ಆ ಟೈಟಲಲ್ಲೇ ನಾನು ಗುರುತಿಸ್ಕೊಳ್ಳೋದು ಜಾಸ್ತಿ. ರಾಜ್ಯ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ತಗೊಳ್ಳುವಾಗ ಈ ಹುದ್ದೆನೆ ನನ್ನನ್ನು ಬ್ರಹ್ಮಾವರದಲ್ಲಿ ಯಾರೂ ಕಲ್ಯಾಣಾಧಿಕಾರಿ ಅಂತ ಗುರುತಿಸ್ತಿರ್ಲಿಲ್ಲ. ನನ್ನ ಹಾಸ್ಟೆಲ್ ಹೆಸರೇಳೆ ಗುರುತಿಸ್ತಿದ್ರು ಬ್ರಹ್ಮಾವರ ಮೇಡಮ್ ಅಂತ. ಅದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ. ಮತ್ತು ನಾನು ನನ್ನ ಕೆಲಸವನ್ನು ತುಂಬ ಪ್ರೀತಿಸ್ತೇನೆ. ನನ್ನ ಮನೆಯ ಜವಾಬ್ದಾರಿ ಹೇಗೋ ಹಾಗೆ ನನಗೆ ನನ್ನ ಕೆಲಸ, ನನ್ನ ಕೆಲಸವನ್ನು ಅಷ್ಟು ಪ್ರೀತಿಸಲಿಕ್ಕೆ ಸಹ ಕಾರಣ ನನ್ನ ವಿದ್ಯಾರ್ಥಿಗಳೇ. ಬ್ರಹ್ಮಾವರ ನಿಲಯದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಪ್ರಶಸ್ತಿಯನ್ನು ತಗೊಳ್ಳುವಾಗ ಆ ಮಕ್ಕಳೆಲ್ಲರೂ ಬಸ್ ಮಾಡ್ಕೊಂಡು, ನನಗಿಂತ ಸಂತೋಷ ಅವರಿಗೆ ಬಸ್ ಮಾಡ್ಕೊಂಡು ನಿಲ್ಲಿಕ್ಕೆ ಆ ಪುಟಾಣಿಗಳು ಹೊರಟಿದ್ರು. ಅಂದರೆ ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆವರೆಗೆ ಮಾತ್ರ ನಾನು ಮನೇಲಿರೋದು. ಅಷ್ಟರೊಳಗೆ ಗೃಹಿಣಿಯಾಗಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅದೆಲ್ಲ ಮಾಡಿ ಮುಗಿಸಿರ್ತೀನಿ. ನನ್ನ ಮಗಳಿಗಾಗಿರ್ಬೋದು, ನನ್ನನ್ನು ನಂಬಿ ಮನೆಯಲ್ಲಿ ಯಾರಿರ್ತಾರೆ ಅವರಿಗಾಗಿರ್ಬೋದು. ಅದರ ನಂತರ ಹಾಸ್ಟೆಲಲ್ಲಿ, ಒಮ್ಮೆ ಹಾಸ್ಟೆಲಿಗೆ ಬಂದರೆ ಹಾಸ್ಟೆಲಲ್ಲಿ ಮೆನು ಪ್ರಕಾರ ಫುಡ್ ಕೊಟ್ಟಿದ್ದಾರಾ ಅಥವಾ ಮಕ್ಕಳ ಸುರಕ್ಷತೆ ಬಗ್ಗೆ, ಮಕ್ಕಳ ಪೇರೆಂಟ್ಸ್ ಏನಾದರೂ ಕರೆ ಮಾಡಿ ದೂರುಗಳನ್ನು ದಾಖಲಿಸಿದ್ದಾರಾ ಅಥವಾ ಮಕ್ಕಳಿಗೇನಾದರೂ ಸಮಸ್ಯೆ ಆಗಿದೆಯಾ. 8 ಗಂಟೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ 9 ಗಂಟೆವರೆಗೂ ಸಹ ನಾನು ಹಾಸ್ಟೆಲಲ್ಲೇ ಇರ್ತೇನೆ ಹೆಚ್ಚಿನದಾಗಿ. ಆದರೆ ಈಗ ವಿಸ್ತರಣಾಧಿಕಾರಿಗಳ ಆಗಿರೋದ್ರ ಕಾರಣ ಸ್ವಲ್ಪ ಹಾಸ್ಟೆಲ್ಗಳಲ್ಲಿ ಹೆಚ್ಚು ಸಮಯ ಕಳೀಲಿಕ್ಕೆ ಆಗದೇ ಇರ್ಬೋದು. ನೀವು ಹೇಳಿದಾಗೆ ಸಿಬ್ಬಂದಿಗಳಿಗೆ ಆ ಜವಾಬ್ದಾರಿಯನ್ನು ಡಿವೈಡ್ ಮಾಡಿಕೊಟ್ಟು ಹಾಸ್ಟೆಲ್ಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗದ ಹಾಗೆ ನಿಗಾ ವಹಿಸ್ತಿದ್ದೇವೆ. ನೀವು ಕೇಳಿದ್ರಿ ಗೃಹಿಣಿಯಾಗಿ ಎಲ್ಲವನ್ನು ಹೇಗೆ ಸರಿದೂಗಿಸ್ಬೋದು ಅಂತ. ಖಂಡಿತ ಮನೆಯಲ್ಲಿರುವಾಗ ಮನೆ ಬಗ್ಗೆ ಯೋಚನೆ, ಕೆಲಸದಲ್ಲಿರುವಾಗ ಕೆಲಸದ್ದೇ ಯೋಚನೆ. ಮನೆ ಸಮಸ್ಯೆನ ಕೆಲಸದವರೆಗೆ ತರಲಿಕ್ಕಿಲ್ಲ, ಕೆಲಸದ ಸಮಸ್ಯೆನ ಮನೆಗೆ ತಗೊಂಡೋಗ್ಲಿಕ್ಕಿಲ್ಲ. ಇದೇ ನಮ್ಮ ಸೀಕ್ರೆಟ್ ಅಂತ ಅಂದ್ಕೊಳ್ಬೋದು. ನನಗೆ ಎಲ್ಲೂ ಸಹ, ನಾನು 6 ಹಾಸ್ಟೆಲ್ ಪ್ರಭಾರದಲ್ಲಿದ್ದಾಗಲೂ ನನಗೆ ಹೊರೆ ಅನಿಸ್ಲಿಲ್ಲ, 3 ಹಾಸ್ಟೆಲ್ ಪ್ರಭಾರದಲ್ಲಿದ್ದಾಗೂ ಹೊರೆ ಅನಿಸ್ಲಿಲ್ಲ. ಕಲ್ಯಾಣಾಧಿಕಾರಿ, ವಿಸ್ತರಣಾಧಿಕಾರಿ, ವಾರ್ಡನ್ ಚಾರ್ಜೆಲ್ಲ ಇರುವಾಗಲೂ ಸಹ ನನ್ನ ಡಿಪಾರ್ಟ್ಮೆಂಟ್ ಕೆಲಸ ಅಥವಾ ನನ್ನ ಇಲಾಖೆಯ ಕೆಲಸ ನನಗೆ ಹೊರೆ ಅನಿಸ್ಲಿಲ್ಲ. ಆದರೆ ಇದೆಲ್ಲದರಲ್ಲಿ ನಮ್ಮ ಸಿಬ್ಬಂದಿಗಳು ಮತ್ತು ಮಕ್ಕಳ ಸಹಕಾರ, ನಮ್ಮ ಮೇಲಾಧಿಕಾರಿಗಳ ಸಹಕಾರ ತುಂಬಾ ಇದೆ ಅಂತ ಹೇಳ್ಬೋದು.
1: ಈ ಒಂದು ವರ್ಕ್ ಎಕ್ಸ್ಪೀರಿಯೆನ್ಸಲ್ಲಿ ಇಷ್ಟು ವರ್ಷದಲ್ಲಿ ಇಂಥ ಒಂದು ವಿದ್ಯಾರ್ಥಿಗಳಿಂದ ನಾನು ಮರೆಯಲಾಗದ ಪಾಠ ಕಲ್ತಿದ್ದೀನಿ ಅಂತಂದರೆ ಯಾವ ವಿಷಯದ ಬಗ್ಗೆ?
0: ಹೌದು, ಕೆಲವೊಮ್ಮೆ ಮಕ್ಕಳು ನಮ್ಮ ಹತ್ರ ಬಂದು, ಅಂತಹ ತುಂಬ ಘಟನೆಗಳಾಗಿದೆ, ಆದರೂ ಕೆಲವೊಂದು ಒಂದು ಘಟನೆನ ಶೇರ್ ಮಾಡಬೇಕಂದ್ರೆ, ಒಂದು ಹುಡುಗಿ ಒಮ್ಮೆ ನಾವು ಮಕ್ಕಳನ್ನು ವಿಚಾರಿಸದೆ ಮನೆಗೆ ಬಿಡಬಾರ್ದು ಅಥವಾ ಮಕ್ಕಳ ಸುರಕ್ಷತೆ ಬಗ್ಗೆ ಹೇಳೋದಾದರೆ, ಒಮ್ಮೆ ನಾನು ಮೀಟಿಂಗಲ್ಲಿರುವಾಗ ಒಂದು ಹುಡುಗಿ ಕಾಲ್ ಮಾಡ್ತಾಳೆ ನನಗೆ, ಮೇಡಮ್ ನನ್ನ ATM ಬ್ಲಾಕ್ ಆಗಿದೆ, ನನಗೆ ಕೂಡಲೇ ಮನೆಗೆ ಹೋಗಬೇಕು, ನಮ್ಮ ತಂದೆ ಹಾಸ್ಪಿಟ್ಲಲ್ಲಿ ಇದ್ದಾರೆ, ನನ್ನ ಹಣನೇ ಅವರಿಗೆ ತೆಗೆದುಕೊಡ್ಬೇಕು.

0: ಹಾಕು ಅಂತ ಫೋನ್ ಮಾಡ್ತಾಳೆ. ಆಗ ಆ ಟೈಮಲ್ಲಿ ನಾನು ಮೀಟಿಂಗಲ್ಲಿ ಇರ್ತೀನಿ. ಆ ಹುಡುಗಿ ಸಹ ನಮಗೆ ತುಂಬ ಪರಿಚಯ, ಒಳ್ಳೆ ಹುಡುಗಿ ಅಂತ. ನಾನು ಹಿಂದೆ ಮುಂದೆ ನೋಡೋದಿಲ್ಲ, ಆಯ್ತಮ್ಮ ಸ್ಟಾಫ್ನವರಿಗೆ ಹೇಳಿ ಹೋಗು ಅಂತ ಹೇಳ್ತೀನಿ. ಅದಾದ ನಂತರ ಸಂಜೆ ಆಗ್ತದೆ, ಆ ಹುಡುಗಿ ರಜೆ ಅರ್ಜಿ ಕೊಟ್ಟು ಮನೆಗೆ ಹೋಗ್ತಾಳೆ. ಒಂದು 6 ಗಂಟೆ ಟೈಮ್ಗೆ ನನಗೆ ಪೇರೆಂಟ್ಸ್ದು ಫೋನ್ ಬರ್ತದೆ, ನಮ್ಮ ಮಗಳು ಏನಾದ್ರು ಹಾಸ್ಟೆಲಲ್ಲೇ ಇದ್ದಾಳ ಅಂಥೇಳಿ. ನಾನು ಇಲ್ಲ ಈ ಥರ ಹೇಳಿ ಮನೆಗೆ ಹೋಗಿದ್ದಾಳೆ ಅಂತ ಹೇಳ್ತೇನೆ. ಕಡೆಗೆ ನೋಡಿದರೆ ಆ ಮಗು ಮನೆಗೆ ಹೋಗಿರೋದಿಲ್ಲ, ಯಾರೊಟ್ಟಿಗೋ ಬ್ಯಾಂಗ್ಳೂರಿಗೆ ಹೋಗಿರ್ತಾಳೆ. ಬ್ಯಾಂಗ್ಳೂರಿಗೆ ಹೋಗಿ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡು ಅದೇ ಮಗು, ನಾನು ಅವಳಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತೇನೆ ಇರ್ತೇನೆ, ತೆಗೆಯೋದಿಲ್ಲ, ಮೆಸೇಜ್ ಹಾಕ್ತೇನೆ ಆಗಲೂ ತೆಗೆಯೋದಿಲ್ಲ. ಮತ್ತೆ ರಾತ್ರಿ 1:00 ಅದೇ ಹುಡುಗಿ ನನಗೆ ಫೋನ್ ಮಾಡ್ತಾಳೆ, ಮೇಡಮ್ ನಾನು ಈ ಥರ ನಂಬಿ ಬಂದೆ, ಈಗ ಈ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೇನೆ ಅಂತ. ಮತ್ತೆ ನಾವು ಕೂಡಲೇ ಕಾರ್ ಮಾಡ್ಕೊಂಡೋಗಿ ಅವಳಿರೋ ಪ್ಲೇಸಿಗೆ ಹೋಗಿ ಅಲ್ಲಿಂದ ಕರ್ಕೊಂಡು ಬರ್ತೇವೆ. ಆ ದಿನ ಖಂಡಿತ ಜೀವ ಹೋಗಿ ಪುನಃ ಜೀವ ಬಂದ ರೀತಿ. ನಾವು ಯಾವತ್ತೂ ಮಕ್ಕಳನ್ನು ವಿಚಾರಿಸದೆ ಮನೆಗೆ ಬಿಡೋದಿಲ್ಲ. ಈ ಹುದ್ದೆಯಲ್ಲಿ ನಾನು ಇನ್ನೊಂದು ಕಲ್ತಿರೋದಂದರೆ, ಯಾರನ್ನು ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು. ಅತಿಯಾಗಿ ಮಕ್ಕಳು ಹೇಳೋದನ್ನು ಅಥವಾ ಅತಿಯಾಗಿ ಮಕ್ಕಳೊಟ್ಟಿಗೆ ಸಲಿಗೆಯಿಂದ ಎಲ್ಲ ಟೈಮಲ್ಲಿ ಇರೋದು ಒಳ್ಳೆಯದಲ್ಲ ಹೇಳೋದನ್ನು ಕಲಿತೆ. ಮತ್ತು ಆ ಹುಡುಗಿಗೆ ಆದಂತಹ ಸಮಸ್ಯೆನ ಬಗೆಹರಿಸಿ ಕೊಟ್ವಿ, ಅದು ಸಹ ನಮಗೂ ಒಂದು ಪಾಠ. ಅದರ ನಂತರ ನಾವು ಕೆಲವು ರೂಲ್ಸ್ಗಳನ್ನು ತಂದ್ವಿ ಮಕ್ಕಳ ಸುರಕ್ಷತೆ ಬಗ್ಗೆ. ಇಂಥ ಟೈಮಿಗೆ ನಿಮಗೂ ಸಹ ಗೊತ್ತಿರ್ಬೋದು, 9 ಗಂಟೆಗೆ ಬೆಲ್ ಹೊಡೆದು ಮಕ್ಕಳನ್ನು ಕರೆದು ಪೇರೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ ನಾಳೆ ಮನೆಗೆ ಹೋಗೋದಿದ್ರು ಅವರ ವಾಟ್ಸಪ್ ರಜಾ ಅರ್ಜಿಯನ್ನ ತಗೊಂಡು ಹೀಗೆ ಕೆಲವಾರು ರೂಲ್ಸ್ಗಳನ್ನು ಮಾಡಿದ್ವಿ. ಈ ಥರದ ಹಲವಾರು ಘಟನೆಗಳು ನನ್ನ ಎಕ್ಸ್ಪೀರಿಯೆನ್ಸಲ್ಲಿದೆ, ಆದರೆ ಇದನ್ನು ಮಾತ್ರ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ.
1: ನೀವು ನಾನು ಕೇಳಿಪಟ್ಟಿರೋ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀರಿ, ಹೆಣ್ಮಕ್ಳಿಗೆ ಗೌರ್ಮೆಂಟ್ ಜಾಬ್ ಅನ್ನೋದು ತುಂಬ ಸೆಕ್ಯೂರಿಟಿನ ಕೊಡುತ್ತೆ ಅಂತ ಹೇಳ್ತೀರಾ, ಯಾಕೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮುಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡಬೇಕು ಅಂತ ಅನಿಸುತ್ತೆ?
0: ನಮ್ಮ ತಾಯಿ ಟೀಚರ್ ಆಗಿದ್ದರು, ತಂದೆ SI ಆಗಿದ್ದರು, ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಅಂಥದ್ದೇನು ಬಡತನ ನನಗೆ ಇರಲಿಲ್ಲ. ಆದರೆ ನನ್ನ ಫ್ರೆಂಡ್ಸ್ ಅವರು ವಿದ್ಯಾಭ್ಯಾಸ ಕಲಿಯುವಾಗ ಅಥವಾ BEd ಓದುವಾಗ ಹಾಗೆಯೇ ಪೇರೆಂಟ್ಸು ಹಿಂದೆ ಮುಂದೆ ನೋಡದೆ ಮದುವೆ ಮಾಡಿಕೊಟ್ಟು ಸುಸೈಡ್ ಮಾಡಿಕೊಂಡಿದ್ದವ್ರನ್ನ ನೋಡಿದ್ದೀನಿ. ಅಂದರೆ ಗಂಡನಿಂದ ಏನಾದರೂ ಸಮಸ್ಯೆ ಆಗಿ ಹಾಗೆಯೇ ಜೀವನದಲ್ಲಿ ನೊಂದು ಮಾನಸಿಕವಾಗಿ ಜರ್ಜರಿತರಾಗಿದ್ದವ್ರನ್ನ ನೋಡಿದ್ದೀನಿ. ನನಗೆ ಒಂದೇ ಆಸೆ, ಹೆಣ್ಮಕ್ಕಳು ಓದಿ ಕಲ್ತು ಜಾಬ್ ತಗೊಂಡ ನಂತರನೇ ಮದುವೆ ಆಗಬೇಕು ಅಂತ. ಯಾಕಂದರೆ ಜೀವನ ಎಲ್ಲ ಟೈಮಲ್ಲೂ ಒಂದೇ ರೀತಿ ಇರೋದಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸಲ್ಲೂ ಕೆಲವೊಮ್ಮೆ ಇವತ್ತು ನಾವು ನಮ್ಮ ಕಾಲ ಮೇಲೆ ನಾವು ಇರೋದ್ರಿಂದ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ. ತಂದೆ ತಾಯಿ ಯಾವತ್ತೂ ನಮ್ಮ ಜೊತೆ ಇರೋದಿಲ್ಲ. ನಾವು ಮಹಿಳಾ ಸ್ವಾವಲಂಬನೆ ಮತ್ತೊಂದು ತುಂಬ ತುಂಬ ಮಾತಾಡ್ತೇವೆ, ಆದರೆ ಈಗೂ ಸಹ ನಾವು ನಮ್ಮದು ಅಂಥೇಳಿ ನಮ್ಮ ಕಾಲ ಮೇಲೆ ನಾವು ಇದ್ದರೆ ಮಾತ್ರ ಏನು ಮಾಡ್ಬೋದು ಹೇಳ್ಬೋದು. ನೀವು ಹೇಳಿದಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ನಮಗೆ ಮೊದಲಿಂದನೂ ಒಲವು, ಹಾಗೆಯೇ ಮಕ್ಕಳಲ್ಲಿ ಅದನ್ನು ಬೆಳೆಸಬೇಕು ಹೇಳುವಂಥದ್ದು. ಅದ್ರ ಸಂಬಂಧನೇ ಹಾಸ್ಟೆಲ್ಗಳಲ್ಲಿ ಡಿಜಿಟಲ್ ಲೈಬ್ರರಿ ಆಗಿರ್ಬೋದು, ಪುಸ್ತಕ ಜೋಳಿಗೆ ಅಭಿಯಾನದ ಮೂಲಕ ಪುಸ್ತಕಗಳನ್ನು ಕಲೆಕ್ಟ್ ಮಾಡುವಂಥದ್ದಿರ್ಬೋದು, ಓದೋ ಮಕ್ಕಳಿಗೆ ಯಾವತ್ತೂ ತೊಂದರೆ ಆಗಬಾರ್ದು. ನಮ್ಮ ಮಕ್ಕಳು ಎಲ್ಲೂ ಸಹ ಹೆಣ್ಮಕ್ಕಳು ಕಡಿಮೆ ಯಾರಿಗೂ ಕಡಿಮೆ ಇಲ್ಲದ ಹಾಗೆ ಬದುಕಬೇಕು. ಗಂಡನ ನೆರಳು ಆಸರೆ ಅನ್ನುವಂಥದ್ದು ಯಾವಾಗಲೂ ಇರ್ತದೆ ಅಥವಾ ಇರಲೇಬೇಕು ಅಂತಿಲ್ಲ. ನಾವು ಕುಟುಂಬದಲ್ಲಿ ಅವರಿಗೆ ಸರಿಸಮಾನವಾಗಿ ಬದುಕಬೇಕು ಅಂತ ಅಂದರೆ ಖಂಡಿತ ಹೆಣ್ಮಕ್ಕಳಿಗೆ ಕೈಯಲ್ಲಿ ಒಂದು ಕೆಲಸ ಬೇಕು. ಹಾಗಾಗಿ ಮಕ್ಕಳಿಗೆ ನಾನು ಯಾವತ್ತೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಹೇಳ್ತಾ ಇರ್ತೇನೆ, KS ಆಗಿರ್ಬೋದು, IAS ಆಗಿರ್ಬೋದು. ಮತ್ತು ಖುಷಿ ಇದೆ, ಒಂದು ಹಾಸ್ಟೆಲಲ್ಲಿ 100 ಮಕ್ಕಳಿದ್ದರೆ 10 ಮಕ್ಕಳಾದರೂ ನಾವೇನು ಹೇಳ್ತೇವೆ ಅದನ್ನು ತಗೊಂಡು ಪ್ರಾಕ್ಟೀಸ್ ಮಾಡ್ತಾರೆ, ಓದ್ತಾರೆ. ರೆಗ್ಯುಲರ್ ನ್ಯೂಸ್ ಪೇಪರ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಆಗಿರ್ಬೋದು, ಆ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರುವಂತಹ ಮಾಹಿತಿ ಆಗಿರ್ಬೋದು, ಇದನ್ನೆಲ್ಲವನ್ನು ಚೆನ್ನಾಗಿ ಓದ್ತಾರೆ. ನಾನು ಹೇಳೋದಿಷ್ಟೇ, ಹೆಣ್ಮಕ್ಕಳು ಎಷ್ಟೇ ಮುಂದುವರಿಲಿ, ಇಂದ್ರಲೋಕಕ್ಕೆ ಹೋಗಲಿ ಚಂದ್ರಲೋಕಕ್ಕೆ ಹೋಗಲಿ, ಹೆಣ್ಮಕ್ಕಳಿಗೆ ಅವರದ್ದೇ ಆದ ಏನಿರ್ತದೆ, ಸೀಮೆ ಅಂತ ಇರ್ತದೆ. ಹಾಗಾಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳುವ, ಅದ್ರ ನಂತರನೇ ಮದುವೆ ಮತ್ತೊಂದು ಹೇಳುವಂಥ ಅಭಿಲಾಷೆ, ಅದನ್ನೇ ನಾವು ಹಾಸ್ಟೆಲ್ ಮಕ್ಕಳಿಗೂ ಸಹ ಹೇಳುವಂಥದ್ದು.
1: ನಿಮ್ಮ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂತಂದರೆ ಕೋಚಿಂಗ್ ಇಂಪಾರ್ಟೆಂಟಾ?
0: ಹಾಗೆ ನಾನು ಅಂದ್ಕೊಳ್ಳೋದಿಲ್ಲ, ನಾವು ಯಾವುದೂ ಕೋಚಿಂಗ್ ತೊಗೊಳ್ಳಿಲ್ಲ. ಆ್ಯಕ್ಚುಲಿ ನನಗೆ ಟೀಚರ್ ಪೋಸ್ಟಿಗೂ ಸೆಲೆಕ್ಟ್ ಆಗಿತ್ತು, ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲೂ ಸಹ ಸೆಲೆಕ್ಟ್ ಆಗಿತ್ತು. ಅದರ ನಂತರ KS ಮೇನ್ಸ್ ಎಕ್ಸಾಮನ್ನು ಪಾಸ್ ಮಾಡಿದೆ ನಾನು, ಇಂಟರ್ವ್ಯೂಲ್ಲಿ ನನಗೆ ಆಗಲಿಲ್ಲ, IAS ಟ್ರೈ ಮಾಡಲಿಲ್ಲ. ಆದರೆ ಹಲವಾರು ಕಾಂಪಿಟೇಟಿವ್ ಇದೇ ಡಿಪಾರ್ಟ್ಮೆಂಟಲ್ಲಿ 4 ಹುದ್ದೆಗಾಗಿತ್ತು ನನಗೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ITDP, BCM, ಮೈನಾರಿಟೀಸ್, 4ರಲ್ಲೂ ಒಂದೇ ಸಲ ಸೆಲೆಕ್ಟ್ ಆಗಿದ್ದೆ ನಾನು. ಎಲ್ಲೋ ಒಂದು ಕಡೆ ಪೇರೆಂಟ್ಸು ನಂದು ನಾನು ನಿಲಯ ಮೇಲ್ವಿಚಾರಕಿಯಾಗಿ ಸೆಲೆಕ್ಟ್ ಆದಾಗ ಬೇಡ ಅಂತ ಹೇಳಿದರು, ತುಂಬ ರಿಸ್ಕ್ ಹುದ್ದೆ ಅಂತ. ಆದರೆ ಮಕ್ಕಳ ಜೊತೆಗೆ ಇರೋದು ನನಗೆ ಖುಷಿ, ಹಾಗಾಗಿ ಎಡೆಡ್ ಸ್ಕೂಲಲ್ಲಿ ನಾನು ವರ್ಕ್ ಮಾಡ್ತಿದ್ದಿದ್ದರಿಂದ ಅದಕ್ಕೆ ರಿಸೈನ್ ಮಾಡಿ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಮೇಲೆ ಬ್ರಹ್ಮಾವರ ಹಾಸ್ಟೆಲ್ ಮಕ್ಕಳು ನನಗೆ ಇಷ್ಟು ಇಂಪ್ರೆಸ್ ಮಾಡಿದರು ಅಂದರೆ ಈ ಹುದ್ದೆಯಿಂದ ಬೇರೆ ಹುದ್ದೆಗೆ ಆ ಟೈಮಲ್ಲಿ ನಾನು ಸೆಲೆಕ್ಟ್ ಆದರೂ ಸಹ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ.
1: ನೀವು ಹೇಳಿದ್ರಿ ನಾನು ಕೆ ಎಸ್ ಎಕ್ಸಾಮ್ ಬರೆದು ಎಕ್ಸಾಮ್ಸ್ ಪಾಸ್ ಆದರೆ ಅದೇ ಇಂಟರ್ವ್ಯೂಲ್ಲಿ ಫೇಲ್ ಆದೆ ನಾನು ಅಂತ. ನಿಮ್ಮ ಥರನೇ ಎಷ್ಟೋ ಮಕ್ಕಳು ಈಗ ಎಕ್ಸಾಮ್ಸ್ ಪಾಸ್ ಆಗ್ತಾರೆ ಆದರೆ ಫಿಸಿಕಲ್ ಟೆಸ್ಟ್ ಇರ್ಬೋದು, ಇಂಟರ್ವ್ಯೂ ಇರ್ಬೋದು, ಮೆಡಿಕಲ್ ಟೆಸ್ಟ್ ಇರ್ಬೋದು, ಅದರಲ್ಲಿ ಫೇಲ್ ಆಗ್ತಾರೆ. ಅವ್ರಿಗೆ ನೀವು ಯಾವ ಥರ ಮೋಟಿವೇಶನ್ ಮಾಡ್ತೀರಾ?
0: ನಮ್ಮ ಪೀರಿಯಡಲ್ಲಿ ಕೆ ಎಸ್ ಎಕ್ಸಾಮ್ ಪ್ಯಾಟರ್ನ್ಸ್ ಚೇಂಜ್ ಇತ್ತು. ಥೇರಿ ಎಕ್ಸಾಮ್ ಮತ್ತು ಇಂಟ್ರೂ ಎಕ್ಸಾಮ್ ಅಂತಿತ್ತು. ಥೇರಿ ಎಕ್ಸಾಮ್ ಮಾರ್ಕ್ಸ್ ಬಂದ ನಂತರ ಇಂಟ್ರೂ ತೊಗೊಳ್ತಿದ್ರು, ಅದು ಅದಕ್ಕೆ ಆ್ಯಡ್ ಆಗ್ತಿತ್ತು. ಈಗ ಹಾಗಲ್ಲ, ಇಂಟ್ರೂ ಆದಮೇಲೆ ಥೇರಿ ಎಕ್ಸಾಮ್ ಮಾರ್ಕ್ಸನ್ನು ಡಿಸ್ಪ್ಲೇ ಮಾಡ್ತಾರೆ. ಹಾಗೆಯೇ ಎಲ್ಲೋ ಒಂದು ಕಡೆ ಒಂದು ಸಲ ಫೇಲ್ ಆದ್ವಿ ಅಂದ ಮಾತ್ರಕ್ಕೆ ನಾವು ಅದನ್ನು ಕೈ ಬಿಡಬಾರ್ದು. ಒಂದು ಪ್ರಯತ್ನ, ಎರಡು ಪ್ರಯತ್ನ. ನಮ್ಮ ಜಿಲ್ಲಾಧಿಕಾರಿಗಳು ಹಕ್ಕಪ್ಪ ಲಮಾಣಿ ಸರ್, ಅವ್ರ ಬಗ್ಗೆ ಕೆ ಎಸ್ ಪಾಸ್ ಆಗಿದ್ದಾರೆ ಅವರು. ಅವರು 4 ಅಟೆಂಪ್ಟ್ ನಂತರ ಕೆ ಎಸ್ ಎಕ್ಸಾಮನ್ನು ಪಾಸ್ ಮಾಡಿರುವಂಥದ್ದು. ಆದರೂ ಸಹ ಧೃತಿಗಿಡದೆ ಓದಿದಂಥದ್ದು. ಹಾಗಾಗಿ ಮಕ್ಕಳಿಗೆ ಹೇಳೋದಷ್ಟೇ, ಎಲ್ಲೋ ಒಂದು ಫಿಸಿಕಲ್ ಟೆಸ್ಟೋ ಅಥವಾ ಏನೋ ಒಂದು ಸಲ ನಾವು ಅಟೆಂಪ್ಟ್ ಮಾಡಿಕೊಳ್ಳೆ ಪಾಸ್ ಆಗಲಿಲ್ಲ ಅಂತೇಳಿದರೆ ಪ್ರಯತ್ನ ಬಿಡಬಾರ್ದು. ಆದರೆ ಪ್ರಯತ್ನ ಏನಾಗಬೇಕು, ಆಗಿರಬೇಕು, ನಿರಂತರವಾಗಿರಬೇಕು. ಇವತ್ತು ಓದ್ದೆ ನಾಳೆ ಬಿಟ್ಟೆ ಅಂತಲ್ಲ. ಮತ್ತು ನೀವು ಕೇಳಿದ್ರಿ ಕೋಚಿಂಗ್ ಹೇಳೋದು ಅನಿವಾರ್ಯ ಅಂತ, ಖಂಡಿತ ಇಲ್ಲ. ನಾವು ರೆಗ್ಯುಲರ್ ಆಗಿ ಏನು ಸ್ಟಡೀಸ್ ಮಾಡ್ತೇವೆ, ರೆಗ್ಯುಲರ್ ನ್ಯೂಸ್ ಪೇಪರ್ ಆಗಿರ್ಬೋದು, ಬರೋ ಮ್ಯಾಗ್ಝಿನ್ಸ್, ಮಂತ್ಲಿ ಬರುವಂಥ ಮ್ಯಾಗ್ಝಿನ್ಸ್ ಆಗಿರ್ಬೋದು, ಅಥವಾ ಈಗ ನಮಗೆ ಮೊಬೈಲ್ ಅಥವಾ ನೆಟ್ಟು ಆನ್ ಮಾಡಿದರೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತದೆ. ಅದ್ರ ಬಗ್ಗೆ ರೆಗ್ಯುಲರ್ ಸ್ಟಡಿ ಮಾಡಿದರೆ ಖಂಡಿತ ನಾವು ಗುರಿ ಮುಟ್ಟಬಹುದು.
1: ನಿಮ್ಮ ಪ್ರಕಾರ ಪ್ರಯತ್ನ ಸರ್ವಸಿದ್ಧಿ ಸಾಧನ ಅಂತ?
0: ಖಂಡಿತ.
1: ನೀವು ಗಂಡ್ಮಕ್ಕಳು ಅಂದರೆ ಬಾಲಕರ ವಿದ್ಯಾರ್ಥಿ ನಿಲಯನೂ ನೋಡ್ಕೊಳ್ತೀರಾ, ಈ ಕಡೆ ಬಾಲಕಿಯರ ವಿದ್ಯಾರ್ಥಿ ನಿಲಯನೂ ನೋಡ್ಕೊತೀರಾ, ನಿಮ್ಮ ಪ್ರಕಾರ ಯಾವುದು ಹೆಚ್ಚು ರಿಸ್ಕ್ ಅಂತ ಅನಿಸುತ್ತೆ?
0: ಬಾಲಕರ ವಿದ್ಯಾರ್ಥಿ ನಿಲಯಗಳಲ್ಲಿ ನಾನು ನಿಲಯ ಮೇಲ್ವಿಚಾರಕಿಯಾಗಿ ಕೆಲಸ ಮಾಡಲಿಲ್ಲ, ಆದರೆ ವಿಸ್ತರಣಾಧಿಕಾರಿಯಾಗಿ ಭೇಟಿ ನೀಡಿದಾಗ ಖಂಡಿತ ಬಾಲಕರ ಹಾಸ್ಟೆಲ್ಗಳು ನಿಜಕ್ಕೂ ಸ್ವಲ್ಪ ನಿರ್ವಹಣೆ ಕಷ್ಟ. ಅಲ್ಲಿ ಮಕ್ಕಳು ಹೇಳಿದ್ದು ಕೇಳೋದಿಲ್ಲ ಒಂದು, ಮತ್ತು ವಯೋಸಹಜವಾದಂತಹ ಕೆಲವು ಗುಣಗಳು, ಅದನ್ನು ಕಂಟ್ರೋಲ್ ಮಾಡೋದು ನಿಜಕ್ಕೂ ನಿಲಯ ಮೇಲ್ವಿಚಾರಕರಿಗೆ ತುಂಬ ಕಷ್ಟ. ಹೆಣ್ಮಕ್ಳು ಹಾಸ್ಟೆಲಲ್ಲಿ ಸ್ವಲ್ಪ ಮಾತು ಕೇಳ್ತಾರೆ, ಹೇಳಿದ್ದನ್ನು ಮಾತು ಕೇಳಿಲ್ಲಾದರೂ ಎದರಲ್ಲಾದರೂ ಕೇಳಿದಾಗೆ ಮಾಡ್ತಾರೆ. ಆದರೆ ಬಾಯ್ಸನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಅದರಲ್ಲೂ ಈಗಿನ ಟೈಮಲ್ಲಿ ಮಾದಕ ದ್ರವ್ಯಗಳ ವ್ಯಸನಗಳಿಗೆ ದಾಸರಾಗುವಂಥದ್ದು ಇನ್ನೂ ಕೆಲವೆಲ್ಲ ನೋಡಿದ್ದೇವೆ. ಅವರಿಗೂ ಸಹ ಕೌನ್ಸಿಲಿಂಗನ್ನು ಕೊಡಿಸಿದ್ದೇವೆ, ಆ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದೇವೆ. ಮೇಜರ್ ಇಶ್ಯೂಸ್ ಆದಾಗ ಅವರನ್ನು ಹಾಸ್ಟೆಲಿಂದ ತೆಗೆಯುವಾಗ ಸಹ ಬೇಸರ ಅನಿಸ್ತದೆ. ಹಾಗಾಗಿ ಹುಡುಗಿಯರ ಹಾಸ್ಟೆಲು ಹುಡುಗರ ಹಾಸ್ಟೆಲು ಕಂಪೇರ್ ಮಾಡಿದರೆ ಖಂಡಿತ ಬಾಲಕರ ನಿಲಯಗಳಲ್ಲಿ ಕಷ್ಟ.
1: ಈಗ ಬಿ ಸಿ ಎಂ ಹಾಸ್ಟೆಲು 100% ಫಲಿತಾಂಶ ತಗೊಂಡಿದೆ, ಎಸ್ ಎಸ್ ಎಲ್ ಸಿಲಿರ್ಬೋದು, ದ್ವಿತೀಯ ಪಿ ಯು ಸಿಲಿರ್ಬೋದು. ಅದು ಮಕ್ಕಳ ಶ್ರಮ ಹೌದು, ನಾನು ಒಪ್ತೇನೆ ಮಕ್ಕಳ ಶ್ರಮನೂ ಹೌದು, ಅದರಲ್ಲಿ ನಿಮ್ಮ ಶ್ರಮನೂ ಇದೆ. ಅವರು ಅಷ್ಟು ಮಾರ್ಕ್ಸ್ ತಗೊಂಡಾಗ ಬಿ ಸಿ ಎಂ ಹಾಸ್ಟೆಲಲ್ಲಿ 100% ಫಲಿತಾಂಶ ದಾಖಲೆ ಆಗಿದೆ ಅಂತ ನಿಮಗೆ ಕೇಳಿದಾಗ ನಿಮಗೆ ಎಷ್ಟು ಖುಷಿಯಾಯಿತು? ಆ ಮಕ್ಕಳನ್ನು ಯಾವ ಥರ ಅಭಿನಂದಿಸಿದ್ದೀರಿ ನೀವು?
0: ಹೋದ ಸಲ ನಮ್ಮಲ್ಲಿ 100% ರಿಸಲ್ಟ್ ಆಗಿರಲಿಲ್ಲ. ಯು ಸಿಯಲ್ಲಿ 97% ಆಗಿತ್ತು, ಎಸ್ ಎಸ್ ಎಲ್ ಸಿಯಲ್ಲಿ ಸಹ 98% ಆಗಿತ್ತು. ನಾವು ಈ ಸಲ 100% ರಿಸಲ್ಟ್ ಮಾಡಲೇಬೇಕಂಥೇಳಿ ಮೆಂಟರ್ಸ್ ಅಂಥೇಳಿ ಪ್ರತಿ ಹಾಸ್ಟೆಲಿಗೆ ಮಾಡಿದ್ವಿ. ಅಂದರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಏನಿರ್ತಾರೆ ಹಾಸ್ಟೆಲ್ಗಳಲ್ಲಿ, ಆ ಮಕ್ಕಳು ಏನು ಪಿ ಯು ಸಿ ಮಕ್ಕಳು ಏನಿರ್ತಾರೆ ಅವರನ್ನೇ ಡಿವೈಡ್ ಮಾಡಿ ಫೈನಲ್ ಇಯರ್ ಮಕ್ಕಳಿಗೆ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಅಡುಗೆ ಸಿಬ್ಬಂದಿಗಳು ಸಹ ನಮ್ಮಲ್ಲಿ ಎಮ್ ಎ ಬಿ ಎಡ್, ಎಮ್ ಎಸ್ ಸಿ ಬಿ ಎಡ್, ಬಿ ಇ ಮಾಡಿದವರು ಇದ್ದಾರೆ, ಅವರನ್ನು ಸಹ ಮೆಂಟರ್ಗಳನ್ನಾಗಿ ನೇಮಕ ಮಾಡಿದ್ವಿ. ಖಂಡಿತ ಅವರೆಲ್ಲರ ಅದ್ಭುತವಾದಂತಹ ಎಫರ್ಟ್, ನಾವೇನಿದ್ರು ಮೇಲ್ವಿಚಾರಣೆ ಎಫರ್ಟ್ ಏನಿದ್ರು ಆ ವಿದ್ಯಾರ್ಥಿ ಪ್ರತಿನಿಧಿಗಳಾಗಿರ್ಬೋದು, ಆ ಸ್ಟಾಫ್ನವರಾಗಿರ್ಬೋದು, ರೆಗ್ಯುಲರ್ ಆಗಿ ಆ ಲೆಸನ್ ಬೇಸ್ಡ್ ಕ್ವಶನ್ಸ್, ಅವರ ಡಿಪಾರ್ಟ್ಮೆಂಟ್ ಸೈಟಲ್ಲಿ ಏನೆಲ್ಲ ಪ್ರಕಟಿಸಿದ್ದಾರೆ ಅದನ್ನೆಲ್ಲ ಬ್ಲೂ ಪ್ರಿಂಟನ್ನು ತೆಗೆದು ಮಕ್ಕಳಿಗೆ ಕಂಟಿನ್ಯೂಸ್ ಆಗಿ ಅವರು ಗೈಡ್ ಮಾಡಿರೋದೇ ಆ ಉತ್ತಮ ಫಲಿತಾಂಶ ದಾಖಲೀಕರಣಕ್ಕೆ ಕಾರಣ. ಅದರೊಟ್ಟಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನ, ನಮ್ಮ ನಿಲಯ ಮೇಲ್ವಿಚಾರಕರ ಒಂದು ಉತ್ತಮ ಕೋಆರ್ಡಿನೇಷನು, ಹಾಗೆಯೇ ಮಕ್ಕಳು ಏನು ನಾವು ಹೇಳ್ತೇವೆ ಖಂಡಿತ ನೀವು ಹೇಳಿದಾಗೆ ಅದರಲ್ಲಿ ಮಕ್ಕಳದು 90% ಶ್ರಮ, 10% ಮಾತ್ರ ಎಲ್ಲರ ಶ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಬಿ ಸಿ ಎಂ ಹಾಸ್ಟೆಲ್ಗಳಲ್ಲಿ ನಾನು ವಿದ್ಯಾರ್ಥಿ ಪ್ರತಿನಿಧಿಗಳ ಬಗ್ಗೆ, ಮಂತ್ರಿ ಮಂಡಲ್ಗಳ ಬಗ್ಗೆ ಕೇಳಿದ್ದೆ. ಅದು ಶಿಕ್ಷಣದ ಬಗ್ಗೆ ಇರ್ಬೋದು, ಸ್ವಚ್ಛತೆ ಬಗ್ಗೆ ಇರ್ಬೋದು, ಅಕ್ಷರ ದಾಸೋಹದ ಬಗ್ಗೆ ಇರ್ಬೋದು, ಅದರಿಂದ ಮಕ್ಕಳಿಗೆ ಯಾವ ಥರ ಯೂಸ್ ಆಗುತ್ತೆ, ಅದನ್ನು ಯಾವ ಥರ ಅವ್ರು ಮ್ಯಾನೇಜ್ ಮಾಡ್ತಾರೆ?
0: ನಾನು ಮೊದಲು ನಿಲಯ ಮೇಲ್ವಿಚಾರಕಿಯಾಗಿ ಕೆಲಸಕ್ಕೆ ಸೇರಿದಾಗ ಒಂದೇ ಹಾಸ್ಟೆಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೆ. ನನಗೆ ಎರಡು ಕೊಟ್ಟಾಗ ಸ್ವಲ್ಪ ಎಲ್ಲೋ ಕಸಿವಿಸಿ ಆಗ್ಲಿಕ್ಕೆ ಶುರು ಆಯಿತು. ಇನ್ನು ಮೂರು ನಾಲ್ಕು ಬರುವಾಗ ಎಲ್ಲೋ ಮಕ್ಕಳ ಸಮಸ್ಯೆಗೆ ಸರಿಯಾಗಿ ಕಿವಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಅನಿಸ್ತು. ಆಗ ನಾನು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿ ಸರ್ಕಾರ ಅಂಥೇಳಿ ರಚನೆ ಮಾಡಿದೆ. ಫಸ್ಟ್ ಮೊದಲು ಮಕ್ಕಳಿಗೆ ಖಾತೆಗಳನ್ನು ಡಿವೈಡ್ ಮಾಡಿ ಕೊಟ್ಟೆ. ಫುಡ್ ಮಿನಿಸ್ಟರ್ ಆಗಿರ್ಬೋದು, ಶೈಕ್ಷಣಿಕ ಮಿನಿಸ್ಟರ್ ಆಗಿರ್ಬೋದು, ಗ್ರಂಥಾಲಯ ಮಿನಿಸ್ಟರ್ ಆಗಿರ್ಬೋದು, ಕೃಷಿ ಟೀಮ್ ಆಗಿರ್ಬೋದು. ಆಗ ಮಕ್ಕಳು ಅದರಲ್ಲಿ ಇಷ್ಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದರು. ಅವರೆಲ್ಲರ ಶ್ರಮದಿಂದನೇ ನಮಗೆ ಆವತ್ತು ರಾಜ್ಯ ಮಟ್ಟದಲ್ಲಿ ನಾನು ಪ್ರಶಸ್ತಿ ತಗೊಂಡದ್ದು. ಯಾಕಂದರೆ ಕೃಷಿ ಟೀಮ್ ಅಂದರೆ ಅದರಲ್ಲೊಂದು 10 ಮಕ್ಕಳು ಇರ್ತಾರೆ. ಹಾಸ್ಟೆಲ್ ಸುತ್ತಲೂ ಅವರು ನಿರ್ಮಿಸಿದಂತಹ ಕೈತೋಟ ಇರ್ಬೋದು. ಶೈಕ್ಷಣಿಕ ವಿಷಯಕ್ಕೆ ಬಂದರೆ ಅದರಲ್ಲಿ ಎಜುಕೇಷನ್ ಮಿನಿಸ್ಟರ್ಸ್ ಇರ್ತಾರೆ, ಅವರೆಲ್ಲ ಟ್ಯಾಲೆಂಟ್ ಇರೋ ಮಕ್ಕಳು. ಅವರು ಮಕ್ಕಳನ್ನು ಗೈಡ್ ಮಾಡಿ ಹಾಸ್ಟೆಲ್ನ ರಿಸಲ್ಟನ್ನು ಇಂಪ್ರೂವ್ ಮಾಡುವಂಥಾಗಿರ್ಬೋದು. ಫುಡ್ ಕಮಿಟಿ, ಎಲ್ಲಿ ಹೋಗಿ ಒಂದು ಸಣ್ಣ ಕುಟ್ಟೆ ಅಥವಾ ಮತ್ತೊಂದು ಏನಾದರೂ ಫುಡ್ ಗ್ರೇನ್ಸಲ್ಲಿದ್ದರೆ ಮೇಡಮ್ ಇದು ಹಿಂಗಾಗಿದೆ, ಮೇಡಮ್ ಇದು ಹಾಳಾಗಿದೆ, ಅದ್ಭುತವಾಗಿ ಸ್ಟೋರ್ ರೂಮನ್ನು ಮೇಂಟೈನ್ ಮಾಡಿದಂಥದ್ದಾಗಿರ್ಬೋದು. ಇನ್ನು ಶಿಸ್ತಿನ ಮಂತ್ರಿ, ಮಕ್ಕಳಲ್ಲಿ ಏನಾದರೂ ಮಕ್ಕಳು ಲೇಟಾಗಿ ಬರೋದು ಅಥವಾ ಏನಾದರೂ ಸಮಸ್ಯೆ ಆಗೋದು ಅದನ್ನು ನಮ್ಮ ಗಮನಕ್ಕೆ ತರೋದಾಗಿರ್ಬೋದು. ನಿಜಕ್ಕೂ ಈ ಮಕ್ಕಳ ಸರ್ಕಾರ ಹೇಳೋದು ಹಾಸ್ಟೆಲಲ್ಲಿ ತುಂಬ ಎಫೆಕ್ಟಿವ್ ಆಗಿರ್ತದೆ ಹೇಳೋದು ನನ್ನ ಒಂದು ಏನು ಎಕ್ಸ್ಪೀರಿಯನ್ಸ್. ಮತ್ತು ನಾನಿರೋ ಹಾಸ್ಟೆಲ್ಗಳಲ್ಲೆಲ್ಲ ಅದಿದೆ. ಮತ್ತು ಮಕ್ಕಳು ಮಕ್ಕಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ನಮಗಿಂತ ಮಕ್ಕಳ ಬಗ್ಗೆ ಮಕ್ಕಳಿಗೇ ಜಾಸ್ತಿ ಗೊತ್ತಿರ್ತದೆ. ಹಾಗಾಗಿ ಮಕ್ಕಳ ಸಮಸ್ಯೆಗಳಿಗೆ ಕಿವಿ ಕೊಡೋದು, ಈಗ ನಾವು ಏನೋ ಅವರಿಂದ ಹೈಡ್ ಮಾಡಲಿಕ್ಕೆ ಶುರು ಮಾಡಿದರೆ ಅದು ಹಾಗೆ ಹೋಗ್ತದೆ. ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಒಂದು ಕಾಮನ್ ಆಗಿ ಇದೆ, ಮಕ್ಕಳಿಗೆ ಸರಿಯಾಗಿ ಫುಡ್ ಕೊಡೋಲ್ಲ, ಅದು ಕೊಡೋಲ್ಲ, ಇದು ಕೊಡೋಲ್ಲ. ಆ ಜವಾಬ್ದಾರಿ ಅನ್ನೋಂಥದ್ದನ್ನು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಆ ಜವಾಬ್ದಾರಿನೂ ಅರಿತಾರೆ, ಅದ್ರ ಬಗ್ಗೆ ಅವರಿಗೆ ನಾಲೆಜು ಬರ್ತದೆ. ಈಗ ಕೈತೋಟ ಮಿನಿಸ್ಟರ್ಸ್ ಏನಿರ್ತಾರೆ, ಮಕ್ಕಳನ್ನೆಲ್ಲ ಹಾಕ್ಕೊಂಡು ಕೈತೋಟ ಮಾಡುವಾಗ ಅದೊಂದು ಗಿಡ ಬೆಳೆದು ದೊಡ್ಡದಾಗುವಾಗ ಎಷ್ಟು ಪಾಲನೆ ಪೋಷಣೆ ಮಾಡ್ತಾರೆ, ಆ ಪೇಷನ್ಸ್ ಆಗಿರ್ಬೋದು, ಜವಾಬ್ದಾರಿ ಆಗಿರ್ಬೋದು ಅವ್ರು ಬೆಳೆಸ್ಕೊಂಡಿರೋದನ್ನು ನಾನು ಸ್ವತಃ ನೋಡಿದ್ದೇನೆ. ಕುಂದಾಪುರ ಹಾಸ್ಟೆಲಲ್ಲಿ ಸಹ ಅಷ್ಟೇ, ಮೊನ್ನೆ ನಿನ್ನೆ ಎಲ್ಲ ಪೇಪರಲ್ಲಿ ಬಂತು ಕೈತೋಟ ಸಮಿತಿಯವ್ರ ಬಗ್ಗೆ, ತುಂಬಾ ಖುಷಿಯಾಯಿತು. ಮಕ್ಕಳಿಂದ ಯಾವುದು ಅಸಾಧ್ಯವಾದದ್ದು ಏನಿಲ್ಲ, ಅಸಾಧ್ಯ ಅಂತ ಇಲ್ಲ, ಅವರನ್ನು ಮೋಟಿವೇಟ್ ಮಾಡಬೇಕಷ್ಟೇ.
1: ಈಗ ಹಾಸ್ಟೆಲ್ ಅಂದ ತಕ್ಷಣ ಕೆಲವೊಬ್ರಿಗೆ ಏನನ್ಸುತ್ತೆ ಅಂತಂದರೆ ಅಲ್ಲಿ ಊಟ ಚೆನ್ನಾಗಿರಲ್ಲ, ಊಟ ಅಂತಂದರೆ ಅಲ್ಲಿ ಚಪಾತಿ ಕೊಡ್ತಾರೆ, ಆ ಥರ ಅನ್ನ ಕೊಡ್ತಾರೆ, ಅದನ್ನು ಊಟ ಮಾಡೋಕ್ಕಾಗಲ್ಲ, ಗಟ್ಟಿ ಇರುತ್ತೆ, ಆ ಥರ ಅಂದ್ಕೊತಾರೆ. ಆದರೆ ನನಗೆ ಅನ್ಸೋ ಪ್ರಕಾರ BCM ಹಾಸ್ಟೆಲ್ಗಳಲ್ಲಿ ತುಂಬ ಚೆನ್ನಾಗಿ ಊಟ ಇರ್ಬೋದು, ಪೌಷ್ಟಿಕ ಆಹಾರ, ಪ್ರೋಟೀನ್ಯುಕ್ತ ಆಹಾರವನ್ನು ಕೊಡ್ತಾರೆ. ಅದರಲ್ಲಿ ನಿಮ್ಮ ಪಾತ್ರ ಏನು, ನಿಮ್ಮ ಅಡುಗೆ ಸಿಬ್ಬಂದಿಯವರ ಪಾತ್ರ ಏನು, ಅದರ ಬಗ್ಗೆ ಮಕ್ಕಳು ಯಾವ ಥರ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ?
0: ನಾವು ಮೆನು ಏನಿರುತ್ತೆ, ಮೆನು ಯಾವತ್ತೂ ನಮ್ಮ BCM ಹಾಸ್ಟೆಲ್ಗಳಲ್ಲಿ ತಪ್ಪಿಸೋದಿಲ್ಲ. ನಾವು ಏನು ಮಕ್ಕಳು ಫುಡ್ ತಗೊಳ್ತಾರೆ ಆ ದಿನದ ಸಂಜೆ ಅಥವಾ ರಾತ್ರಿ ಮಕ್ಕಳಿಂದ ಫೀಡ್ಬ್ಯಾಕನ್ನು ದಾಖಲೀಕರಣ ಮಾಡ್ತೇವೆ, ಅಂದರೆ ರುಚಿ ಪುಸ್ತಕದಲ್ಲಿ. ಯಾವುದೇ ನಿಲಯ ಮೇಲ್ವಿಚಾರಕರಾಗಲಿ ಅಡುಗೆ ಸಿಬ್ಬಂದಿಗಳಾಗಲಿ ಹೀಗೆ ಬರೀರಿ, ಚೆನ್ನಾಗಿತ್ತಂತ ಬರೀರಿ, ಯಾವತ್ತೂ ಹೇಳೋದಿಲ್ಲ. ನನಗೆ ಖುಷಿ ಆಗ್ತದೆ ಒಮ್ಮೊಮ್ಮೆ ರುಚಿ ಪುಸ್ತಕವನ್ನು ಪರಿಶೀಲನೆ ಮಾಡುವಾಗ ಮಕ್ಕಳು ಹಾರ್ಟ್ ಹಾಕಿ ಬರೆದಿರ್ತಾರೆ ಇವತ್ತು ತುಂಬ ಚೆನ್ನಾಗಿತ್ತು ಅಂತ. ಚೆನ್ನಾಗಿ ಆಗಲಿಲ್ಲ ಆದಾಗ ಅಂತ ಅಳೋ ಸಿಂಬಲ್ ಹಾಕಿ ಬರೆದಿರ್ತಾರೆ. ನಾನು ಅದನ್ನು ರೌಂಡ್ ಅಪ್ ಮಾಡ್ತೀನಿ. ಇಲ್ಲಿ ಹಾರ್ಟ್ ಹಾಕಿರ್ತಾರಲ್ಲ ಅದಕ್ಕೆ ನಂದು ಒಂದು ಹಾರ್ಟ್ ಹಾಕಿರ್ತೀನಿ. ಮತ್ತು ಸಿಬ್ಬಂದಿಗಳನ್ನು ಕರೆದು ಹೇಳ್ತೀನಿ, ನೋಡಿ ಇವತ್ತು ಈ ಥರ ಚೆನ್ನಾಗಾಗಿಲ್ಲ ಅಂತ ಬರೆದಿದ್ದಾರೆ, ಚೆನ್ನಾಗಿ ಮಾಡಿ ಅಂತ. ಇನ್ನು ಹಾರ್ಟ್ ಹಾಕ್ದಾಗೆ ಹೇಳಿರ್ತೀನಿ, ನೋಡಿ ಇಷ್ಟು ಚೆನ್ನಾಗಾಗಿದೆ, ಇದಕ್ಕಿಂತ ಚೆನ್ನಾಗಿ ಮಾಡಿ ಅಂತ. ಖಂಡಿತ ನೀವು ಹೇಳಿದಾಗೆ BCM ಹಾಸ್ಟೆಲ್ಗಳಲ್ಲಿ ಉತ್ತಮ ಆ ಮೆನುನೇ ಹಾಗೆ ಇದೆ. ಮೊಳಕೆ ಕಾಳಾಗಿರ್ಬೋದು, ಮೊಳಕೆ ಕಾಳು ಸಾಂಬಾರು ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಪರ್ಟಿಕ್ಯುಲರಾಗಿ ಇದೇ ವೆಜಿಟೇಬಲ್ ಬಳಸಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿರೋದಾಗಿರ್ಬೋದು, ಅದು ಯಾವುದೂ ತಪ್ಪದಾಗೆ ಜಾಗ್ರತೆ ವಹಿಸೋದು ನಮ್ಮ ಫುಡ್ ಕಮಿಟಿಯವರು. ಪ್ರತಿದಿನ ನೋಡ್ತಾರೆ ಈ ಕಾಳು ಹಾಕಿದಾರೋ ಇಲ್ಲೋ ಏನು ಅಂತ. ಖಂಡಿತ BCM ಹಾಸ್ಟೆಲ್ಗಳಲ್ಲಿ ಉತ್ತಮ ಆಹಾರ ಸಿಗ್ತದೆ ಅಂತಂದರೆ ಒಳ್ಳೆ ಟೆಂಡರಿಂದ ಸಪ್ಲೈ ಆಗಿರಬೇಕು, ಅದಕ್ಕೆ ರೀಸನ್ ನಮ್ಮ ಮೇಲಾಧಿಕಾರಿಗಳು. ಇನ್ನು ಮೆನು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಆಗ್ತದೆ ಅಂದರೆ ಅದಕ್ಕೆ ನಮ್ಮ ಫುಡ್ ಕಮಿಟಿಯವರು, ಅದರಲ್ಲಿ ನಮ್ಮ ಪಾತ್ರ ಸ್ವಲ್ಪ.
1: ನಿಮ್ಮ ಸಹ ಕೆಲಸಗಾರರು ಏನಾದರೂ ತಪ್ಪು ಮಾಡಿದಾಗ ನೀವು ಅವರಿಗೆ ಬೈತೀರಾ, ಬುದ್ಧಿವಾದ ಹೇಳ್ತೀರಾ? ಕೆಲವೊಂದ್ಸಲ ಅದನ್ನು ಅವರು ಸ್ಪೋರ್ಟಿವಾಗೂ ತಗೊಳ್ಬೋದು ಅಥವಾ ಅವರಿಗೆ ಸಿಟ್ಟು ಬರ್ಬೋದು ನಿಮ್ಮ ಮಾತುಗಳಿಂದ. ಆ ಟೈಮಲ್ಲಿ ನೀವು ಅವರನ್ನು ಯಾವ ಥರ ಸಮಾಧಾನ ಮಾಡ್ತೀರಾ, ಅವರನ್ನ ಯಾವ ಥರ ಮ್ಯಾನೇಜ್ ಮಾಡ್ತೀರಾ, ನೀವು ಮಾಡಿದ ತಪ್ಪು ಅಂತ ಅವರಿಗೆ ಯಾವ ಥರ ತಿಳಿಸಿ ಹೇಳ್ತೀರಾ?
0: ಕುಂದಾಪುರಕ್ಕೆ ನಾನು ಫಸ್ಟಿಗೆ ಬಂದಾಗ ನೀವು ಹೇಳಿದಾಗೆ ಸಿಬ್ಬಂದಿಗಳಿಗೆ ಹೇಳುವಾಗ ಅಥವಾ ನೀವು ಹೇಳಿದಾಗೆ ನಾನು ಬಯ್ಯೋದಂತ ಹೇಳೋದಿಲ್ಲ, ಹೇಳೋದಂತಲೇ ಹೇಳ್ತೀನಿ. ತುಂಬ ಸಿಟ್ಟು ಮಾಡ್ತಿದ್ರು, ಕೋಪ ಬರ್ತಿತ್ತು ನಾವು ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಹೇಳುವಾಗ. ಆಚೀಚೆ ಹೋಗೋದು, ಅಲ್ಲಿಲ್ಲಿಂದ ಕಾಲ್ ಬರೋದು, ಅದೆಲ್ಲ ಸಹ ಆಗ್ತಿತ್ತು. ಆದರೆ ಈಗ ಆಗಿಲ್ಲ. ಎಲ್ಲ ಸಿಬ್ಬಂದಿಗಳು ಏನು ಹೇಳ್ತೇವೆ ಅದನ್ನು ಅರ್ಥ ಮಾಡ್ಕೊಳ್ತಾರೆ, ಯಾಕೆ ಹೇಳ್ತಾರೆ ಹೇಳೋದನ್ನು ತಿಳ್ಕೊಳ್ತಾರೆ. ಒಂದು ವೇಳೆ ಇದು ಮುಂದುವರೆದ್ರೆ ಅದರಿಂದ ಎಂತಹ ಅನಾಹುತಗಳಾಗ್ತದೆ ಹೇಳೋದನ್ನು ಸಹ ಅರ್ಥಕೊಳ್ತಾರೆ. ಅದರಿಂದ ಆ ಸಮಸ್ಯೆ ನನಗಿಲ್ಲ, ಅಂಥ ಸಿಬ್ಬಂದಿಗಳು ನಮ್ಮಲ್ಲಿಲ್ಲ. ಏನು ಹೇಳ್ತೇವೆ ಅದನ್ನು ಪಾಸಿಟಿವ್ ಆಗಿ ಖಂಡಿತ ತಗೊಳ್ತಾರೆ.
1: ನೀವು ಕೈತೋಟದ ಬಗ್ಗೆನೂ ಹೇಳಿದ್ರಿ, ಅನ್ಕೋತಿರೋ ಪ್ರಕಾರ ನೀವು ತುಂಬ ಚೆನ್ನಾಗಿ ಗಿಡ ಬೆಳೆಸ್ತೀರಾ, ಮತ್ತು ಹಾಸ್ಟೆಲ್ಗಳಲ್ಲಿ ಗಿಡ ಹೂಗಳಷ್ಟೇ ಅಲ್ಲದೆ ತರಕಾರಿಗಳಿರ್ಬೋದು, ಬಸಳೆ, ಹರವೆ ಸೊಪ್ಪು, ಬದನೆಕಾಯಿ, ಅದನ್ನು ನಮ್ಮದು ಹಾಸ್ಟೆಲ್ನ ಅಡುಗೆಗಲ್ಲದೆ ಕೆಲವೊಂದು ಅಂಗನವಾಡಿಗೂ ಕಳಿಸ್ತೀರಾ ಅಂತ ನಾನು ಕೇಳಿದ್ದೀನಿ. ಆ ಥರ ಮಾಡಬೇಕು ಅಂತ ನಿಮಗೆ ಯಾಕೆ ಆ ಥರ ಮೈಂಡಿಗೆ ಬಂದದ್ದು?
0: ಒಂದು, ಮಕ್ಕಳು ಸಮಾಜದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಲಿ, ಅಥವಾ ಮಕ್ಕಳು ಹಂಚಿ ತಿನ್ನೋದನ್ನು ಕಲೀಲಿ ಅಂತ. ಈಗ ನಮ್ಮಲ್ಲೇ ನೀವು ಹೇಳಿದ ಹಾಗೆ ಹರವೆ ಸೊಪ್ಪು, ಬಸಳೆ ಸೊಪ್ಪು, ಬದನೆಕಾಯಿ ಅದೆಲ್ಲ ತುಂಬ ಬೆಳೆದಾಗ ಮಕ್ಕಳಿಗೂ ಸಹ ತಿಂದು ತಿಂದು ಬೇಜಾರು ಬರ್ತದೆ. ಅದನ್ನೇ ನಾಲ್ಕು ಜನರೊಟ್ಟಿಗೆ, ನಮ್ಮದೇ ಸರ್ಕಾರಿ ಶಾಲೆಯ ಬಿಸಿಯೂಟ ಆಗಿರ್ಬೋದು, ಸರ್ಕಾರಿ ಅಂಗನವಾಡಿಗಳಾಗಿರ್ಬೋದು, ಅಲ್ಲಿ ಮಕ್ಕಳೇ ಹೋಗಿ ಕೊಟ್ಟು ಅವರೊಟ್ಟಿಗೆ ಬೆರೆಯೋದ್ರಿಂದ ಮಕ್ಕಳಿಗೂ ಸಹ ಹಂಚಿ ತಿನ್ನುವಂತಹ ನೇಚರ್ ಡೆವಲಪ್ ಆಗ್ತದೆ ಹೇಳುವಂಥದ್ದು ನನ್ನ ಭಾವನೆ.
1: ಕೆಲವೊಮ್ಮೆ ಮಕ್ಕಳು ಯಾರ ಹತ್ರನೂ ಅವ್ರಿಗೆ ಆಗಿರುವಂತಹ ಪ್ರಾಬ್ಲಮ್ಗಳನ್ನು ಹೇಳ್ಕೊಳ್ಳಲ್ಲ, ಫ್ರೆಂಡ್ಸ್ ಹತ್ರ ಇರ್ಬೋದು ಅಥವಾ ತಂದೆ ತಾಯಿಗಳ ಹತ್ರನೂ ಹೇಳಲ್ಲ. ಈಗ ಹಬ್ಬಕ್ಕಾಗಲಿ ರಜೆಗಾಗಲಿ ಮನೆ ಹೋದಾಗ ಅವ್ರ ಮಕ್ಕಳು ಮೊದಲಿನ ಥರ ಇರಲ್ಲ, ಬೇಜಾರಲ್ಲಿರ್ಬೋದು ಅಥವಾ ಏನೋ ಯೋಚನೆ ಮಾಡ್ತಿರ್ತಾರೆ ಅಂತ ಅವ್ರಿಗೆ ಪೇರೆಂಟ್ಸಿಗೆ ಅನಿಸುತ್ತೆ. ಆದರೆ ಎಷ್ಟೇ ಕೇಳಿದ್ರು ಅವ್ರ ಮಕ್ಕಳು ಏನಾಗಿದೆ ಅಂತ ಹೇಳಲ್ಲ. ಅವಾಗ ಪೇರೆಂಟ್ಸ್ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ, ಮ್ಯಾಮ್ ನನ್ನ ಮಗಳು ಈ ಥರ ಮಾಡ್ತಿದ್ದಾಳೆ ಯಾಕಂತ ಗೊತ್ತಿಲ್ಲ, ಸ್ವಲ್ಪ ಕೇಳಿ ವಿಚಾರಿಸಿ ನೋಡಿ ಅಂತ. ನೀವು ಆ ಟೈಮಿಗೆ ಆ ಮಕ್ಕಳನ್ನು ಕರೆದು ಯಾವ ಥರ ಪ್ರಶ್ನೆ ಮಾಡಿ ಕೇಳ್ತೀರಾ, ಮತ್ತು ಅವರ ಒಂದು ಪ್ರಾಬ್ಲಮ್ಗೆ ಯಾವ ಥರ ಸೊಲ್ಯೂಷನನ್ನು ಕೊಡ್ತೀರಾ?
0: ನಾನು ಮೊದಲೇ ಹೇಳಿದ ಹಾಗೆ ಖಂಡಿತ ನಿಲಯ ಮೇಲ್ವಿಚಾರಕಿಯಾಗಿ ಆ ಮಕ್ಕಳು ಯಾರು ನಮ್ಮ ಅಂಡರಲ್ಲಿ ಇರ್ತಾರೆ ಅವರಿಗೆ ನಾವು ಪೇರೆಂಟ್ಸೂ ಆಗಿರಬೇಕಾಗ್ತದೆ, ಸ್ನೇಹಿತೆಯೂ ಆಗಿರಬೇಕಾಗ್ತದೆ, ಶಿಕ್ಷಕಿಯೂ ಆಗಿರಬೇಕಾಗ್ತದೆ, ಫ್ರೆಂಡ್ಸ್ ಸಹ ಆಗಿರಬೇಕಾಗ್ತದೆ. ನೀವು ಹೇಳ್ತಿರುವಂಥ ಪರಿಸ್ಥಿತಿಯಲ್ಲಿ ಖಂಡಿತ ಒಬ್ಬಳು ಸ್ನೇಹಿತೆಯಾಗಿ ಆ ಮಕ್ಕಳನ್ನು ಕೌನ್ಸಿಲಿಂಗ್ ಮಾಡಿದ್ದೇ ಹೌದಾದರೆ ಅವರು ಮನಸ್ಸಲ್ಲಿ ಯಾವುದೇ ರೀತಿಯ ದುಗುಡ ದುಮಾನಗಳು ಇರಲಿ, ಏನಾದರೂ ಸಮಸ್ಯೆಯಿಂದ ಅವರು ಬಳಲ್ತಿರಲಿ, ಖಂಡಿತ ನಮ್ಮ ಜೊತೆ ಅದನ್ನು ಶೇರ್ ಮಾಡ್ತಾರೆ. ಮಕ್ಕಳ ಮನಸ್ಸಲ್ಲಿ ನಮ್ಮ ಬಗ್ಗೆ ಗೌರವದ ಭಾವನೆ ಇರಬೇಕೇ ಹೊರತು ಅಂಜಿಕೆ ಅಥವಾ ಹೆದರಿಕೆ ಹೇಳುವಂಥದ್ದು ಇರಬಾರ್ದು. ಪೋಷಕರು ಅಂದರೆ ಪೋಷಕರ ಸ್ಥಾನದಲ್ಲಿರುವಾಗ ನಾವು ಕೆಲವೊಮ್ಮೆ ಅವರು ತಪ್ಪು ಮಾಡಿದಾಗ ಹೇಳಬೇಕಾಗ್ತದೆ. ಅಂಥ ಮಕ್ಕಳನ್ನು ಖಂಡಿತ ನಾವು ಗುರುತಿಸ್ತೇವೆ. ನೀವು ಹೇಳಿದಾಗೆ ಸಪ್ರೇಟ್ ಇರುವಂಥ ಮಕ್ಕಳು, ಮಂಕಾಗಿರುವಂಥ ಮಕ್ಕಳು, ಅವರಿಗೆ ಕೌನ್ಸಿಲಿಂಗನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತೇವೆ. ಕೆಲವೊಮ್ಮೆ ನಾವೇ ಕೌನ್ಸಿಲಿಂಗನ್ನು ಮಾಡ್ತೇವೆ. ನೀವು ಹೇಳಿದಂಥ ಸಿಚುವೇಶನ್ಗಳಲ್ಲಿ ಕೆಲವು ಮಕ್ಕಳು ಅಥವಾ ಕೆಲವು ಪೇರೆಂಟ್ಸ್ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸಿದಂಥದ್ದು ಸಹ ಇದೆ. ನಾನು ಹೇಳೋದು ಇಷ್ಟೇ, ನಿಲಯ ಮೇಲ್ವಿಚಾರಕರು ಕೇವಲ ಎತ್ತರಕ್ಕೆ ದಪ್ಪಕ್ಕೆ ಸ್ಟ್ರಿಕ್ಟಾಗಿದ್ದರೆ ಆಗಲಿಲ್ಲ, ಆ ಮಕ್ಕಳೊಟ್ಟಿಗೆ ಸ್ನೇಹಿತರಾಗಿ ಬೆರೆತಾಗ ಆ ಎಲ್ಲ ಸಮಸ್ಯೆಗಳನ್ನು ಅರ್ತುಕೊಳ್ಳಿಕ್ಕೆ ಸಾಧ್ಯ.
1: BCM ಹಾಸ್ಟೆಲ್ಗಳಿಗೆ ಸೇರಬೇಕು ಅಂತ ತುಂಬ ಜನ ವಿದ್ಯಾರ್ಥಿಗಳು ಅಂದ್ಕೊತಿರ್ತಾರೆ, ಅದಕ್ಕೆ ಯಾವ ಥರ ಪ್ರೊಸೆಸ್ ಇರುತ್ತೆ ಮತ್ತು ಅವರಿಗೆ ಯಾವ ರೀತಿಯಾದಂಥ ಅರ್ಹತೆಗಳು ಬೇಕು?
0: ನಮ್ಮಲ್ಲಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ಎರಡೂ ನಿಲಯಗಳಿವೆ. ಮೆಟ್ರಿಕ್ ಪೂರ್ವ ನಿಲಯಗಳಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಮಕ್ಕಳಿಗೆ ನಾವು ದಾಖಲಾತಿಯನ್ನು ಮಾಡಿಕೊಳ್ತೇವೆ. ಅದೇ ರೀತಿ ಮೆಟ್ರಿಕ್ ನಂತರದ ನಿಲಯಗಳಲ್ಲಿ PUCಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೆ ನಾವು ದಾಖಲಾತಿಯನ್ನು ಮಾಡಿಕೊಳ್ತೇವೆ. ಮೊದಲನೇ ಮಾನದಂಡ ಅಂದರೆ ಮಕ್ಕಳು ಹಿಂದುಳಿದ ವರ್ಗಗಳಿಗೆ ಸೇರಿರಬೇಕು, ಅಂದರೆ ಪ್ರವರ್ಗ 1, 2A, 2B, 3A, 3B ವರ್ಗಕ್ಕೆ ಸೇರಿರಬೇಕು. SC ST ಅವರಿಗೆ ಸಹ ಪ್ರವರ್ಗ ಹಿಂದುಳಿದ ವರ್ಗಗಳ ಕಮ್ಯುನಿಟಿಗೆ ಸೇರಿದಂತಹ ಮಕ್ಕಳಿಗೆ 75% ಸೀಟ್ಗಳನ್ನು ಮೀಸಲಾಗಿರ್ತವೆ. SC ST ಈ ಕಮ್ಯುನಿಟಿಗೆ ಸೇರಿದಂತಹ ಮಕ್ಕಳಿಗೆ 25% ಸೀಟನ್ನು ನಾವು ರಿಸರ್ವ್ ಇಡ್ತೇವೆ. ಮತ್ತು ಇನ್ಕಮ್ ಲಿಮಿಟ್ 1 ಲಕ್ಷದ ಒಳಗಿರಬೇಕು, ಅವರು ಭಾರತೀಯ ಪ್ರಜೆಯಾಗಿರಬೇಕು, ಕರ್ನಾಟಕದಲ್ಲೇ ವಾಸವಾಗಿರಬೇಕು, ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರಬೇಕು, ಇದೆಲ್ಲ ಮಾನದಂಡಗಳು. ಮತ್ತು ಅವರು ಅಪ್ಲೈ ಮಾಡುವಾಗ SHP ಪೋರ್ಟಲಲ್ಲೇ ಅಪ್ಲೈ ಮಾಡಬೇಕು, www.shp.karnataka.government.in BCWD ಪೋರ್ಟಲಲ್ಲಿ ಅವರು ಅಪ್ಲಿಕೇಶನನ್ನು ಹಾಕಬಹುದು.
1: ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಒಂದು ವರ್ಕ್ ಎಕ್ಸ್ಪೀರಿಯೆನ್ಸ್ಗಳನ್ನು ಹಂಚಿಕೊಂಡಿದ್ದಕ್ಕೆ ಶ್ರೀಮತಿ ಆಶಾದೇವಿ ಮ್ಯಾಮ್ ಇವರಿಗೆ ಧನ್ಯವಾದಗಳು. ಕೇಳುಗ್ರೆ, ಇಷ್ಟೊತ್ತು ನಾವು ಮಾತಾಡಿದ್ದು ಶ್ರೀಮತಿ ಆಶಾದೇವಿ ಮ್ಯಾಮ್ ಹತ್ರ. ಅವರು ಹಾಸ್ಟೆಲ್ ವಾರ್ಡನ್ ಅಷ್ಟೇ ಅಲ್ಲದೆ ನಮ್ಮ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಯಾಗಿರುವಂಥವರು. ಅವರ ಅನುಭವಗಳನ್ನು ಕೇಳಿ ತುಂಬ ಖುಷಿಯಾಯಿತು. ಸದ್ಯಕ್ಕೆ ನಾನಂತೂ ಹೊರಡೋ ಸಮಯ ಆಯ್ತು. ನಾನು ನಿಮ್ಮ ಪ್ರತೀಕ್ಷಾ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ಬತ್ತೆಕ್ಕ.

ಜಾನಪದ ಗೀತೆ ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ. ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ